ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಆಷಾಢ ಮಾಸದ 23ನೇ ದಿನ.

ಅಂದರೆ 2026ನೇ ಇಸವಿ ಜುಲೈ ತಿಂಗಳ 14ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:33. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಸುಜಾತ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾ ಗಿರಿಜಾಪತಿ ಎನ್ಎಂ ಅವರಿಂದ, 6:35 ಹಾಗೂ 6:50 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಸುಜಾತ ಎಫ್ ತಳ್ವಾರ್, 7:45 ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಸೊಬಗಿನ ಶಾಲೆ ಚಿಕ್ಕಮಗಳೂರು ತಾಲೂಕಿನ ವಸ್ತಾರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತ ಮಾಹಿತಿಯ ಮೊದಲ ಭಾಗ ಮೂಡಿಬರಲಿದೆ, ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ. 9:00 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಪದಸಂಪದ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ, 10:30 ಹಲೋ ಗೆಳೆಯರೆ ಲಿಸ್ನರ್ಸ್ ಚಾಯ್ಸ್ ಫೋನ್ಔಟ್ ಕಾರ್ಯಕ್ರಮ ಬಿತ್ತರವಾಗಲಿದೆ, 11:00 ಫುಲ್ವಾರಿ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಕೇತ್ ಸಾಹು ಅವರ ವಯೋಲಿನ್ ವಾದನ. ಮಧ್ಯಾಹ್ನದ ಪ್ರಸಾರ ಕಾರ್ಯದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗಿನ ಮಾತುಕತೆ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಸೀಳು ತುಟಿ ಅಂಗಳು, ಈ ಕುರಿತು ಡಾ ಗಿರೀಶ್ ಕೆಎಸ್ ಅವರೊಂದಿಗಿನ ಸಂದರ್ಶನ. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಕುರಿತು ಮಾಹಿತಿ. 1:20 ಭಾವಗೀತೆಗಳು ನಮ್ಮ ನಿಲಯದಿಂದ ಮೂಡಿಬರಲಿದೆ. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ, 4 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಏಕ್ ಜುಟೆ ಥಿಯೇಟರ್, ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ಗೆಲುವಿನ ಹೆಜ್ಜೆ, ವಿವಿಧ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಕುರಿತು ಹಾಸನದ ರಾಜೀವ್ ಕಾಲೇಜಿನ ಅಲೈಡ್ ಹೆಲ್ತ್ ಸೈನ್ಸ್ನ ಉಪನ್ಯಾಸಕರಾದ ಬಿಎಸ್ ಪರಮೇಶ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸ್ ಹಾಸನ. 5:30 ನಿಮ್ಮ ಸಂದೇಶ ಮೇಘಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ತರಂಗ, ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಮೆಕ್ಕೆಜೋಳದ ಬೆಳೆಗೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು, ಈ ಕುರಿತು ಹಾಸನದ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ನೇರ ಫೋನಿನ್ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ರಾತ್ರಿಯ ಪ್ರಸಾರ ಕಾರ್ಯದಲ್ಲಿ 7 ಗಂಟೆ

ಇದು ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು. 8 ಗಂಟೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳ ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಸುಷ್ಮಾ ಎನ್ ಇವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಭಾಗವಂತಿಕೆ ಮೇಳ ಹನುಮಯ್ಯ ಮತ್ತು ತಂಡದವರಿಂದ ಕೃಷ್ಣನ ಕುರಿತಾದ ಪದಗಳು ಮೂಡಿಬರಲಿವೆ. 10:00 ಮಧುರಗಾನ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಬಿತ್ತರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ.

102.2 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಈಗ ಸಮಯ ಸರಿಯಾಗಿ 6:10:10. ಶುಭ ನುಡಿ. ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ನಿಷ್ಪ್ರಯೋಜಕ. ಸ್ವಾಮಿ ವಿವೇಕಾನಂದರು. ಈ ಶುಭ ನುಡಿಯೊಂದಿಗೆ ಇಂದಿನ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆರಂಭಿಸೋಣ. ಆರಂಭದಲ್ಲಿ ಡಾ ರಾಜ್ಕುಮಾರ್ ಅವರು ಹಾಡಿರುವ ಪುರಂದರದಾಸರ ದೇವರ ನಾಮ.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾ. ಗಿರಿಜಾಪತಿ ಎನ್ಎಂ ಅವರಿಂದ.

ರಾಷ್ಟ್ರೀಯತೆ ವಾಸಸ್ಥಳ ಲಿಂಗ ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ ಬಣ್ಣ ಧರ್ಮ ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ ಮಾನವೀಯತೆ ಅಥವಾ ಮಾನವತೆ ಮಾನವ ಕಲ್ಯಾಣ ಮಾನವ ಧರ್ಮ ಮಾನವತಾವಾದ ಮಾನವತಾವಾದಿಗಳು ಮಾನವೀಕರಣ ಸೈದ್ಧಾಂತಿಕ ಪರಿಕಲ್ಪನೆಗಳು ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ ಜೀವಲೋಕ ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನು ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ

0: ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನಾ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯ
2: ಇದು ಆಕಾಶವಾಣಿ ಹಾಸನ ಕೇಂದ್ರ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
2: ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಅಂಬಿಕಾತನಯ್ಯ ದತ್ತ ಅವರ ಕವಿತೆ ಹಾಡಿದ್ದಾರೆ ಎಂಎಸ್ ಶೀಲಾ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಭೂಮಿಯ ಮೇಲೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೋ ಇವುಗಳ ಪೈಕಿ ಬಹುತೇಕ ಚಟುವಟಿಕೆಗಳು ಏನಿದ್ದಾವೋ ಇವು ನಮ್ಮ ಭೂಮಿಯನ್ನು ಬರಡು ಮತ್ತು ಬರದ ಕಡೆಗೆ ಕರೆದೊಯ್ತಾ ಇದೆ. ಮನುಷ್ಯರ ಚಟುವಟಿಕೆ ಬಹಳ ಹೆಚ್ಚಾಗಿದೆ. ಇವತ್ತು ರಸ್ತೆಗಳು, ಕಟ್ಟಡಗಳು ಹಾಗೂ ಇನ್ನಿತರೆ ಕೆಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ನಡೀತಾ ಇರತಕ್ಕಂತಹ ಈ ಮಾನವ ಚಟುವಟಿಕೆ ಏನಿದೆಯೋ ಇದು ಬಹಳ ಪ್ರಮುಖವಾದಂಥ ಒಂದು ಕಾರಣವಾಗಿದೆ ನಮ್ಮ ಭೂಮಿ ಬರಡಾಗಲಿಕ್ಕೆ. ನಾವು ಏನು ಕಟ್ಟಡಗಳನ್ನು ಕಟ್ತೇವೋ, ರಸ್ತೆಗಳನ್ನು ನಿರ್ಮಾಣವನ್ನು ಮಾಡ್ತೇವೋ, ಅದಕ್ಕಾಗಿ ಇವತ್ತು ಸಾಕಷ್ಟು ಅರಣ್ಯ ಪ್ರದೇಶವನ್ನು ಆಹುತಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಎಲ್ಲ ಭೂಮಿಯೂ ಕೂಡ ಬಹುತೇಕ ಬರಡಾಗ್ತಾ ಇದೆ. ಹೀಗೆ ಮಾನವ ಮಾಡ್ತಾ ಇರತಕ್ಕಂತಹ ಚಟುವಟಿಕೆ ಏನಿದೆಯೋ ಇದು ನಮ್ಮ ಹವಾಮಾನದ ಮೇಲೆ ತೀವ್ರತರವಾದಂತಹ ಪರಿಣಾಮವನ್ನು ಉಂಟು ಮಾಡಿ ಇತ್ತೀಚೆಗೆ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಕೂಡ ಆಗ್ತಾ ಇದೆ. ಬದಲಾದಂತಹ ಹವಾಮಾನ ಏನಿದೆಯೋ ಈ ಬದಲಾದಂತಹ ಹವಾಮಾನ ಸಾಕಷ್ಟು ಪರಿಸರದ ವ್ಯತಿರಿಕ್ತತೆಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ಇದು ಬೇರೆ ಬೇರೆ ತರಹದ ಕೆಟ್ಟ ಪರಿಣಾಮಗಳನ್ನು ನಮ್ಮ ಪರಿಸರದ ಮೇಲೆ ಉಂಟು ಮಾಡ್ತಾ ಇದೆ. ಜನಸಂಖ್ಯೆ ಹೆಚ್ಚಾದಂತಹ ಪರಿಣಾಮ ಇವತ್ತು ಅಪಾರವಾಗಿ ನಾವು ಅಂತರ್ಜಲವನ್ನು ಬಳಕೆಯನ್ನು ಮಾಡ್ತಾ ಇದ್ದೇವೆ. ಅಪಾರ ಅಂತರ್ಜಲವನ್ನು ಬಳಕೆ ಮಾಡಿದ ಪರಿಣಾಮ ಇವತ್ತು ಇದು ಕೂಡ ಭೂಮಿಯ ಬರಡಾಗುವಿಕೆಗೆ ಸಾಕಷ್ಟು ಕಾರಣವಾಗಿದೆ. ಅದೇ ರೀತಿ ಕಾಡನ್ನು ನಾಶ ಮಾಡ್ತಾ ಇರತಕ್ಕಂಥದ್ದು, ಹೆಚ್ಚು ಹಾಲಿನ ಉತ್ಪಾದನೆಯನ್ನು ಮಾಡಬೇಕು ಅನ್ನುವ ಕಾರಣಕ್ಕೆ ದನಕರುಗಳನ್ನು ಮೇಯಲಿಕ್ಕೆ ಬಿಡ್ತಕ್ಕಂಥದ್ದು, ಈ ಎಲ್ಲ ಚಟುವಟಿಕೆಗಳಿಂದಾಗಿ ಪದೇ ಪದೇ ಬರ ಅನ್ನುವಂಥದ್ದು ನಮ್ಮ ಭಾಗವನ್ನು ಆವರಿಸ್ತಾ ಇದೆ. ನಾವು ಕಳೆದ ಒಂದು 8-10 ವರ್ಷಗಳವರೆಗೂ ಕೂಡ ಬರ ಅಂತ ಅಂದರೆ ಒಂದು 20 ವರ್ಷದ ಹಿಂದೆ, 30 ವರ್ಷದ ಹಿಂದೆ, 50 ವರ್ಷದ ಹಿಂದೆ ಬರ ಅನ್ನುವಂಥದ್ದು ಬಂದಿತ್ತು. ಬರ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟವೂ ಆಯಿತು ಅನ್ನುವಂಥದ್ದನ್ನು ನೆನಪು ಮಾಡಿಕೊಳ್ತಾ ಇದ್ವಿ. ಆದರೆ ಕಳೆದ ಒಂದು 10-15 ವರ್ಷಗಳಲ್ಲಿ ನಾವು ಸಾಕಷ್ಟು ಬರವನ್ನು ನೋಡಿದ್ದೇವೆ. ಅಂತ ಅಂದರೆ ಈ ಬರ ಅನ್ನುವಂಥದ್ದು ಕೂಡ ನಮಗೆ ಈ ತರಹದ ಪರಿಸರಕ್ಕೆ ವಿರುದ್ಧವಾದಂತಹ ಚಟುವಟಿಕೆಯಿಂದ ಆಗಾಗ್ಗೆ ಬಂದು ಹೋಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಅರಣ್ಯ ಪ್ರದೇಶ ಇರಲಿ ಇಲ್ಲದೇ ಇರಲಿ, ಒಂದು ಬಾರಿ ಈ ಭೂಮಿಯ ಮೇಲೆ ಈ ತರಹದ ಕೆಟ್ಟ ಚಟುವಟಿಕೆಗಳು ಆಯಿತು ಅಂತ ಹೇಳಿದರೆ, ಹವಾಮಾನ ಬದಲಾವಣೆ ಆಯಿತು ಅಂತ ಹೇಳಿದರೆ ಅದು ವಿಶ್ವದ ಎಲ್ಲ ಭಾಗಕ್ಕೂ ಕೂಡ ಅನ್ವಯಿಸುತ್ತೆ. ಹಾಗಾಗಿ ವಿಶ್ವದ ಎಲ್ಲ ಜನರೂ ಕೂಡ ಇವತ್ತು ಇದರ ಬಗ್ಗೆ ಹೆಚ್ಚು ನಾವು ಜಾಗೃತರಾಗಬೇಕಾಗಿದೆ. ಬರಡಾಗ್ತಕ್ಕಂಥದ್ದು ಮತ್ತು ಬರ ಬರುವಂಥದ್ದನ್ನು ತಡೆಯುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಕೈಜೋಡಿಸಿ ಮಾಡಬೇಕಾಗಿದೆ. ಒಂದು ಸಣ್ಣ ಉದಾಹರಣೆಯನ್ನೇ ನೀಡೋದಾದರೆ, ಇವತ್ತು ನಾವು ಬಹಳ ಧಾವಂತದಲ್ಲಿ ಹೆಚ್ಚು ಹೆಚ್ಚು ಸಿರಿವಂತಿಕೆಯಲ್ಲಿ ಬದುಕಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಹೋಗ್ತಾ ಇದ್ದೇವೆ. ನಾವು ಬಳಕೆ ಮಾಡ್ತಕ್ಕಂತಹ ಜೀನ್ಸ್ ಪ್ಯಾಂಟ್ ಏನಿದೆಯೋ, ಒಂದು ಜೊತೆ ಜೀನ್ಸ್ ಪ್ಯಾಂಟನ್ನು ತಯಾರು ಮಾಡಬೇಕು ಅಂತ ಹೇಳಿದರೆ ಸುಮಾರು 7,500 ಲೀಟರ್ನಷ್ಟು ನೀರಿನ ಅಗತ್ಯ ಇರುತ್ತೆ. ಈ 7,500 ಲೀಟರ್ ನೀರು ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಸುಮಾರು 7 ವರ್ಷಗಳ ಕಾಲ ಕುಡಿಯಲಿಕ್ಕೆ ಬಳಕೆ ಮಾಡತಕ್ಕಂತಹ ನೀರಾಗಿರುತ್ತೆ. ಹೀಗಾಗಿ ನಾವು ಈ ಭೂಮಿಯ ಮೇಲೆ ಇವತ್ತು ಏನು ದೌರ್ಜನ್ಯ ಈ ಎಲ್ಲ ರೂಪದಲ್ಲಿ ನಡೀತಾ ಇದೆಯೋ ಇದನ್ನು ತಡೆಗಟ್ಟುವತ್ತ ನಾವು ಮುಂದಾಗಬೇಕಾಗಿದೆ. ನಮಗೆ ಎಷ್ಟು ಅಗತ್ಯ ಇದೆಯೋ ಅದರ ಬಳಕೆಯನ್ನು ನಾವು ಮಾಡಿಕೊಳ್ಳಬೇಕು. ಸಾಕಷ್ಟು ಸರಳವಾಗಿ ಬದುಕನ್ನು ಕಟ್ಟಿಕೊಂಡಿದ್ದೆ ಆದಲ್ಲಿ ನಮ್ಮ ಭೂಮಿಯ ಆರೋಗ್ಯ ಚೆನ್ನಾಗಿರುತ್ತೆ. ಈ ಮೂಲಕ ನಾವು ಕೂಡ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಅವಕಾಶ ಆಗುತ್ತೆ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಇದು ಆಕಾಶವಾಣಿ ಹಾಸನ ಕೇಂದ್ರ. ಈಗ ಎಂಡಿ ಗೋಗೇರಿ ಅವರ ರಚನೆಯ ಭಾವಗೀತೆಯೊಂದನ್ನು ಕೇಳೋಣ. ಬಾಲಚಂದ್ರ ನಾಕೂಡ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಭಾವಗೀತೆಯೊಂದನ್ನ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಬಿತ್ತರವಾಗಲಿದೆ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

ಹತ್ತು ಗಂಟೆಗೆ ಪದ ಸಂಪದ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. 10:30ಕ್ಕೆ ಹಲವು ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಬಿತ್ತರವಾಗಲಿದೆ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಜಾಹೀರಾತುಗಳು, ಆನಂತರ ಪ್ರದೇಶ ಸಮಾಚಾರ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿಯನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಅಧಿವೇಶನ ಮುಂದಿನ ತಿಂಗಳು ಆಗಸ್ಟ್ 6ರಿಂದ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ನಾಳೆ ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು, ತಮಿಳುನಾಡಿಗೆ ನೀರು ಹರಿಸುವ ಕುರಿತು ನಿರ್ಧರಿಸಲಾಗುವುದು. ರಾಜ್ಯದ ಜಲಾಶಯದ ಪ್ರಸ್ತುತ ಸ್ಥಿತಿಗತಿ ಆಧರಿಸಿ ರಾಜ್ಯದ ನಿಲುವು ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದರು. ಪಕ್ಷದ ವರಿಷ್ಠರು ಮುಂಬರುವ 3-4 ದಿನಗಳಲ್ಲಿ ಹೊಸದಿಲ್ಲಿಗೆ ಆಹ್ವಾನಿಸುವ ನಿರೀಕ್ಷೆ ಇದ್ದು, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುವುದಾಗಿ ನುಡಿದರು. 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ನಗರಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳು ಸದ್ಯದಲ್ಲೇ ಕಾರ್ಯಾರಂಭಿಸಲಿವೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಅನುಷ್ಠಾನಗೊಳಿಸಲಿದ್ದು, ಪ್ರತಿಯೊಂದು ಸಂಘದ ಓರ್ವ ತರಬೇತುದಾರರಿಗೆ ವಾರ್ಷಿಕ ತಲಾ 24,000 ರೂಪಾಯಿ ಗೌರವ ಧನದ ಜೊತೆಗೆ ಪ್ರತಿ ಸಂಘಕ್ಕೆ ವಾರ್ಷಿಕ ತಲಾ 10,00,000 ರೂಪಾಯಿ ಅನುದಾನ ನೀಡಲಾಗುವುದು ಎಂದಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಂಘ, ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ ರಚಿಸಲು ಆದೇಶಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 319 ಕೆರೆಗಳಿದ್ದು, 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಸಾರ್ವಜನಿಕ ಹಿತಾಸಕ್ತಿಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ದೇವದುರ್ಗ ಹಾಗೂ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರು ದೊರೆಯದ ಹಿನ್ನೆಲೆ ಗ್ರಾಮಸ್ಥರು ಅನಾರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ 811 ಹಳ್ಳಿಗಳ ಪೈಕಿ 700 ಹಳ್ಳಿಗಳಲ್ಲಿ ಕುಡಿಯುವ ನೀರು ಶುದ್ದೀಕರಣಕ್ಕಾಗಿ ರಿವರ್ಸ್ ಆಸ್ಮೋಸಿಸ್ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದು ಲೋಕಾಯುಕ್ತರು ಮಾಹಿತಿ ನೀಡಿದರು. ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು 2027 ಜೂನ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಲಬುರಗಿಯ ಜಲಭವನದಲ್ಲಿ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕಲಬುರಗಿ ನಗರದ 55 ವಾರ್ಡ್ಗಳಲ್ಲಿ 62,767 ಮನೆಗಳ ಪೈಕಿ 30,907 ಮನೆಗಳಿಗೆ ಮಾತ್ರ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಉಳಿದ 31,860 ಮನೆಗಳಿಗೆ ಕೊಳವೆ ಸಂಪರ್ಕ ನೀಡಬೇಕಿದೆ ಎಂದರು. ಅಧೀಕ್ಷಕ ಅಭಿಯಂತರರು

0: ಮಾಹಿತಿ ನೀಡಿ, ಸರಡಗಿ ಬ್ಯಾರೇಜ್ಗೆ ನಾರಾಯಣ್ಪುರ್ ಜಲಾಶಯದಿಂದ 0.5 ಟಿಎಂಸಿ ಅಡಿ ನೀರನ್ನು ಕಾಲುವೆಗೆ ಹರಿಸಲಾಗಿದೆ. ಮುಂದಿನ 45 ದಿನ ಶುದ್ಧೀಕರಿಸಿದ ನೀರು ಪೂರೈಸಲಾಗುವುದು ಎಂದು ಹೇಳಿದರು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯ ಆನೆಲಾಯದ ಹಿಂಭಾಗದಲ್ಲಿ ಉತ್ಖನನ ಕೈಗೊಳ್ಳಲಾಗಿದ್ದು ಜೈನ ತ್ರಿಕೂಟ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವಲಯದ ಉಪ ಅಧೀಕ್ಷಕ ಡಾ ಎಸ್ಎಂ ದೇವರಾಜು.
1: ಹಂಪಿಯಲ್ಲಿರುವ ಜೈನ ದೇವಾಲಯದ ಬಳಿ ಇರುವ ದಿಬ್ಬದಲ್ಲಿ ಕಳೆದು 3 ತಿಂಗಳಿಂದ ಉತ್ಖನನ ಕಾರ್ಯ ಕೈಗೊಂಡಿದೆ. ಜೈನ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಪ್ರಾಚೀನ ಜೈನ ದೇವಾಲಯದ ಬಹುತೇಕ ಭಾಗಗಳು ಗೋಚರಿಸತೊಡಗಿವೆ. ಪ್ರಸ್ತುತ ಒಂದು ಕಡೆಯ ದೇಗುಲದ ಭಾಗವು ಸಂಪೂರ್ಣವಾಗಿ ಕಾಣಿಸುತ್ತಿದೆ. ಇನ್ನುಳಿದ 2 ಕಡೆಯ ದೇಗುಲದ ಭಾಗಗಳನ್ನು ಮುಂದಿನ ಮಾರ್ಚ್ ಒಳಗೆ ಹೊರತೆಗೆಯುವ ಗುರಿಯನ್ನು ಇಲಾಖೆ ಹೊಂದಿದೆ. ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಶೈವರು, ವೈಷ್ಣವರು ಹಾಗೂ ಜೈನರು ಭೇದ ಭಾವವಿಲ್ಲದೆ ಬದುಕುತ್ತಿದ್ದರು ಎಂಬುದಕ್ಕೆ ಈ ಶೋಧನೆ ಬಲವಾದ ಪುರಾವೆಯಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸ್ತುತ 104 ವಿಮಾನ ನಿಲ್ದಾಣಗಳು ಪುನರ್ಬಳಕೆ ಇಂಧನ ಬಳಸುತ್ತಿದ್ದು, ಸ್ವಚ್ಛ ಇಂಧನ ಬಳಸುವ ಪ್ರತಿ ವಿಮಾನ ನಿಲ್ದಾಣ ಸುಸ್ಥಿರ ಭವಿಷ್ಯದೆಡೆಗೆ ರಾಷ್ಟ್ರದ ಬದ್ಧತೆಯ ಸಂಕೇತವಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಸಿರು ಇಂಧನ ಕ್ರಾಂತಿಯ ಕನಸು ಸಾಕಾರಗೊಂಡಿದ್ದು, ಭಾರತ ಸ್ವಚ್ಛ ಇಂಧನ ವಲಯದಲ್ಲಿ ಜಾಗತಿಕ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದೆ. 2070 ವೇಳೆಗೆ ಇಂಗಾಲದ ಹೆಜ್ಜೆಗುರುತು ಶೂನ್ಯಗೊಳಿಸುವ ಗುರಿ ಸಾಧನೆಯತ್ತ ದೃಢವಾಗಿ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿದ ಬಾಗಲಕೋಟೆ ಜಿಲ್ಲೆ ಸೀತಿಮನಿ ಹೋಬಳಿಯ ಚಿಟಕನಕೊಪ್ಪ ಗ್ರಾಮದ ಬೂತ್ ಮಟ್ಟದ ಅಧಿಕಾರಿ ಸುನೀಲ್ ಪಾಟೀಲ್ ಅವರನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಸನ್ಮಾನಿಸಿದರು. ಮಾದರಿ ಕಾರ್ಯಕ್ಕಾಗಿ ಅಭಿನಂದಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ 97.86% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಗಳಖೋಡದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಬಳಿಕ 12 ವಿದ್ಯಾರ್ಥಿಗಳಲ್ಲಿ ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡಿದ್ದು, 9 ಮಕ್ಕಳನ್ನು ಮುಧೋಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿದ 3 ಮಕ್ಕಳನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದು, ಎಲ್ಲ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ, ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ, ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಈ ಹಬ್ಬವನ್ನು ಗ್ರಾಮೀಣ ಸೊಗಡು ಹಾಗೂ ಪರಂಪರೆಯೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಹತ್ವ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಹಿರಿಯ ಜಾನಪದ ವಿದ್ವಾಂಸ ಡಾ ರಾಮಣ್ಣ ಮೂಲಗಿ.
5: ಬಸವಕ ಬಸವನಿರಿ ಬಸವನ ಪಾದಕ ಶರಣಿ ನಿರಿ.
6: ಈ ಬಸವಣ್ಣ ಅಂದರೆ ನಮ್ಮ ರೈತರಿಗೆ ಎಲ್ಲಿಲ್ಲದ ಭಕ್ತಿ. ಬಂಟ ಬಸವಣ್ಣ ಮತ್ತು ಭೂಮಿ ತಾಯಿ ಇವರಿಬ್ಬರು ಇದ್ದರೆ ಇಡೀ ದೇಶಕ್ಕೆ ಅನ್ನ ಕೊಡುತ್ತೇನೆ ಎಂದವರು ನಮ್ಮ ರೈತರು. ಬಸವಣ್ಣನಿಗೂ ಮತ್ತು ಭೂಮಿ ತಾಯಿಗೂ ಗೌರವ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಪೂಜೆ ಮಾಡಲು ಆರಂಭಿಸಿದ ಈ ಜ್ಯೇಷ್ಠ ಬಹುಳ ಅಮಾವಾಸ್ಯೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ನಮ್ಮ ರೈತರು 5 ಮಣ್ಣು ಪೂಜೆಗಳನ್ನು ಪೂಜಿಸುತ್ತಾ ಬಂದಿದ್ದು, ಮೊದಲನೇ ಮಣ್ಣು ಪೂಜೆಯೇ ಮಣ್ಣೆತ್ತಿನ ಅಮಾವಾಸ್ಯೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನೂತನ ಮೆಮು ರೈಲಿಗೆ ತುಮಕೂರು ಜಿಲ್ಲೆಯ ತಿಪುಟೂರು ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮಕ್ಕಾಗಿ ರಾಷ್ಟಪತಿಯವರನ್ನು ಕೋರಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ದಾವಣಗೆರೆ ಜಿಲ್ಲೆಯ 6 ಗ್ರಾಮಗಳಲ್ಲಿ 4G ಟವರ್ ಸ್ಥಾಪಿಸಿ ಗ್ರಾಹಕರಿಗೆ ಸುಗಮ ಸಂಪರ್ಕ ಕಲ್ಪಿಸಲಿದೆ ಎಂದು ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಅಂತಾರಾಜ್ಯ ಮಟ್ಟದ ಆನ್ಲೈನ್ ಬೆಟ್ಟಿಂಗ್ ಜಾಲವನ್ನು ಭೇದಿಸಿ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮೇಲ್ಮನೆ ಶಾಸಕ ಸಿಟಿ ರವಿ ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್.
8: ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಪಾರಿಜಾತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪಾರಿಜಾತ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಲಿಕ್ಕೆ ಇರುವಂತಹ ಕೃತಿ ಮುಟ್ಟು, ವಿಜ್ಞಾನ ಸಂಸ್ಕೃತಿ ಮತ್ತು ಅನುಭವ. ಲೇಖಕರು ಡಾಕ್ಟರ್ ಎಚ್ ಎಸ್ ಅನುಪಮ, ಪ್ರಕಾಶಕರು ಲಡಾಯಿ ಪ್ರಕಾಶನ, ಗದಗ. ಈ ಕೃತಿಯಲ್ಲಿ ಮುಟ್ಟಿನ ಬಗ್ಗೆ ವಿಜ್ಞಾನ ಏನ್ ಹೇಳುತ್ತೆ, ಹಾಗೆ ನಮ್ಮ ಸಾಂಸ್ಕೃತಿಕ ಕಥನ ಏನಿದೆ ಮುಟ್ಟಿನ ಬಗ್ಗೆ, ಮತ್ತೆ ಅನೇಕರು ತಮ್ಮ ಮುಟ್ಟಿನ ಅನುಭವಗಳನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಮನುಷ್ಯ ಕುಲದ ಎಲ್ಲ ಆಚರಣೆಗಳ ಮೂಲ ಮುಟ್ಟಿನ ಆಚರಣೆಯಲ್ಲಿದೆ. ಹೆಣ್ಣಿನ ಹೆಣ್ತನದ ಶಕ್ತಿಯ ಮೂಲವಾದ ಮುಟ್ಟು, ಅದನ್ನ ಹೀಗಳೆದು ಕೀಳುಗೊಳಿಸಿ ತಾಯ್ತನವನ್ನ ಮಾತ್ರ ವೈಭವೀಕರಿಸಿದ್ದು ಯಾಕೆ ಅನ್ನುವ ಅನೇಕ ಮಾಹಿತಿ ಈ ಕೃತಿಯಲ್ಲಿ ಅಡಕವಾಗಿದೆ. ಹುಡುಗಿಯರ ಒಂದು ಕಾಲೇಜಿನಲ್ಲಿ ಮುಟ್ಟಿನ ಕುರಿತು ಸಂವಾದವಿತ್ತು. ಜೀನ್ಸ್ ದಿರಿಸು ತೊಟ್ಟು ಗ್ಯಾಜೆಟ್ ಹಿಡಿದಂತಹ ಹುಡುಗಿಯರು ಅಲ್ಲೆಲ್ಲ ಇದ್ರು. ಆದರೆ ಮುಟ್ಟಿನ ಕುರಿತು ಅವರ ಚಿಂತನೆಗಳು ಹೇಗಿದ್ವಪ್ಪ ಅಂದ್ರೆ, ಒಬ್ಬಳು ಹುಡುಗಿ ಹೇಳ್ತಾಳೆ, ಮುಟ್ಟಾದಾಗ ಕೆಟ್ಟ ಕ್ಷಕಿರಣವನ್ನ ದೇಹ ವಾಸನೆಯಾಗಿ ಹೊರಸೂಸುತ್ತೆ. ಅದಕ್ಕೆ ನಾವು ಮಾಡಿದ ಆಹಾರ ಕೆಟ್ಟು ಹೋಗಿ ಉಳಿದವರ ಆರೋಗ್ಯ ಹಾಳಾಗುತ್ತೆ. ಹಾಗೆ ಇನ್ನೊಬ್ಳು ಹೇಳಿದ್ಲು, ಮುಟ್ಟಾದಾಗ ದೇಹ ಹಗುರಾಗಿ ಗುರುತ್ವಾಕರ್ಷಣೆಯಿಂದ ರಕ್ತ ಕೆಳಮುಖವಾಗಿರೋದ್ರಿಂದ ಹೆಣ್ಣು ಹೊರಗಿರಬೇಕು ಎಂಬ ನಂಬಿಕೆಯನ್ನ ಇಟ್ಕೊಂಡಿದ್ಲು. ಮೊಸರು, ಹುಣಸೆಹಣ್ಣು, ಉಪ್ಪಿನಕಾಯಿಯಂತಹ ಹುಳಿ ಪದಾರ್ಥ ತಿಂದ್ರೆ ರಕ್ತಸ್ರಾವ ನಿಲ್ಲೋದು, ಪಪ್ಪಾಯಿ ಎಳ್ಳು ತಿಂದ್ರೆ ಬೇಗ ಮುಟ್ಟಾಗೋದು ಅಂತ ಮತ್ತೆ ಕೆಲವರು ವಾದಿಸಿದ್ರು. ಮುಟ್ಟಾದವರು ದನ ಮುಟ್ಟಿದ್ರೆ ಅದು ಕರು ಹಾಕದೆ ಗೊಡ್ಡಾಗುತ್ತೆ, ಎಳೆ ಕೂಸುಗಳನ್ನು ಮುಟ್ಟಿದ್ರೆ ಅವಕ್ಕೆ ಕಾಯಿಲೆ ಆಗುತ್ತೆ ಅಂತ ಇನ್ನೂ ಕೆಲವರು ವಾದ ಮಾಡಿದ್ರು. ಮುಟ್ಟು ಅಂತ ಹೇಳೋದೇ ಅವಮರ್ಯಾದೆ. ಮುಟ್ಟು ಅಂದ್ರೆ ಕೊಳಕು, ಮೈಲಿಗೆ, ಪೂಜೆ ಮಾಡಬಾರ್ದು, ದೇವರಿಗೆ ಸಿಟ್ಟು ಬಂದ್ಬಿಡುತ್ತೆ ಅಂತ ಹಲವರು ಭಯ ಪಟ್ಕೊಂಡ್ರು. ಇದು ನಮ್ಮ ಸಂಪ್ರದಾಯ, ನೀವೇಕೆ ಅದನ್ನ ಪ್ರಶ್ನೆ ಮಾಡ್ತೀರಿ ಅಂತ ಇನ್ನೂ ಕೆಲವರು ಹೇಳಿದರು. ಆದರೆ ಇದು ಯಾಕೆ ಹೀಗೆ, ಯಾಕೆ ಅಂತ ಕೇಳ್ತಾ ಹೋದ್ರೆ ನೂರಾರು ಸಂಶೋಧನೆಗಳಿಗೆ ಸಾಕಾಗುವಷ್ಟು ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಕಾರಣಗಳು ಈ ಮುಟ್ಟಿನ ಹಿಂದಿವೆ. ಆದರೆ ಇತ್ತೀಚಿನ ಹೆಣ್ಣು ಮಕ್ಕಳು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮೀರಲು ಪ್ರಯತ್ನಿಸ್ತಾ ಇದ್ದಾರೆ. ಇವೆಲ್ಲ ಬದಲಾಗಬೇಕು ನಿಜ, ಆದರೆ ಬದಲಾವಣೆ ತನ್ನಿಂದ ತಾನೇ ಸಂಭವಿಸೋದಿಲ್ಲ, ಅದು ಸರಳವೂ ಅಲ್ಲ. ಹಾಗಾಗಿ ಮೊದಲ ಹೆಜ್ಜೆ ಆಗಿ ನಮ್ಮನ್ನ, ನಮ್ಮ ದೇಹವನ್ನ, ದೇಹ ನಿಜವನ್ನ ನಾವು ಅರ್ಥಕೊಳ್ಬೇಕು. ಹಿಂಜರಿಕೆ ಮೌಢ್ಯಗಳಿಂದ ಮುಕ್ತರಾಗಬೇಕು. ಈ ಆಶಯದಿಂದ ಪ್ರತಿಯೊಬ್ಬರು ಕೂಡ ಓದಲೇಬೇಕಾಗಿರುವಂತಹ ಕೃತಿ ಇದು. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅನುಭವಗಳಾಗಿರ್ತವೆ ಮುಟ್ಟಾದಾಗ, ಅದು ಸಾಮಾಜಿಕವಾಗಿರಬಹುದು ಅಥವಾ ವೈಯಕ್ತಿಕವಾಗಿರಬಹುದು. ಅದೇನೇ ಇರಲಿ, ವಿಜ್ಞಾನ ಏನು ಹೇಳುತ್ತೆ ಮುಟ್ಟಿನ ಬಗ್ಗೆ? ನಮ್ಮ ಸುತ್ತಮುತ್ತ ಜೀವಿ ಅಜೀವಿಗಳು ಇವೆ. ಈ ಎಲ್ಲ ಜೀವಿಗಳಿಗೂ ಎರಡು ಮುಖ್ಯ ಒತ್ತಡಗಳಿರ್ತವೆ. ಮೊದಲನೇದೇನಪ್ಪ ಅಂದರೆ ತನ್ನ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಆಹಾರ ಸುರಕ್ಷತೆಗಾಗಿ ಹೋರಾಡೋದು. ಎರಡನೇದು ತನ್ನಂತಹ ಇನ್ನೊಂದಷ್ಟು ಜೀವಿಗಳನ್ನು ಸೃಷ್ಟಿಸಿ ಆ ಮೂಲಕ ತನ್ನ ಸಂತತಿ ತನಗೆ ಮುಗಿದು ಹೋಗದ ಹಾಗೆ ಮುಂದುವರಿಸೋದು. ಜೀವನ ನಾಟಕದ ಈ ಬಹುಮುಖ್ಯ ಅಂಕಗಳು ಈಡೇರಬೇಕು ಅಂತಾನೆ ಪ್ರಕೃತಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ರೂಪಿಸಿದೆ. ಹಸಿವು, ನಿದ್ರೆ, ಕಾಮ, ಇವು ಮೂರು ಅಂತಹ ವ್ಯವಸ್ಥೆಯ ಭಾಗವಾಗಿರುವ ಪ್ರಕೃತಿಯ ಹುನ್ನಾರಗಳು ಅಂತ ಹೇಳಬಹುದೇನು. ಹಾಗೆ ಮನುಷ್ಯ ಹೆಣ್ಣಿನ ದೇಹ, ಮನಸ್ಸು, ಬದುಕು ಎಂಬ ತ್ರಿಕೋನದೊಳಗೆ ಸಂಭವಿಸುವಂತಹ ಅತೀ ಮುಖ್ಯವಾದಂತಹ ನೈಸರ್ಗಿಕ ಕ್ರಿಯೆ ಮುಟ್ಟು ಅಥವಾ ಋತುಚಕ್ರ. ಈ ದೇಶ ಆ ದೇಶ ಅಂತೇನಿಲ್ಲ, ಈ ಜಾತಿ ಆ ಜಾತಿ, ಆ ಧರ್ಮ ಈ ಧರ್ಮ ಅಂತೆಲ್ಲ ಏನಿಲ್ಲ. ಮಳೆ, ಚಳಿ, ಬೇಸಿಗೆ ಏನೂ ಇಲ್ಲ. ಕೋಟ್ಯಾಂತರ ಹೆಂಗಸರಿಗೆ ನಿಯಮಿತವಾಗಿ ಬರುವಂತಹ ಮುಟ್ಟು ಅಂದರೆ ಏನು? ಮನುಷ್ಯರಲ್ಲಿ ಮಾತ್ರ ತಿಂಗಳ ಮುಟ್ಟು ಶ್ರಾವ ಇರುವುದು ಅಥವಾ ಉಳಿದ ಜೀವಿಗಳಿಗೂ ರಕ್ತಸ್ರಾವ ಕಾಣುವುದು? ಅಷ್ಟಕ್ಕೂ ಮುಟ್ಟು ಅಂತ ಏಕಿರಬೇಕಿತ್ತು? ಇದ್ರೂ ಹೆಣ್ಣಿಗಷ್ಟೇ ಏಕಿರಬೇಕಿತ್ತು? ಇದರ ಹಿಂದೆ ಪ್ರಕೃತಿಯ ಉದ್ದೇಶ ಏನಿದೆ? ಕೆಲವು ಸಸ್ಯಗಳು, ಆದಿಮ ಹಂತದ ಜೀವಿಗಳಲ್ಲಿ ಹೆಣ್ಣು ಗಂಡು ಎಂಬ ಎರಡು ಭಿನ್ನ ಲಿಂಗದ ಸದಸ್ಯರು ಇಲ್ಲ. ಆ ಜೀವಿಗಳು ಅಲೈಂಗಿಕ ವಿಧಾನದಿಂದ ಸಂತಾನೋತ್ಪತ್ತಿ ಕ್ರಿಯೆ ನಡೆಸುತ್ತವೆ. ಇದಕ್ಕೆ ಅಮೀಬಾ ಎಂಬ ಏಕಕೋಶ ಜೀವಿ ಉದಾಹರಣೆ. ಅದು ತನ್ನ ಕೋಶವನ್ನು ಹಿಗ್ಗಿಸಿ ಚಿವುಟಿದಂತೆ ಬೇರ್ಪಡಿಸಿ ಇನ್ನೊಂದು ಜೀವಿಯನ್ನು ಉತ್ಪಾದಿಸುತ್ತೆ. ದಾಸವಾಳ, ಮಲ್ಲಿಗೆ ಅಂಟು, ಗುಲಾಬಿ ಮೊದಲಾದ ಸಸ್ಯಗಳ ಕಾಂಡ, ಎಲೆ, ಬೇರು ಕಿತ್ತು ಇನ್ನೊಂದೆಡೆ ನೆಟ್ಟರೆ ಸಾಕು, ಅಂತಹ ಇನ್ನೊಂದು ಸಸ್ಯ ತಯಾರಾಗುತ್ತೆ. ಹಾಗೆ ಮನುಷ್ಯರಲ್ಲಿ ಒಂದು ರೋಮ ಕಿತ್ತರೆ, ಬೆರಳು ಚಿವುಟಿ ಅತ್ತ ಇಟ್ಟರೆ ಅದರಿಂದ ಇನ್ನೊಂದು ಜೀವಿ
ಹುಟ್ಟಲ್ಲ, ಹುಟ್ಟಬಹುದಿತ್ತಲ್ವೇ? ಹೆರುವ ತಾಪತ್ರಯ ಇಲ್ಲ, ಬಂಜೆ ತಾಯಿ ಎಂಬ ವರ್ಗೀಕರಣ ಇಲ್ಲ, ತಾಯಿ ಮರಣ ಇಲ್ಲ, ಬಸಿರು ಬಾಣಂತನ ಇದಾವುದು ಇರಲಿಲ್ಲ. ನಿಜವಾಗಿ ಪ್ರಕೃತಿ ಸಂತಾನೋತ್ಪತ್ತಿ ನಡೆಸಲಿಕ್ಕೆ ಗಂಡು ಹೆಣ್ಣೆಂಬ ಲಿಂಗವನ್ನು ಸೃಷ್ಟಿಸಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ವಿನಾಶದಂಚಿಗೆ ಸರಿದು ಹೋದ ಎಷ್ಟೋ ಅದಿಮ ಪ್ರಭೇದಗಳ ನಾಶಕ್ಕೆ ತಳಿ ವೈವಿಧ್ಯ ಇಲ್ಲದಿರುವುದು ಕಾರಣ. ಹಾಗಾಗಿ ತಳಿ ವೈವಿಧ್ಯ ಉಳಿಸಿಕೊಳ್ಳಿಕ್ಕೆ, ಸಂತಾನೋತ್ಪತ್ತಿಗಾಗಿ ಗಂಡು ಹೆಣ್ಣೆಂಬ ಎರಡು ಜೀವಿಗಳು ಮಿಲನವಾಗಲೇಬೇಕಾದ ವ್ಯವಸ್ಥೆ ರೂಪುಗೊಂಡಿದೆ. ಹೆಣ್ಣಿನ ದೈಹಿಕ ರಚನೆ ಕಾರ್ಯವಿಧಾನಗಳು ವಿಶಿಷ್ಟವಾಗಿವೆ. ಅಂಡಾಣು ತಯಾರಾಗುವ ಅಂಡಾಶಯ, ಅಂಡವನ್ನು ಗರ್ಭಕೋಶಕ್ಕೆ ಒಯ್ಯುವ ಅಂಡನಾಳ, ಮಗುವನ್ನಿಟ್ಟು ಬೆಳೆಸುವ ಗರ್ಭಕೋಶ, ಲೈಂಗಿಕ ಕ್ರಿಯೆಯ ಮೂಲಕ ಪುರುಷ ವೀರ್ಯಾಣುವನ್ನು ಸ್ವೀಕರಿಸುವ ಯೋನಿ, ಹಾಲು ಉತ್ಪತ್ತಿ ಮಾಡುವ ಸ್ತನ, ಇವಿಷ್ಟು ಸಂತತಿ ಬೆಳೆಸುವ ದೃಷ್ಟಿಯಿಂದಲೇ ರೂಪುಗೊಂಡಂತಹ ಅಂಗಾಂಗಗಳು. ಗರ್ಭಸ್ಥ ಶಿಶುವನ್ನು ಹಿಡಿಸಲು ಮತ್ತು ಅದನ್ನು ಹೊರತರಲು ಸಹಾಯಕವಾಗುವಂತೆ ಸೊಂಟದ ಭಾಗವು ಹೆಣ್ಣುಗಳಲ್ಲಿ ಭಿನ್ನ ಆಕಾರ ರಚನೆಯನ್ನು ಹೊಂದಿವೆ. ಗರ್ಭಕೋಶದ ಆಚೀಚೆ ಇರುವ ಎರಡು ಅಂಡಾಶಯಗಳು ಅಂಡಾಣುಗಳ ಖಜಾನೆಯಾಗಿವೆ. ಪ್ರತಿ ತಿಂಗಳು ನಿಯಮಿತವಾಗಿ ಒಂದು ಅಂಡಾಣುವು ಅಂಡಕೋಶದಿಂದ ಬಿಡುಗಡೆ ಹೊಂದಿ ಗರ್ಭಕೋಶವನ್ನು ಪ್ರವೇಶ ಮಾಡುತ್ತೆ. ಅಂಡಾಣು ಬಿಡುಗಡೆಗೊಳ್ಳಲು ತಯಾರಿ ನಡೆಯುವ ಹೊತ್ತಿಗೆ ಉಳಿದ ಅಂಗಾಂಗಗಳು ಅದರ ಲಯಕ್ಕೆ ತಕ್ಕಂತೆ ತಾವು ಬೆಳೆಯುತ್ತಾ ಬದಲಾಗುತ್ತವೆ. ಅಂದರೆ ಸಂತಾನೋತ್ಪತ್ತಿ ಚಟುವಟಿಕೆಯ ಕೇಂದ್ರ ಅಂಡಾಶಯ ಎನ್ನಬಹುದು. ಮುಟ್ಟು ಎಂಬ ಕ್ರಿಯೆಯ ಮೂಲ ಅಂಡಾಣು ಬಿಡುಗಡೆ. ಗರ್ಭಕಟ್ಟಿದ ಭ್ರೂಣ ಹೆಣ್ಣು ಎಂದು ಆದಾಗಲಿಂದ ಹಿಡಿದು ಮಗುವಾಗಿ, ಕಿಶೋರಿಯಾಗಿ, ಹುಡುಗಿಯಾಗಿ, ತರುಣಿಯಾಗಿ, ತಾಯಿಯಾಗುವವರೆಗೆ ಈ ವಿಶೇಷ ಅಂಗಗಳ ಬೆಳವಣಿಗೆ ಹೊಂದುತ್ತಲೇ ಇರ್ತವೆ. ಸಾಧಾರಣವಾಗಿ 10 ವರ್ಷ ಕಳೆದ ಮೇಲೆ ಹದಿಹರೆಯಕ್ಕೆ ಹೆಣ್ಣು ಕಾಲಿಡುವ ಹೊತ್ತಿಗೆ ಪಿಟ್ಯುಟರಿ, ಹೈಪೊಥಾಲಮಸ್, ಅಂಡಕೋಶ, ಥೈರಾಯ್ಡ್, ನಿರ್ನಾಳ ಗ್ರಂಥಿಗಳು ನಿಯಮಿತವಾಗಿ ಹಾರ್ಮೋನುಗಳನ್ನು ಸ್ರವಿಸುತ್ತವೆ. ದೇಹ ಲಕ್ಷಣದಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಗಲಿಕ್ಕೆ ಈ ಹಾರ್ಮೋನುಗಳೇ ಕಾರಣ. ಪ್ರಜನನಾಂಗ ಅಂಗಗಳ ಬೆಳವಣಿಗೆ ನಡೆಸಲು ಪಿಟ್ಯುಟರಿ, ಹೈಪೊಥಾಲಮಸ್ಗಳು ಹಾರ್ಮೋನುಗಳನ್ನು ಸ್ರವಿಸುತ್ತವೆ. ಇನ್ನೊಂದು ದಿಕ್ಕಿನಿಂದ ಬೆಳವಣಿಗೆ ಪ್ರಕ್ರಿಯೆಗಳು ಮಿತಿ ಮೀರದಂತೆ ತಡೀಲಿಕ್ಕೆ ಅಂಡಾಶಯವು ತನ್ನ ರಸದೂತಗಳನ್ನು ಬಿಡುಗಡೆ ಮಾಡಿ ಪಿಟ್ಯುಟರಿ, ಹೈಪೊಥಾಲಮಸ್ಗಳನ್ನು ನಿಯಂತ್ರಣ ಮಾಡುತ್ತೆ. ಹೈಪೊಥಾಲಮಸ್ ಮತ್ತು ಪಿಟ್ಯುಟರಿ ಗ್ರಂಥಿಗಳು ಮೆದುಳಿನಲ್ಲಿವೆ. ಸಂತಾನೋತ್ಪತ್ತಿ, ರೋಗ ನಿರೋಧಕ ಶಕ್ತಿ, ದೇಹದ ಬೆಳವಣಿಗೆ, ವಯಸ್ಸಾಗುವಿಕೆ, ದೇಹ

0: ಹುಟ್ಟುವಾಗ ಅದರ ಅಂಡಾಶಯಗಳಲ್ಲಿ 10 ಲಕ್ಷದಷ್ಟು ಅಂಡಾಣುವಿನ ಮೂಲ ಕೋಶಗಳು ಇರುತ್ತವೆ. ಮಗು ತರುಣಿಯಾಗುವ ಹೊತ್ತಿಗೆ ಮೂಲ ಕೋಶಗಳ ಸಂಖ್ಯೆ ಅರ್ಧ ಹೊರಬರುತ್ತೆ. ಆ ತಿಂಗಳಿನಿಂದ ರಕ್ತಸ್ರಾವ ಶುರುವಾಗಿ ನಂತರ ಪ್ರತಿ ತಿಂಗಳು ಅಂಡಾಶಯದಿಂದ 1 ಅಂಡಾಣು ಬಿಡುಗಡೆ ಹೊಂದಿ ಗರ್ಭಕೋಶವನ್ನ ಪ್ರವೇಶಿಸುವ ಪ್ರಕ್ರಿಯೆ ಶುರುವಾಗುತ್ತೆ. ಎಡ ಮತ್ತು ಬಲ ಅಂಡಾಶಯಗಳು ಒಂದಾದ ಮೇಲೊಂದರಂತೆ ಕಾರ್ಯನಿರ್ವಹಿಸುತ್ತವೆ. ಮುಟ್ಟಿನ ತಿಂಗಳ ಮೊದಲಾರ್ಧ ಅವಧಿಯಲ್ಲಿ ಈಸ್ಟ್ರೋಜನ್ ಎಂಬ ರಸದೂತದ ಅಧಿಪತ್ಯವಿದ್ದರೆ ನಂತರದ ಅರ್ಧ ತಿಂಗಳು ಪ್ರೊಜೆಸ್ಟ್ರಾನ್ ರಸದೂತದ ಮೇಲುಗೈ ಇರುತ್ತೆ. ಈ ಚಕ್ರವು ಮಹಿಳೆ 40-45 ವರ್ಷ ತಲುಪಿ ಮುಟ್ಟು ನಿಲ್ಲುವವರೆಗೂ ಮುಂದುವರಿಯುತ್ತೆ. ಸ್ನೇಹಿತರೆ, ಇದೊಂದು ವೈಜ್ಞಾನಿಕ ಮಾಹಿತಿಯನ್ನ ಮತ್ತೆ ಯಾವ ರೀತಿಯ ಮೌಢ್ಯಗಳು ಬೆಳೆದಿವೆ, ಯಾವುದು ಸುಳ್ಳು ಯಾವುದು ಸತ್ಯ, ಹಾಗೆ ಅನೇಕರು ತಮ್ಮ ಮುಟ್ಟಿನ ಅನುಭವಗಳನ್ನ ಈ ಕೃತಿಯಲ್ಲಿ ಹಂಚಿಕೊಂಡಿದ್ದಾರೆ. ಇದೊಂದು ಎಲ್ಲರ ಮನೆಯಲ್ಲಿ ಇರಬೇಕಾದಂತಹ ಕೃತಿ ಅಂತ ನನಗಂತೂ ಅನಿಸ್ತಾ ಇದೆ. ಈ ಕೃತಿಯ ಹೆಸರು ಮುಟ್ಟು: ವಿಜ್ಞಾನ, ಸಂಸ್ಕೃತಿ ಮತ್ತು ಅನುಭವ. ಲೇಖಕರು ಡಾಕ್ಟರ್ ಎಚ್ ಎಸ್ ಅನುಪಮ, ಪ್ರಕಾಶಕರು ಲಡಾಯಿ ಪ್ರಕಾಶನ, ಗದಗ. ಮತ್ತೆ ಮುಂದಿನ ಪಾರಿಜಾತ ಕಾರ್ಯಕ್ರಮದಲ್ಲಿ ನಿಮಗೆ ಮತ್ತೊಂದು ಕೃತಿಯನ್ನ ಪರಿಚಯಿಸುವುದರೊಂದಿಗೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ನಮಸ್ಕಾರ.
1: ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 8:30 ಸೊಬಗಿನ ಶಾಲೆ, ಚಿಕ್ಕಮಗಳೂರು ತಾಲೂಕಿನ ವಸ್ತಾರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತಾದ ಮಾಹಿತಿಯ ಮೊದಲನೆಯ ಭಾಗ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮಂಜುನಾಥ್ ಕೆಎಂ. 9:00 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289, ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು ಈ ಕುರಿತಂತೆ ನಿಮ್ಮೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289, ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಕುರಿತಂತೆ ನೀವು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಕರೆ ಮಾಡಿ ಕಾರ್ಯಕ್ರಮದ ಉಪಯೋಗವನ್ನು ಮಾಡಿಕೊಳ್ಳಿ.
0: ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 10:30 ಹಲೋ ಗೆಳೆಯರೇ

0: ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬರಲಿದೆ. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಲು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9141688637 ಈ ಮೊಬೈಲ್ ಸಂಖ್ಯೆಗೆ ಐ ಅಥವಾ ಹಲೋ ಗೆಳೆಯರೇ ಎಂದು ಸಂದೇಶವನ್ನ ಟೈಪ್ ಮಾಡಿ ಸಂದೇಶವನ್ನ ರವಾನಿಸಿ. ನಮ್ಮ ನಿಲಯದಿಂದಲೇ ತಮಗೆ ಕರೆಯನ್ನ ಮಾಡಲಾಗ್ತದೆ. ಕರೆಯನ್ನ ಸ್ವೀಕರಿಸಿ ಮಾತನಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಿ ಈ ಬೆಳಗ್ಗೆ 10:30. ಇದು ಆಕಾಶವಾಣಿ ಹಾಸನ ಕೇಂದ್ರ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
3: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
4: ರತ್ನಂ ಸಿಲ್ಕ್ಸ್, ನಿಯರ್ ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಹಾಸನ.
7: ಹೈಟೆಕ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್. ಕಾಟ್ ಖರೀದಿಸಿ ಟೈಕೂನ್ ಮ್ಯಾಟ್ರೆಸ್ ಫ್ರೀ ಆಗಿ ಪಡೆಯಿರಿ. ಹೈಟೆಕ್ ಫರ್ನಿಚರ್, ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
8: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ.

ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಜಾಹೀರಾತು, ಆನಂತರ ಕನ್ನಡದಲ್ಲಿ ವಾರ್ತೆ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವಾ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್ ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ವಾರ್ತೆಗಳ ವಿವರ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ 2026 ಮರುಪರೀಕ್ಷೆಯ ಒಎಂಆರ್ ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದು, ಅಧಿಕೃತ ವೆಬ್ಸೈಟ್ neet.nta.nic.in ಅಭ್ಯರ್ಥಿಗಳಿಗೆ ಪ್ರತಿಕ್ರಿಯೆಗಳನ್ನು ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಬಳಸಿಕೊಂಡು ತಿಳಿಸಲಾಗಿರುವ ಜಾಲತಾಣದಲ್ಲಿ ಲಾಗಿನ್ ಆಗಿ ಸ್ಕ್ಯಾನರ್ ಓದುವ ಉತ್ತರಗಳೊಂದಿಗೆ ತಮ್ಮ ಗುರುತಿಸಲಾದ ಉತ್ತರಗಳನ್ನು ಹೋಲಿಸಬಹುದು ಎಂದು ಎನ್ಟಿಎ ತಿಳಿಸಿದೆ. ಒಂದೊಮ್ಮೆ ಉತ್ತರಗಳು ಏನಾದರೂ ಹೊಂದಿಕೆಯಾಗದಿದ್ದರೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಕ್ಲೈಮ್ ಮಾಡಿದ ಆಯ್ಕೆಯನ್ನು ಟಿಕ್ ಮಾಡಿ ₹200 ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಿದ ಮೇಲೆ ಸವಾಲನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾಡಿರುವ ಸವಾಲು ಸೂಕ್ತವಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಒಎಂಆರ್ ಸವಾಲು ಸೌಲಭ್ಯವು ಈ ತಿಂಗಳ 15ರವರೆಗೆ ಲಭ್ಯವಿರುತ್ತದೆ. ಸಹಾಯಕ್ಕಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075900 ಮತ್ತು 0116922770 ಸಂಪರ್ಕಿಸಬಹುದು ಮತ್ತು ನೀಟ್ ಯುಜಿ 2026@nta.ac.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಭಾರತ್ ಟೆಕ್ಸ್ ಟ್ರೇಡ್ ಫೆಡರೇಷನ್ನ ಅಧ್ಯಕ್ಷ ನರೇನ್ ಗೋಯಂಕ, ಭಾರತ್ ಟೆಕ್ಸ್ನ 3ನೇ ಆವೃತ್ತಿಯು 7,000 ಹೆಚ್ಚು ಖರೀದಿದಾರರು, 1.3 lakh ಹೆಚ್ಚು ಸಂದರ್ಶಕರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಪ್ರದರ್ಶಕರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಅಮೆರಿಕ, ಬ್ರಿಟನ್, ಜಪಾನ್, ಪೋರ್ಚುಗಲ್, ಸ್ಪೇನ್, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ ಮತ್ತು ನೇಪಾಳ ಸೇರಿದಂತೆ 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಶ್ರೀರಾಮ ಮಂದಿರದ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ 8 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಅಯೋಧ್ಯೆಯ ನ್ಯಾಯಾಲಯ ಮುಂದಿನ 14 ದಿನಗಳವರೆಗೆ ವಿಸ್ತರಿಸಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಪ್ರತಿಭಾ ನಾರಾಯಣ್ ಆರೋಪಿಗಳನ್ನು ಇದೇ 27ರಂದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶಿಸಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಧರ್ಮಸೇನಾ ಅಧ್ಯಕ್ಷ ಸಂತೋಷ್ ದುಬೆ ಅವರನ್ನು ಸುಮಾರು 1 ಗಂಟೆಗಳ ಕಾಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವ ಮೂಲಕ ತನಿಖೆಯನ್ನು ತೀವ್ರಗೊಳಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3ನೇ ನಮಸ್ತೆ ದಿನವನ್ನು ಆಚರಿಸಲಿದ್ದು, ರಾಷ್ಟೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ವರ್ಷಗಳನ್ನು ಪೂರೈಸಲಿದೆ. ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದ ರವೀಂದ್ರ ಸದನದಲ್ಲಿ ನಡೆಯಲಿದ್ದು, ದೇಶಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರು ಮತ್ತು ತ್ಯಾಜ್ಯ ತೆಗೆಯುವವರು ಸೇರಿದಂತೆ ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸಲು ನಮಸ್ತೆ ದಿನವನ್ನು ಸಮರ್ಪಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ

0: ಹಿರಿಯ ಪ್ರತಿನಿಧಿಗಳು, ಸಂಸತ್ ಸದಸ್ಯರು, ಶಾಸಕರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ರಾಷ್ಟೀಯ ಸಫಾಯಿ ಕರ್ಮಚಾರಿಗಳ, ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೆಲ್ಟೋಲ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದ ಬಳಿ ನಡೆದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 15 ಭಾರತೀಯ ಪ್ರವಾಸಿಗರ ಮೃತದೇಹಗಳನ್ನು ನಿನ್ನೆ ರಾತ್ರಿ ಮುಂಬೈಗೆ ತರಲಾಯಿತು. ಭಾರತೀಯ ರಾಜತಾಂತ್ರಿಕ ಕಾರ್ಯಾಚರಣೆಗಳು ವಿಯೆಟ್ನಾಂ ಅಧಿಕಾರಿಗಳೊಂದಿಗೆ ವಾಪಸಾತಿ ಪ್ರಕ್ರಿಯೆಯನ್ನು ಸಂಯೋಜಿಸಿದ ನಂತರ ಮೃತರನ್ನು ಹೋ ಚಿ ಮಿನ್ಹ್ ನಗರದಿಂದ ವಿಯೆಟ್ನಾಂ ಏರ್ಲೈನ್ಸ್ನ ವಿಮಾನದಲ್ಲಿ ಕರೆತರಲಾಯಿತು. ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳಂ ರಾಜ್ಯ ಸರ್ಕಾರಗಳು ಮೃತದೇಹಗಳನ್ನು ಅವರ ಊರುಗಳಿಗೆ ಸಾಗಿಸಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದೆ. ದುರಂತದ ನಂತರ ರಕ್ಷಣಾ ಕಾರ್ಯ, ಮೃತದೇಹಗಳ ಗುರುತಿಸುವಿಕೆ ಮತ್ತು ವಾಪಸಾತಿ ಪ್ರಕ್ರಿಯೆಯಲ್ಲಿ ಬೆಂಬಲ ನೀಡಿದ್ದಕ್ಕಾಗಿ ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿಯೆಟ್ನಾಂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದಲ್ಲಿ ಶುಕ್ರವಾರ 32 ಭಾರತೀಯ ಪ್ರವಾಸಿಗರು ಮತ್ತು 4 ಸ್ಥಳೀಯ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದು 15 ಪ್ರವಾಸಿಗರು ಸಾವಿಗೀಡಾಗಿದ್ದರು. ಬದುಕುಳಿದ 16 ಜನರು ಭಾರತಕ್ಕೆ ಮರಳಿದ್ದು ಗಾಯಗೊಂಡಿದ್ದ ಓರ್ವ ಪ್ರವಾಸಿ ವಿಯೆಟ್ನಾಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಉದ್ವಿಗ್ನತೆಯ ನಡುವೆಯೇ ಪ್ರಮುಖ ಸಮುದ್ರ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ತಮ್ಮದಾಗಿದೆ ಎಂದು ಹೇಳಿಕೊಂಡಿದ್ದು, ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿರುವುದಕ್ಕಾಗಿ ಆರೋಪಿಸಿ ಇರಾನ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ದೂರವಾಣಿ ಸಂದರ್ಶನದಲ್ಲಿ ಮಾತನಾಡಿದ ಟ್ರಂಪ್, ಹಿಂದಿನ ರಾತ್ರಿ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದವನ್ನು ಇರಾನ್ ಉಲ್ಲಂಘಿಸಿದೆ, ಕದನ ವಿರಾಮದ ಷರತ್ತುಗಳನ್ನು ಗೌರವಿಸಿಲ್ಲ ಎಂದು ಟೀಕಿಸಿದ ಅವರು, ರಾತ್ರಿ ವೇಳೆ ನಡೆದ ದಾಳಿಯಲ್ಲಿ ಅಮೆರಿಕ ಇರಾನ್ನ ಹಲವು ಸೇನಾ ಉಪಕರಣಗಳನ್ನು ಧ್ವಂಸಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಲಾರ್ಡ್ಸ್ನಲ್ಲಿ ನಡೆದ ಏಕೈಕ ವುಮೆನ್ಸ್ ಟೆಸ್ಟ್ ಪಂದ್ಯವನ್ನು ಗೆದ್ದ ಮೊದಲ ಮಹಿಳಾ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಭಿನಂದಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 270 ರನ್ಗಳ ಅಮೋಘ ಗೆಲುವು ಈ ಸಾಧನೆಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ಮತ್ತು ಲಾರ್ಡ್ಸ್ನಲ್ಲಿ ಆಟಗಾರರು ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಸಚಿವ ಮಾಂಡವಿಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ U21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ ವಿರುದ್ದ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ಅದಕ್ಕೂ ಮೊದಲು ಭಾರತ ಅಮೆರಿಕವನ್ನು 1-1 ಡ್ರಾದಲ್ಲಿ ಕೊನೆಗೊಳಿಸಿ ಶೂಟೌಟ್ನಲ್ಲಿ 3-2 ಅಂತರದಲ್ಲಿ ಪರಾಭವಗೊಳಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್ ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 7:45:15. ಕಾರ್ಯಕ್ರಮ ಸವಿಗಾನ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗಾಳಿಮಾತು ಚಿತ್ರದ ಗೀತೆ. ಗೀತೆಯ ರಚನೆ ಚಿ ಉದಯಶಂಕರ್ ಅವರದು. ರಾಗಜೋಡಣೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದರಲ್ಲಿ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258, ಎಸ್ಟಿಡಿ ಕೋಡ್ 08172. ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ವಿಷಯಗಳನ್ನು ತಿಳಿಯಲು ಕರೆ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೆಆರ್ ಪುರಂ ಹಾಸನ.
1: ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಸುಶೀಲಾ ಅವರು ಹಾಡಿರುವ ಭಾಗ್ಯವಂತರು ಚಿತ್ರದ ಗೀತೆ

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು ಈ ಕುರಿತಂತೆ ನಿಮ್ಮೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289 ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಕುರಿತಂತೆ ನೀವು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಕರೆ ಮಾಡಿ ಕಾರ್ಯಕ್ರಮದ ಉಪಯೋಗವನ್ನು ಮಾಡಿಕೊಳ್ಳಿ.

0: ಆಕಾಶವಾಣಿ ಹಾಸನ. ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ.
1: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
2: ಕೇಳಿ ಕಾರ್ಯಕ್ರಮ
0: ಸೊಬಗಿನ ಶಾಲೆ.

0: ಆತ್ಮೀಯ ಕೇಳುಗರೆ, ತಮಗೆಲ್ಲರಿಗೂ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರೆ, ಈ ಶಾಲೆ ಕುರಿತಾಗಿ ಅಲ್ಲಿನ ಪ್ರಭಾರಿ ಮುಖ್ಯ ಶಿಕ್ಷಕರಾದ ನೇತ್ರಾವತಿ ಎಂಜಿ ಅವರಿಂದ ಈ ಶಾಲೆ ಕುರಿತ ವಿಶೇಷವಾದ ಮಾಹಿತಿಯನ್ನ ಆಲಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಿಮಗೂ ಕೂಡ ಸ್ವಾಗತ ಸರ್.
0: ತಮ್ಮ ಪರಿಚಯವನ್ನು ಮಾಡಿಕೊಡಿ.
1: ನನ್ನ ಹೆಸರು ನೇತ್ರಾವತಿ ಎಂಜಿ. ನಾವು ಚಿಕ್ಕಮಗಳೂರು ತಾಲೂಕಿನ ಭಾಗದಲ್ಲಿ ದೊಡ್ಡ ಕುರುಬರಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ನಾವು ವಾಸವಾಗಿದ್ದೇವೆ. ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ.
0: ಒಳ್ಳೆಯದು. ಎಷ್ಟು ವರ್ಷಗಳಿಂದ ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ತಾವು ಕರ್ತವ್ಯವನ್ನು ಮಾಡ್ತಾ ಇದ್ದೀರಾ?
1: ನಾನು ಈಗ ಇದು 4ನೇ ವರ್ಷದಿಂದ ಪ್ರಭಾರಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕೆ ಮುಂಚೆ ನಾವು 2011ರಿಂದನೂ ಸಹ ಈ ಶಾಲೆಯಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ.
0: ಈಗ ಒಟ್ಟು ಎಷ್ಟು ವರ್ಷಗಳ ಸೇವೆಯ ಅನುಭವ ತಮಗೆ ಆಗಿರುವಂತದ್ದು?
1: ನನಗೆ ಈಗ 28 ವರ್ಷದ ಸೇವೆಯ ಅನುಭವ ಇದು.
0: ಯಾವ್ಯಾವ ಶಾಲೆಯಲ್ಲಿ ತಮ್ಮ ಒಂದು ವೃತ್ತಿ ಜೀವನವನ್ನ ಮುಂದುವರಿಸಿಕೊಂಡು ಬಂದ್ರಿ?
1: ಮೊದಲು ನಾನು ಶೃಂಗೇರಿ ಅನ್ನೋಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ನನ್ನ ಮೊದಲನೆಯ ವೃತ್ತಿ ಜೀವನ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನನಗೆ ಎಲ್ಲಾ ಶಾಲೆಗಳು ಒಳ್ಳೆ ಶಾಲೆಗಳೇ ಸಿಕ್ಕಿದೆ. ಶೃಂಗೇರಿಯಲ್ಲಿ ಎಡದಾಳು ಅನ್ನುವಂತಹ ಶಾಲೆಯಲ್ಲಿ, ಮತ್ತೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಕುರುವಂಗಿ ಅನ್ನುವಂತಹ ಶಾಲೆಯಲ್ಲಿ, ಆ ನಂತರ ಇಲ್ಲಿ ವಸ್ತಾರೆ ಶಾಲೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ.
0: ಈಗ ಒಟ್ಟಾರೆಯಾಗಿ ಸುಮಾರು 28 ವರ್ಷಗಳ ಒಂದು ಸೇವೆಯ ಅನುಭವ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ತಾವು ಮಾಡಿಕೊಂಡಿದ್ದೀರಾ. ಒಳ್ಳೆಯದು.
1: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರೆ, ಇದು ಒಂದು ಪ್ರಕೃತಿಯ ಸೊಬಗಿನಲ್ಲಿರುವಂತಹ ಸುಂದರ ಪರಿಸರದಲ್ಲಿ ನಿರ್ಮಾಣವಾಗಿರುವಂತಹ ಸುಂದರ ಶಾಲೆ. ಇಲ್ಲಿ ತಾಯಿ ಪದ್ಮಾವತಮ್ಮ ಅನ್ನುವಂತಹ ಒಂದು ಗ್ರಾಮ ದೇವತೆಯ ಒಂದು ಆಶೀರ್ವಾದದಿಂದ ನಮ್ಮ ಶಾಲೆಯಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಇಲ್ಲಿಯವರೆಗೂ ನಡೆದುಕೊಂಡು ಬರ್ತಾ ಇದೆ.
0: ಒಳ್ಳೆಯದು. ಶಾಲೆ ಯಾವಾಗ ಆರಂಭವಾಗಿದ್ದು?
1: 1932ರಲ್ಲಿ ಈ ಶಾಲೆ ಪ್ರಾರಂಭವಾಯಿತು. ಇಲ್ಲಿಗೆ 96 ವರ್ಷಗಳಾಗಿದೆ.
0: ನೋಡಿ, 96 ವಸಂತಗಳನ್ನ ಪೂರೈಸಿ ಇನ್ನೂ ಕೂಡ ಬಹಳಷ್ಟು ಯಶಸ್ವಿಯಾಗಿ ಮುನ್ನುಗ್ಗುತ್ತಿರುವಂತಹ ಒಂದು ಪ್ರಮುಖ ಶಾಲೆ ನಮ್ಮ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರ ಶಾಲೆಯಾಗಿದೆ. ಹಾಗೆ ಈ ಒಂದು ಶಾಲೆಯಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮನ್ನ ತಾವು ತೊಡಗಿಸಿಕೊಂಡು ಅತ್ಯುತ್ತಮವಾಗಿರ್ತಕ್ಕಂತಹ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದ ವಿವಿಧ ಕ್ಷೇತ್ರ ವಿವಿಧ ಭಾಗಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡು ಸೇವೆಯನ್ನ ಮಾಡೋದಕ್ಕೆ ಒಂದು ಪ್ರೇರಣೆಯನ್ನ ಕೊಟ್ಟಂತಹ ಒಂದು ಶಾಲೆ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರೆ ಅನ್ನೋದಾಗಿ ಕೂಡ ನಾವು ಹೇಳಬಹುದಾಗಿರುತ್ತೆ. ಹಾಗೆ ಪ್ರಸ್ತುತ ಶಾಲೆಯಲ್ಲಿ ಯಾವ್ಯಾವ ತರಗತಿಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದೆ?
1: 1ರಿಂದ 7ನೇ ತರಗತಿಯವರೆಗೂ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ.
0: ಈಗ ಈ 1ರಿಂದ 7ನೇ ತರಗತಿ ತನಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡು ಮಾಧ್ಯಮದಲ್ಲಿ ಇರತಕ್ಕಂಥದ್ದ ಅಥವಾ ಹೇಗೆ ಬೋಧನೆ?
1: ಈ ವರ್ಷದಿಂದ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಬೈಲಿಂಗ್ ವಿಲ್ ಅಂತಹ ಶಾಲೆಯಂತ ಪ್ರಾರಂಭ ಮಾಡಿದ್ದೇವೆ. 1ರಿಂದ 5ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲೂ ಶಾಲೆ ನಡೀತಾ ಇದೆ ತರಗತಿಗಳು. ಮತ್ತೆ ಮುಂದಿನ ತರಗತಿಗಳು ಮುಂದಿನ ವರ್ಷದಿಂದ 6ರಿಂದ 7ನೇ ತರಗತಿಗಳಿಗೂ ಸಹ ಈ ಬೈಲಿಂಗ್ ವಿಲ್ ಅನ್ನೋಂತಹ ಒಂದು ತರಗತಿಗಳು ಪ್ರಾರಂಭ ಆಗುತ್ತೆ.
0: ಒಳ್ಳೆಯದು. ಒಟ್ಟಲ್ಲಿ ಎರಡೂ ಭಾಷೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿರ್ತಕ್ಕಂತಹ ಏನೇನು ವಿಷಯಗಳಿದೆ ಅದೆಲ್ಲವೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಅನ್ನುವಂಥದ್ದು ಕೂಡ ಆಗುತ್ತೆ.
1: ಹೌದು.
0: ಈ ಒಂದು ಬೈಲಿಂಗ್ವಲ್ ಅಥವಾ ದ್ವಿಭಾಷಾ ಮಾಧ್ಯಮದಲ್ಲಿ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ಕೊಡೋದ್ರಿಂದ ತಮಗೆ ಅನಿಸಿದಾಗೇನೆ ಏನಾದ್ರೂ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಯೋಜನ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗಾದ್ರೂ ಉಂಟಾಗುತ್ತಾ? ಹೇಗೆ?
1: ಖಂಡಿತ ಇದೆ ಸರ್. ಇದರಲ್ಲಿ ನಮ್ಮ ಹಳ್ಳಿ ಪೋಷಕರಿಗಳಿಗೆ ಏನು ಅಂತಂದ್ರೆ ಒಂದು ಇಂಗ್ಲಿಷ್ ವ್ಯಾಮೋಹ ಹೆಚ್ಚಾಗಿದೆ. ಎಲ್ಲರೂ ಇಂಗ್ಲಿಷ್ ನಲ್ಲಿ ಕಲಿತಾರೆ, ನಮ್ಮ ಮಕ್ಕಳಿಗೂ ಸಹ ಇಂಗ್ಲಿಷ್ ನಲ್ಲಿ ಕಲೀಲಿ ಅಂತ ಹೇಳ್ಬಿಟ್ಟು ಅವರು ದುಡಿದಿರುವಂತಹ ಮುಕ್ಕಾಲು ಭಾಗ ತಮ್ಮ ದುಡಿಮೆಯನ್ನ ಇತರೆ ಶಾಲೆಗಳಿಗೆ ಹಾಕ್ತಾ ಇದ್ದಾರೆ. ನಮಗೆ ಇತರೆ ಶಾಲೆಗಳಿಂದ ಮಕ್ಕಳು ಬರುತ್ತೆ, ಕೆಲವೊಂದು ಮಕ್ಕಳುಗಳು ಟಿ ಸಿ ತಗೊಂಡು ವಾಪಸ್ ಬರ್ತಾರೆ. ಆ ಮಕ್ಕಳ ಕಲಿಕೆ ಮತ್ತೆ ನಮ್ಮ ಶಾಲೆಯ ಮಕ್ಕಳ ಕಲಿಕೆಯನ್ನ ಟ್ಯಾಲಿ ಮಾಡಿದ್ರೆ ನಾವು ಅವರಿಗಿಂತ ನಮ್ಮ ಮಕ್ಕಳೇ ಚೆನ್ನಾಗಿ ಓದ್ತಾ ಇದ್ದಾರೆ. ಮೊನ್ನೆ ಒಬ್ಬರು ಪೋಷಕರನ್ನ ಕರೆದ್ಬಿಟ್ಟು ಅವ್ರ ಎದುರಿಗೆ ನಾನು ತೋರಿಸಿದೆ. ಇದನ್ನ ತೋರಿಸಿ ಅವ್ರ ಎದುರಿಗೆ ಆ ಮಗುನು ಈ ಮಗುನು ಓದಿಸಿದಾಗ ಆ ಪೋಷಕರಿಗೆ ಸ್ವಲ್ಪ ಮನವರಿಕೆ ಆಯ್ತು. ಹೌದು ಮೇಡಮ್, ಸರ್ಕಾರಿ ಶಾಲೆನೇ ಚೆನ್ನಾಗಿದೆ ನೋಡಿ, ನಮ್ಮ ಮಗು ಯಾವ ದುಡ್ಡು ಖರ್ಚಿಲ್ದೇನೆ ನಿಮ್ಮ ಮಗುಗಿಂತ ಚೆನ್ನಾಗಿ ಓದ್ತಾ ಇದೆ. ನೀವು ಇಷ್ಟೊಂದು 50,000 ರೂಪಾಯಿ ಡೊನೇಟ್ ಮಾಡಿದೀನಿ ಅಂತ ಹೇಳಿದ್ರು ಈ ವರ್ಷದಲ್ಲಿ. ಆ 50,000 ರೂಪಾಯಿನಲ್ಲಿ ಆ ಮಗು ಏನೂ ಕಲ್ತಿರ್ಲಿಲ್ಲ, ಅಲ್ಪ ಸ್ವಲ್ಪ ಮಾತ್ರ ಬರ್ತಾ ಇತ್ತು. ಆಗ ನಮಗೆ ಬೇಜಾರಾಯ್ತು. ಈ ಒಂದು ಮನವರಿಕೆ ಎಲ್ಲಾ ಪೋಷಕರಿಗೂ ಆಗ್ಬೇಕು. ಹಳ್ಳಿಗಳಲ್ಲಿ ಶಾಲೆಗಳಲ್ಲೇ ಇಂಗ್ಲಿಷ್ ಮಾಧ್ಯಮ ಇದೆ, ಅಲ್ಲಿ ಒಳ್ಳೊಳ್ಳೆ ಉತ್ತಮ

0: ಶಿಕ್ಷಕರಿದ್ದಾರೆ. ಆ ಶಾಲೆಗಳಿಗೆ ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ಮಕ್ಕಳುಗಳನ್ನ ಅಲ್ಲಿ ಸೇರಿಸಿ ನಮ್ಮೂರಿನ ಶಾಲೆಯನ್ನ ಉಳಿಸಿ ಬೆಳೆಸಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಅವರಿಗೆ ಬಂದ್ಬಿಟ್ರೆ ಅಷ್ಟೇ ಸಾಕು ಸರ್ ನಮಗೆ.
1: ನೋಡಿ, ಎಂತಹ ಒಳ್ಳೆಯ ಮಾತನ್ನ ಹೇಳಿದ್ರಿ ಅಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಆ ಶಾಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪೋಷಕರು. ಹಾಗಾಗಿ ಆ ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಕಡೆಗೆ ಬೇರೆ ಶಾಲೆಗೆ ಸೇರಿಸದೆ ತಮ್ಮ ಒಂದು ಮನೆಯ ವ್ಯಾಪ್ತಿಯಲ್ಲಿ, ತಮ್ಮ ಒಂದು ಊರಿನ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದೆ ಆದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಯೋಜನಗಳನ್ನ, ಅನುಕೂಲತೆಗಳನ್ನ ಆ ಮಕ್ಕಳು ಖಂಡಿತವಾಗಿ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಅನ್ನುವಂಥದ್ದು ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಾಗೆ ಪ್ರತಿಯೋರ್ವ ಮಕ್ಕಳಿಗೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನ, ಅನೇಕ ರೀತಿಯಾಗಿರ್ತಕ್ಕಂಥ ಅನುಕೂಲತೆಗಳನ್ನ ವೈಯಕ್ತಿಕವಾಗಿ ಮಾಡ್ತಾ ಇದೆ. ಹಾಗಾಗಿ ಆ ಒಂದು ಅನುಕೂಲತೆಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿಯೋರ್ವ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವಂತಹ ಒಂದು ಕೆಲಸವನ್ನ ಮಾಡಲೇಬೇಕಾಗಿದೆ. ಆ ರೀತಿಯಾಗಿ ಮಾಡಿದಾಗ ಯಾವ ಸರ್ಕಾರಿ ಶಾಲೆಗಳು ಕೂಡ ಮುಚ್ಚುವಂತಹ ಒಂದು ಪರಿಸ್ಥಿತಿಗೆ ಹೋಗೋದಿಲ್ಲ. ಹಾಗಾಗಿ ಇನ್ನೂ ಕೂಡ ಅತ್ಯುತ್ತಮವಾದಂತಹ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯದು. ಹಾಗೆ ಈ ಒಂದು ಶಾಲೆಗೂ ತಾಲೂಕು ಕೇಂದ್ರಕ್ಕೂ ಅಥವಾ ಜಿಲ್ಲಾ ಕೇಂದ್ರಕ್ಕೂ ಎಷ್ಟು ಕಿಲೋಮೀಟರ್ ಗಳ ಅಂತರ ಇದೆ?
0: ಕೇವಲ 10 ಕಿಲೋಮೀಟರ್ ಅಷ್ಟೇ ಸರ್. ಚೆನ್ನಾಗಿದೆ ನಮಗೆ ಶಾಲೆ ವಾತಾವರಣ, ಊರಿನ ವಾತಾವರಣ, ಮತ್ತೆ ಊರವ್ರ ಸಹಕಾರ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಶಾಲೆಗೆ ಸುಂದರವಾದಂತಹ ಪ್ರಕೃತಿ ಸೌಂದರ್ಯವನ್ನ ಒಳಗೊಂಡಿರುವಂತಹ ಸುಂದರ ಶಾಲೆ ನಮ್ದು.
1: ತಮ್ಮ ಬಳಿಯಲ್ಲಿ ಇಂತಹ ಮಾತುಗಳನ್ನ ಕೇಳೋದಕ್ಕೇನೆ ಬಹಳಷ್ಟು ಸಂತೋಷ ಆಗುತ್ತೆ. ಪ್ರಕೃತಿಯ ಮಡಿಲಲ್ಲಿ ಹಚ್ಚ ಹಸಿರಿನ ಸುಂದರವಾದಂತಹ ಒಂದು ವಾತಾವರಣದಲ್ಲಿ ಈ ಒಂದು ಶಾಲೆ ಇದೆ. ಹಾಗಾಗಿ ಈ ಶಾಲೆಗೆ ಬಂದಾಗ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸಂತೋಷ. ವಿದ್ಯೆಯನ್ನು ಕಲಿಬೇಕು, ಶಿಕ್ಷಣವನ್ನು ಕಲಿಬೇಕು, ಇಲ್ಲಿನ ಒಂದು ಪರಿಸರಕ್ಕೆ ಹೊಂದಿಕೊಳ್ಬೇಕು ಅನ್ನುವಂಥ ಒಂದು ಮನಸ್ಸು ಪ್ರತಿ ಮಗುವಿಗೂ ಕೂಡ ಆಗೇ ಆಗುತ್ತೆ. ಹಾಗಾಗಿ ಅಂಥ ಒಂದು ಸುಂದರ ವಾತಾವರಣದಲ್ಲಿ ಈ ಒಂದು ಶಾಲೆ ಇದೆ. ಬಹಳಷ್ಟು ಸಂತೋಷ. ತಾವೀಗ ಈ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನ ಕಳೆದ 4 ವರ್ಷಗಳಿಂದ ಮಾಡ್ತಾ ಇದ್ದೀರಾ. ತಮ್ಮ ಒಂದು ವಿದ್ಯಾರ್ಹತೆ ಏನೇನಾಗಿದೆ ಅದರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
0: ಸರ್, ನಮ್ದು PUC TCH. ಆ ನಂತರ ಡಿಗ್ರಿ ಮಾಡ್ಕೊಂಡು ನನ್ನ ವೃತ್ತಿ ಜೀವನವನ್ನ ಮುಂದುವರಿಸ್ತಾ ಇದ್ದೀನಿ.
1: ಈಗ ಶಾಲೆಯಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಪ್ರಸ್ತುತವಾಗಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ?
0: ಸರ್, ಈ ವರ್ಷ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಈ ವರ್ಷ 31 ಮಕ್ಕಳಿದೆ. ಈಗ ಬೈಲಿಂಗ್ವೆಲ್ ಸ್ಟಾರ್ಟ್ ಆದ್ಮೇಲೆ ಏನಾದರೂ ಮುಂದಿನ ವರ್ಷದಿಂದ ಮಕ್ಕಳ ಸಂಖ್ಯೆ ಏರಿಕೆ ಆಗ್ಬೋದು ಅನ್ನೋ ಒಂದು ನಂಬಿಕೆ ನನಗಿದೆ.
1: ಒಟ್ಟಲ್ಲಿ ಆ ಮಕ್ಕಳ ದಾಖಲಾತಿಯ ಸಂಖ್ಯೆ ಈ ಒಂದು ದ್ವಿಭಾಷಾ ಮಾದರಿಯ ಒಂದು ಶಿಕ್ಷಣದಿಂದ ಹೆಚ್ಚಿಗೆ ಆಗ್ಬೋದು ಅನ್ನುವಂಥ ಒಂದು ಆಶಾ ಭಾವನೆಯನ್ನ ತಾವು ಹೊಂದಿದ್ದೀರಾ?
0: ಖಂಡಿತವಾಗಿ
1: ಕೂಡ ಹೆಚ್ಚಿಗೆ ಆಗೇ ಆಗುತ್ತೆ. ಈ ಶಾಲೆ ಪ್ರಾರಂಭವಾಗಿ 96 ವರ್ಷಗಳ ಪೂರ್ಣಗೊಂಡಿದೆ. ಹಾಗಾಗಿ ತಾವುಗಳು ಕೂಡ ಈ ಒಂದು ಶಾಲೆಯಲ್ಲಿ ಅನೇಕ ವರ್ಷಗಳಿಂದ ಸಹ ಶಿಕ್ಷಕರಾಗಿ, ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಕೂಡ ಮಾಡಿದೀರ. ಹಾಗಾಗಿ ಈ ಒಂದು ಶಾಲೆಯ ಹಿನ್ನೆಲೆಯ ಬಗ್ಗೆ ತಮಗೆ ಗೊತ್ತಿರುತ್ತೆ. ಈ ಒಂದು ಶಾಲೆಯಲ್ಲಿ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾವ್ಯಾವ ರೀತಿಯಾಗಿರತಕ್ಕಂತಹ ಒಂದು ಚಟುವಟಿಕೆಗಳಲ್ಲಿ, ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡಿ.
0: ಸರ್, ಮುಖ್ಯವಾಗಿ ಹೇಳಬೇಕು ಅಂದ್ರೆ ನೀವು ಒಬ್ರು ಈ ಶಾಲೆಯ ಹಳೆ ವಿದ್ಯಾರ್ಥಿ, ಇದರಲ್ಲಿ ನಿಮ್ಮ ಕೊಡುಗೆನೂ ಸಹ ತುಂಬಾ ಇದೆ ನಮಗೆ. ರವೀಂದ್ರ ಅನ್ನೋರು ಒಬ್ರು ಪೊಲೀಸ್ ಆಗಿದ್ದಾರೆ, ಮತ್ತೆ ಮಹೇಶ್ ಅನ್ನೋರು ಲಕ್ಷ್ಮೀಕಾಂತ್ ನಳ್ಳಿ ಅವರಿಬ್ರು ಅವರು ಕೆನರಾ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಮತ್ತೆ ಅವ್ರ ಮನೇಲಿ ಅವ್ರ ಅಣ್ಣ ತಮ್ಮ ಮಧುಸೂದನ್ ಮತ್ತೆ ಮಹೇಶ್ ಅನ್ನೋರು ನಮ್ಮ ಶಾಲೆಗೆ ಒಳ್ಳೆಯ ದಾನಿಗಳು. ಇವತ್ತಿಗೂ ನಮಗೆ ಏನು ಬೇಕು ಅಂತ ಅವ್ರನ್ನ ಕೇಳಿದ್ರು ನಮಗೆ ಅದನ್ನ ಏನೋ ಚಾಚು ತಪ್ಪದೆ ಅವರು ಆಯ್ತು ಮೇಡಮ್ ಕೊಡ್ತೀವಿ ಅಂತೇಳಿ ಇವತ್ತಿನವರೆಗೂ ಸಹ ಅವರು ನಮ್ಮ ಶಾಲೆಗೆ ಒಳ್ಳೆಯ ದಾನಿಗಳಾಗಿದ್ದಾರೆ. ಅದೇ ರೀತಿ ಬೇಕಾದಷ್ಟು ಜನ, ತುಂಬಾ ಜನ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ, ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು. ಮತ್ತೆ ಈಗ ಒಂದ್ ಸ್ವಲ್ಪ ದಿನದಿಂದ ಹಳೆ ವಿದ್ಯಾರ್ಥಿಗಳು ಅಂದ್ರೆ ಸುಮಾರು 70 ವರ್ಷ ದಾಟಿರುವಂತಹ 4 ಜನ ವಿದ್ಯಾರ್ಥಿಗಳು ಬಂದಿದ್ರು ಸರ್ ನಮ್ಮ ಶಾಲೆಗೆ. ಅವರು ಈಗ ಅವ್ರಿಗೆ ವಯಸ್ಸು 70 ವರ್ಷ. ಅವರಾಗೆ ವಾಲಂಟೀರಿಯಾಗಿ ಬಂದಿದ್ರು. ನಮಗೆ ಎಷ್ಟು ಖುಷಿ ಆಯ್ತಂದ್ರೆ ಆ ಏಜ್ ಅಲ್ಲಿ ನಿಮ್ ಶಾಲೆಗೆ ನಾವೇನಾದ್ರೂ ದಾನ ಕೊಡಬೇಕು ಅಂತ ಬಂದಿದೀವಿ ಮೇಡಮ್, ನಿಮಗೆ ಏನ್ ಬೇಕು ಕೇಳಿ ಅಂತ ಕೇಳಿದ್ರು. ನಮಗೆ ಅವ್ರು ಕೊಡೋದಕ್ಕಿಂತ ಹೆಚ್ಚಾಗಿ ಅವ್ರು ಕೇಳಿದ್ದೆ ನಮಗೆ ತುಂಬಾ ಸಂತೋಷ ಆಯ್ತು. ಅವಾಗ ಕೂತ್ಕೊಂಡು ಅವ್ರಿಗೆ ಮಾತಾಡಿಸಿ ಆಯ್ತು ಸರ್ ನೀವು ಏನ್ ರೇಂಜ್ ಅಲ್ಲಿ ಕೊಡ್ತೀರಾ ಅಂತ ಕೇಳ್ಬಿಟ್ಟು, ಆಗ ನಮ್ಮ ಲೈಬ್ರರಿಗೆ ಒಂದು ಬೀರುವಿನ ಅವಶ್ಯಕತೆ ಇತ್ತು. ಆ ಬೀರನ್ನ ಆ 4 ಜನ ವಿದ್ಯಾರ್ಥಿಗಳು ಶೇರ್ ಮಾಡಿಕೊಂಡು ಆ ಬೀರುವನ್ನ ಕೊಟ್ಟರು. ನಮಗೆ ಬಹಳ ಸಂತೋಷ ಆಯ್ತು. ಅದೇ ರೀತಿ ಬಹಳ ಜನ ಮೋಟರ್ ಕೊಡಿಸಿದ್ರು, ದಿನೇಶ್ ಅನ್ನೋರು. ಆಮೇಲೆ ಸ್ಟೌವ್ಗಳನ್ನ ಕೊಡಿಸಿದ್ದಾರೆ. ಏನು ಶಾಲೆಗೆ ಅವಶ್ಯಕತೆ ಇದೆ ಅದನ್ನ ನಾವೊಂದು ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಒಂದು ಮೆಸೇಜ್ ಹಾಕ್ತೀವಿ ಸರ್. ಆಗ ಅದರಲ್ಲಿ ಯಾರಾದರೂ ಕೊಡ ಅಂತಾರೆ, ವಾಲಂಟರಿ ಇರೋವಂಥವ್ರು ಬಂದು ಮೇಡಮ್ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಧಾರಾಳವಾದ ಮನಸ್ಸಿನಿಂದ ನಮ್ಮ ಶಾಲೆಗೆ ಕೊಡ್ತಾರೆ ಸರ್. ನಾವು ಇಲ್ಲಿ ಸೇವೆಗೆ ಸೇರಿದ್ರಿಂದ ತುಂಬಾ ಜನ ಹಳೆ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾರೆ. ನಾವೇನ್ ಕೇಳಿದ್ರು ಅದಕ್ಕೆ ಅವರು ಕೊಡಬೇಕಾದಂತಹ ಅವನ್ನ ಕಾಣಿಕೆಯಾಗಿ ಕೊಡ್ತಾರೆ ಶಾಲೆಗೆ. ನಮ್ಮಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಸಂಘವನ್ನ ಪ್ರಾರಂಭ ಮಾಡ್ಕೊಂಡಿದೀವಿ. ಅದ್ ಮಾಡದ್ಮೇಲೆ ಹಳೆ ವಿದ್ಯಾರ್ಥಿಗಳಿಂದ ನಮಗೆ ಸಹಾಯ ತುಂಬಾ ಬರ್ತಾ ಇದೆ. ನಾವೇನಾದ್ರೂ ಕೇಳಿದ್ರೆ ಆಮೇಲೆ ನಮ್ಮ ಶಾಲೆಗೆ ಏನಾದ್ರೂ ಅವರ ಶ್ರಮ ಇಂಥದ್ದೆಲ್ಲ ಚೆನ್ನಾಗಿದೆ. ಮತ್ತೆ ಶೌರ್ಯ ಮತ್ತು ವಿಪತ್ತು ಸಂಘದವರಿಂದ ನಮಗೆ ಪ್ರತಿ ವಾರ್ಷಿಕ ಮತ್ತೆ ಅರ್ಧ ವಾರ್ಷಿಕ ರಜೆಗಳಲ್ಲಿ ಶಾಲೆ ವಾತಾವರಣ ಒಳಗಡೆ ಎಲ್ಲ ಹುಲ್ಲು ಎಲ್ಲ ಬೆಳೆದಿರುತ್ತೆ, ಗಲೀಜಾಗಿರುತ್ತೆ, ಅದನ್ನೆಲ್ಲ ಅವರು ಬಂದು ಫ್ರೀಯಾಗಿ ನಮಗೆ ಶಾಲೆಗೆ ಮಾಡಿಕೊಡ್ತಾರೆ. ಅವರಾಗೆ ವಾಲಂಟರಿಯಾಗಿ ಬಂದು ಮಾಡಿಕೊಡ್ತಾರೆ ಸರ್. ಅಂತಹ ಇನ್ನೂ ಅನೇಕ ವಿದ್ಯಾರ್ಥಿಗಳು ಇದ್ದಾರೆ, ತುಂಬಾ ಬಂದಿದೆ ಇನ್ನು. ಚೇರ್ಸು, ಆಮೇಲೆ ಡಲಿಕಲಿ ಟೇಬಲ್ಗಳು, ಆಮೇಲೆ ಪ್ರಿಂಟ್ರು, ಆಮೇಲೆ ಮೆಂಡಾ ಫೌಂಡೇಶನ್ ಇಂದ ನಮಗೆ ಒಂದು ಒಳ್ಳೆ ಸ್ಮಾರ್ಟ್ ಟಿವಿ ಸ್ಮಾರ್ಟ್ ಕ್ಲಾಸ್ ಕೊಟ್ರು. ಅದಕ್ಕೂ ಸಹ ಇವರು ಮಹೇಶ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಶ್ರಮ ಇದ್ರಲ್ಲಿ ತುಂಬಾ ಇದೆ. ಅವರಿಂದನೇ ಇದು ನಮ್ಮ ಶಾಲೆಗೆ ಬಂದಿದ್ದು ಅಂತ ಇವತ್ತು ಹೇಳಿದ್ರು ತಪ್ಪಾಗ್ಲಾರ್ದು. ಅವರು ಊರು ಶಾಲೆನ ಅವರು ಉಳಿಸಿ ಬೆಳೆಸ್ಕೊಂಡೋಗೋದೇ ನಮಗೊಂದು ದೊಡ್ಡ ವಿಚಾರ
1: ನೋಡಿ. ಈ ಶಾಲೆಯಲ್ಲಿ ಕಲ್ತಂತಹ ಅನೇಕ ಹಳೆಯ ವಿದ್ಯಾರ್ಥಿಗಳು ನನ್ನನ್ನು ಸಹ ಒಳಗೊಂಡಂತೆ, ಯಾಕೆಂತೇಳಿದ್ರೆ ನಾನು ಸಹ ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡ್ಕೊಂಡಿದ್ದಂತಹ ಒಬ್ಬ ಓರ್ವ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದೀನಿ. ಹಾಗಾಗಿ ನಾವು ಓದಿದಂತಹ ಶಾಲೆಯ ಋಣವನ್ನ ಯಾವುದೇ ಕಾರಣದಲ್ಲೂ ಕೂಡ ತೀರಿಸೋದಕ್ಕೆ ಬಹಳಷ್ಟು ಕಷ್ಟನೇ. ಆದ್ರೂ ಕೂಡ ನಮ್ಮ ಕೈಲಾದಂತಹ ಒಂದು ಸಹಾಯವನ್ನ, ಚಿಕ್ಕ ಪುಟ್ಟ ಸಹಾಯವನ್ನ ಮಾಡಿಕೊಂಡು ಶಾಲೆಯನ್ನ ಉಳಿಸುವಂತ ಒಂದು ಕೆಲಸವನ್ನ ಆ ಶಾಲೆಯಲ್ಲಿ ಕಲಿತಂತಹ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕ, ಎಲ್ಲ ವಿದ್ಯಾರ್ಥಿಗಳ ಸಮೂಹ ಮಾಡಿದ್ದೇ ಆದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವಂತ ಒಂದು ಕೆಲಸ ಅನ್ನುವಂಥದ್ದು ಆಗೇ ಆಗುತ್ತೆ. ಆ ರೀತಿಯಾಗಿ ಪ್ರತಿಯೋರ್ವ ಹಳೆಯ ವಿದ್ಯಾರ್ಥಿಗಳ ಸಂಘದವರು, ಹಳೆಯ ವಿದ್ಯಾರ್ಥಿಗಳ ಸಮೂಹದವರು ತಾವು ಓದಿದಂತಹ ಶಾಲೆಯನ್ನ ಉಳಿಸಿ ಬೆಳೆಸುವಂತ ಒಂದು ಕೆಲಸವನ್ನ ತಾವು ಮಾಡಲೇಬೇಕಾಗಿದೆ. ಹಾಗೆ ತಾವು ಅನೇಕ ವಿಚಾರಗಳನ್ನ ಶಾಲೆ ಕುರಿತಾಗಿ ಹೇಳ್ತಾ ಇದ್ರಿ. ಪ್ರಸ್ತುತ ತಾವು ನೋಡಿರ್ತೀರಾ ವಿದ್ಯಾರ್ಥಿಗಳು ಹೇಗೆ ಕಲಿತಾ ಇದ್ದಾರೆ, ಪ್ರಸ್ತುತವಾಗಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದಾಗಿ ಕೂಡ ತಾವು ಗಮನಿಸಿರ್ತೀರಾ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ, ಅದರ ಬಗ್ಗೆ ಮಾಹಿತಿಯನ್ನ ನಮಗೆ ತಿಳಿಸ್ಕೊಡಿ.
0: ಸರ್, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಬಹಳ ಬುದ್ಧಿವಂತರು. ದೈಹಿಕ ಚಟುವಟಿಕೆ ಆಗ್ಲಿ, ಮಾನಸಿಕ ಚಟುವಟಿಕೆ ಆಗ್ಲಿ, ಬಹಳ ಚೆನ್ನಾಗಿ ನಾವು ಹೇಳ್ಕೊಟ್ಟಿದ್ದನ್ನೆಲ್ಲ ತುಂಬಾ ಚೆನ್ನಾಗಿ ತಗೋತಾರೆ. ನಮ್ಮಲ್ಲಿ ಸ್ಪೋರ್ಟ್ಸ್ ಮತ್ತೆ ಪ್ರತಿಭಾ ಕಾರಂಜಿ ಅಂತ ಒಂದು ಸರ್ಕಾರ ಶಾಲೆಗಳ ವತಿಯಿಂದನೇ ಇದನ್ನ ಆಯೋಜನೆ ಮಾಡ್ತಾರೆ. ಇದರಲ್ಲಿ ನಮ್ಮ ಶಾಲೆಯ ಮಕ್ಕಳು ಹೆಚ್ಚಿನ ಬಹುಮಾನವನ್ನ ತಗೋಬರ್ತಾರೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಮನೋಜ್ ಅನ್ನೋ ಒಂದು ಮಗು ಈ ಮೊನ್ನೆ ನಮ್ಮ ಹತ್ರ ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ಅಭ್ಯರ್ಥಿಯಾಗಿ ಒಂದು ಫಾರ್ಮೆಟ್ ಬರ್ಸ್ಕೊಂಡು ಹೋಗಿ ಬಂದಿದ್ದ. ಅವನಿಗೆ ಪೊಲೀಸು ಮತ್ತೆ ಒಂದ್ ಎರಡ್ ಮೂರು ಕೆಲ್ಸಕ್ಕೆ ಹಾಕೊಂಡಿದ್ದೀನಿ ಮಿಸ್ ಅಂತ ಹೇಳ್ದ. ಎಷ್ಟು ಖುಷಿ ಆಯ್ತಂದ್ರೆ ನಮಗೆ ತುಂಬಾ ಖುಷಿ ಆಯ್ತು. ಪಾಪ ಅಪ್ಪ ಅಮ್ಮ ಇಲ್ಲ, ಅಕ್ಕ ಭಾವ ಅವನನ್ನ ಬೆಳೆಸಿದ್ದು. ಆ ಮಕ್ಕಳುಗಳನ್ನ ನೋಡಿದ್ರೆ ನಮಗೆ ತುಂಬಾ ನೋವಾಗ್ತಿತ್ತು ಆ ದಿನಗಳಲ್ಲಿ. ಇವತ್ತು ಅವನು ಇಷ್ಟು ಚೆನ್ನಾಗಿ ಬೆಳೆದಿದ್ದಾನೆ ಅಂತ ಗೊತ್ತಾದಾಗ ಡಿಗ್ರಿ ಮಾಡ್ಕೊಂಡು, ಮಿಸ್ ನಾನು ಈ ತರ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಹುದ್ದೆಗಳಿಗೆ ಅಂತ ಹೇಳಿದಾಗ ನಮಗೆ ಬಹಳ ಖುಷಿ ಆಯ್ತು. ಅವನು ಈ ನಮ್ಮ ಶಾಲೆನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದ್ದ ಸರ್, ಚಿಕ್ಕಮಗಳೂರು ಹಂತದಲ್ಲಿ ಕ್ರೀಡಾಕೂಟದಲ್ಲಿ. ಚಿಕ್ಕಮಗಳೂರಿನ ಪ್ರತಿಷ್ಠಿತ ಶಾಲೆ ಅವನನ್ನ ಕರೆದ್ಬಿಟ್ಟು, ನಿನಗೆ ನೋಡಪ್ಪ ನಮ್ಮ ಶಾಲೆನಲ್ಲಿ ನಿನಗೆ ಫ್ರೀಯಾಗಿ ಸೀಟ್ ಕೊಡ್ತೀವಿ, ನಮ್ಮ ಶಾಲೆನಲ್ಲೇ ಕಲಿ ಅಂತ ಹೇಳ್ಬಿಟ್ಟು ಅವನಿಗೆ ಅಲ್ಲಿ ಒಂದು ಸೇರಿಸ್ಕೊಂಡು ಆ ಒಂದು ಶಾಲೆನಲ್ಲಿ ಒಂದು ಒಳ್ಳೆ ಉನ್ನತ ಶಿಕ್ಷಣವನ್ನು ಸಹ ಅಲ್ಲಿ ಕೊಟ್ಟು ಅವನನ್ನ ರಾಜ್ಯ ಮಟ್ಟದವರೆಗೂ ಅವರು ಬೆಳೆಸಿದ್ರು ಸರ್. ಇವತ್ತು ಅವನಿಗೆ ರಾಜ್ಯ ಮಟ್ಟದ ಒಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ಇವತ್ತು ಅವನಿಗೆ ಅವಕಾಶಗಳು ಹುದ್ದೆಗೆ ತುಂಬಾ ಚೆನ್ನಾಗಿದೆ. ಹೀಗೆ ಗ್ರಾಮೀಣ ಪ್ರದೇಶದಲ್ಲಿ ಓದುವಂತಹ ಪ್ರತಿಯೊಂದು ಮಕ್ಕಳು ಸಹ ಇಂತಹವನ್ನ ನಾವು ಉದಾಹರಣೆಯಾಗಿ ತಗೋಬೇಕು. ರೂರಲ್ ಸಿಗುತ್ತೆ, ಕನ್ನಡ ಮಾಧ್ಯಮದ ಸಿಗುತ್ತೆ, ಜೊತೆಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಹಳ್ಳಿ ಮಕ್ಕಳು ತುಂಬಾ ಸ್ಟ್ರಾಂಗ್ ಇರ್ತಾರೆ ದೈಹಿಕವಾಗಿ, ಹಾಗಾಗಿ ಆಟ ಆಡೋದ್ರಲ್ಲಿ ತುಂಬಾ ಜಾಣರು. ಹಾಗಾಗಿ ಇಂತಹ ಒಂದು ಅವಕಾಶನ ಎಲ್ಲಾ ಹಳ್ಳಿಯಲ್ಲಿ ವಾತಾವರಣದಲ್ಲಿರುವಂತಹ ಮಕ್ಕಳು ಉಪಯೋಗಿಸ್ಕೊಂಡ್ರೆ ನೋಡಿ, ನಿಮ್ಮನ್ನೇ ಕರೆದು ಬಿಟ್ಟು ಒಂದಿನ ಪ್ರತಿಷ್ಠಿತ ಶಾಲೆಗಳು ನಿಮ್ಮನ್ನ ಸೇರಿಸ್ಕೋತಾರೆ.
1: ನೋಡಿ, ಒಳ್ಳೆಯ ಮಾಹಿತಿಯನ್ನ ನಮ್ಮ ಈ ಕಾರ್ಯಕ್ರಮದ ಮೂಲಕ ತಾವು ಹೇಳಿದ್ರಿ. ಯಾಕೆಂತೇಳಿದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಇಂತಹ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದೇ ಆದಲ್ಲಿ ಮಕ್ಕಳಿಗೆ ಗ್ರಾಮೀಣ ಕೃಪಾಂಕ ಆಗಿರ್ಬೋದು, ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಕೃಪಾಂಕ ಆಗಿರ್ಬೋದು ಖಂಡಿತವಾಗಿ ಕೂಡ ಸಿಕ್ಕೇ ಸಿಗುತ್ತೆ. ಹಾಗೆ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಮಕ್ಕಳು ಬಹಳಷ್ಟು ದೈಹಿಕವಾಗಿ ಆರೋಗ್ಯವಂತಹ ವಿದ್ಯಾರ್ಥಿಗಳಾಗಿರ್ತಾರೆ. ಹಾಗಾಗಿ ಅಂತಹ ಮಕ್ಕಳು ಈ ಒಂದು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಆದಷ್ಟು ಬೇಗನೆ ಸರ್ಕಾರಿ ಕೆಲಸಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಅವಕಾಶ ಅನ್ನುವಂಥದ್ದು ಹಾಗೆ ಆಗುತ್ತೆ. ಹಾಗಾಗಿ ಪೋಷಕರು ಕೂಡ ಇದರ ಬಗ್ಗೆ ಗಮನ ಹರಿಸಿದ್ದೇ ಆದಲ್ಲಿ ನಮ್ಮ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಬಹುದಾಗಿರುತ್ತೆ.
0: ಕಾಂಚನ ಅಂತ ಒಂದು ಹುಡುಗಿ ಇದ್ದಾಳೆ ಸರ್ ಇಲ್ಲಿ, ಅವಳು ನಮ್ಮ ಶಾಲೆಯಲ್ಲೇ ಓದಿ ಇಲ್ಲೇ ಹೈಸ್ಕೂಲ್ ಅಂತನೂ ವಸ್ತಾರೆನಲ್ಲೇ ಓದ್ಬಿಟ್ಟು ಇವತ್ತು ಮೈಸೂರಿನ ಇನ್ಫೋಸಿಸ್ ಕಂಪ್ನಿಯಲ್ಲಿ ಒಳ್ಳೆ ಪ್ರತಿಷ್ಠಿತ ಇಂಜಿನಿಯರ್ ಆಗಿದ್ದಾಳೆ. ಓದ ಮಕ್ಕಳು ಎಲ್ಲಿದ್ರು ಓದ್ತಾರೆ ಎನ್ನೋ ಒಂದು ಕಾನ್ಸೆಪ್ಟ್ ಪೋಷಕರಲ್ಲಿ ಬಂದ್ರೆ, ನಮ್ಮ ಹಳ್ಳಿ ಶಾಲೆ ಮಕ್ಕಳುಗಳಿಗೆ ಪೋಷಕರು ಸ್ವಲ್ಪ ಒತ್ತು ಕೊಟ್ಟು ಒಂದು ಅರ್ಧ ಗಂಟೆ ಒಂದು ಗಂಟೆ ಮಕ್ಕಳನ್ನ ಕೂರ್ಸ್ ಓದಿಸಿದ್ರೆ ಎಲ್ಲ ಮಕ್ಕಳು ಪ್ರತಿಷ್ಠಿತ ಮಕ್ಕಳು ಆಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಸರ್. ಇಲ್ಲಿ ನಮ್ಮ ಶಾಲೆ ಪಕ್ಕನೇ ಇದ್ದಾರೆ ಸರ್ ಅವರು, ಭವ್ಯ ಅಂತ. ಅವರು ಸಹ ಬಿ ಎಸ್ ಸಿ ಜಿ ಅಗ್ರಿಕಲ್ಚರಲ್ಲಿ ಪಿ ಹೆಚ್ ಡಿ ಮಾಡಿದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ಅವರು. ನಮ್ಮ ವಸ್ತಾರೆ ಶಾಲೆ ವ್ಯಾಪ್ತಿನಲ್ಲೇ ಅವರು ಸಹ ಓದಿದ್ದು. ಎಂತಹ ಒಳ್ಳೊಳ್ಳೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ಶಾಲೆನಲ್ಲಿ ಓದೋಗಿದ್ದಾರೆ ಸರ್.
1: ನೋಡಿ, ಈ ಶಾಲೆಯಲ್ಲಿ ಓದಿ ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿರತಕ್ಕಂತಹ ಕೆಲವು ವಿದ್ಯಾರ್ಥಿಗಳ ಉದಾಹರಣೆಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ, ಒಳ್ಳೇದು. ನೋಡಿ, ಇಂತಹ ಒಂದು ಸಾಧನೆಯನ್ನ ಮಾಡೋದಕ್ಕೆ ಎಲ್ಲಾ ವಿದ್ಯಾರ್ಥಿಗಳ ಒಂದು ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆ ಅನ್ನುವಂಥದ್ದು ಆಗೇ ಆಗುತ್ತೆ. ಹಾಗೆ ಶಾಲೆಯಲ್ಲಿ ತಾವು ಅತ್ಯುತ್ತಮವಾದಂಥ ಒಂದು ರೀತಿಯಲ್ಲಿ ಶಿಕ್ಷಣವನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೀರಿ ಅನ್ನೋದಾಗಿ ಕೂಡ ತಾವು ಹೇಳ್ತಾ ಇದ್ರಿ. ಹಾಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪಠ್ಯೇತರ ಚಟುವಟಿಕೆಗಳನ್ನು ಈ ಪ್ರಸ್ತುತ ಶಾಲೆಯಲ್ಲಿ ಪ್ರತಿಯೋರ್ವ ವಿದ್ಯಾರ್ಥಿಗಳಿಗೂ ಕೂಡ ನೀಡ್ತಾ ಇದ್ದೀರಾ, ತಿಳಿಸ್ಕೊಡಿ
0: ಸರ್. ಪಠ್ಯೇತರ ಚಟುವಟಿಕೆ ಅಂತಂದರೆ ಪ್ರತಿಭಾ ಕಾರಂಜಿ, ಸ್ಪೋರ್ಟ್ಸು, ಮತ್ತು ನಮ್ಮಲ್ಲಿ ಮೂರನೇ ಶನಿವಾರ ಅಂತ ಒಂದು ಕಾರ್ಯಕ್ರಮ ಇದೆ. ಅವತ್ತಿನ ದಿನ ನಾವು ಪಠ್ಯೇತರ ಚಟುವಟಿಕೆಗಳನ್ನೇ ಮಕ್ಕಳ ಹತ್ರ ಮಾಡಿಸೋದು. ಪ್ರಬಂಧ ಸ್ಪರ್ಧೆ ಇರ್ಬೋದು, ರಸಪ್ರಶ್ನೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಈ ಥರ ಬೇರೆ ಬೇರೆ ಒಂದು ಆ್ಯಕ್ಟಿವಿಟಿ ಇರುವಂಥ ಒಂದೊಂದು ವಾರ ಒಂದೊಂದು ಆ್ಯಕ್ಟಿವಿಟಿಗಳನ್ನು, ಒಂದೊಂದು ಶನಿವಾರ ಒಂದೊಂದು ಆ್ಯಕ್ಟಿವಿಟಿಗಳನ್ನು ಮಕ್ಕಳಿಗೆ ಮಾಡಿಸ್ತಾ ಇರ್ತೀವಿ ಸರ್.
1: ಒಟ್ಟಲ್ಲಿ ಮಕ್ಕಳನ್ನು ಸರ್ವಾಂಗೀಣ ಬೆಳವಣಿಗೆ ಮಾಡೋದಕ್ಕೆ ಏನೇನು ಪ್ರಯತ್ನಗಳು ಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಬಹಳಷ್ಟು ಒಗ್ಗೂಡಿ ತಾವು ಮಾಡ್ತಾ ಇದ್ದೀರಾ?
0: ಹೌದು ಸರ್.
1: ಪ್ರಸ್ತುತ ಶಾಲೆಯಲ್ಲಿರ್ತಕ್ಕಂತಹ ಶಿಕ್ಷಕರ ವಿವರವನ್ನು ತಿಳಿಸ್ಕೊಡಿ. ಹಾಗೆ ಆ ಶಿಕ್ಷಕರು ಏನಾದರೂ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಅಥವಾ ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂಥದ್ದು ಆ ರೀತಿ ಏನಾದರೂ ಇದ್ರೆ ತಿಳಿಸ್ಕೊಡಿ
0: ಸರ್. ನಮ್ಮಲ್ಲಿ 4 ಜನ ಶಿಕ್ಷಕರಿದ್ದೀವಿ, ನಾನು ಸೇರಿ, ನೇತ್ರಾವತಿ, ತೋಂಟದಾರ್ಯ ಸರ್, ಪವಿತ್ರ ಮೇಡಮ್, ಜಸಿಂತ ಮೇಡಮ್ ಅಂತ 4 ಜನ ಶಿಕ್ಷಕರಿದ್ದೀವಿ. 4 ಜನನೂ ಸಹ ಒಳ್ಳೆಯ ಶಿಕ್ಷಕರೇ. ಮಕ್ಕಳ ಏಳಿಗೆಗೆ ತುಂಬ ಶ್ರಮಿಸ್ತೀವಿ. ಶಾಲೆಯಲ್ಲಿ ನಮ್ಮದೇ ಆದಂತಹ ಒಂದು ಚಟುವಟಿಕೆಗಳನ್ನು ರೂಪಿಸ್ಕೊಂಡು ಮಕ್ಕಳಿಗೆ ಏನು ಕಲಿಸೋಕ್ಕೆ ಒಳ್ಳೆ ರೀತಿಯಲ್ಲಿ ಸಾಧ್ಯ ಆ ಎಲ್ಲ ಕಲಿಕೆಗಳಿಗೂ ಸಹ ನಾವು ನಮ್ಮ 4 ಜನದ ಶ್ರಮ ತುಂಬ ಇದೆ ಸರ್.
1: ಒಟ್ಟಲ್ಲಿ ತಾವು ಹೇಳಿದಾಗೇನೆ ಒಗ್ಗೂಡಿ ಕೆಲಸವನ್ನ ಮಾಡಬೇಕು, ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಈ ಕಾರ್ಯಕ್ರಮದ ಮೂಲಕವೂ ಕೂಡ ಹೇಳ್ತಾ ಇರ್ತೀವಿ, ಒಗ್ಗಟ್ಟಾಗಿ ನಾವು ಏನೇ ಕೆಲಸವನ್ನ ಮಾಡಿದ್ದೆ ಆದಲ್ಲಿ ಯಶಸ್ಸು ಅನ್ನುವಂಥದ್ದು ನಮ್ಮನ್ನ ಹುಡುಕಿಕೊಂಡು ಬಂದೇ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಶಿಕ್ಷಕರಾದಂಥವರು ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದಾಗ ಆ ಒಗ್ಗಟ್ಟೆ ವಿದ್ಯಾರ್ಥಿಗಳ ಮೇಲೂ ಕೂಡ ಪ್ರತಿಬಿಂಬವಾಗುತ್ತೆ. ಹಾಗಾಗಿ ಆ ವಿದ್ಯಾರ್ಥಿಗಳು ಕೂಡ ಒಗ್ಗಟ್ಟಾಗಿ ತಾವು ಉತ್ತಮ ರೀತಿಯಲ್ಲಿ ಓದಿ ಸಮಾಜಕ್ಕೆ ಮಾದರಿ ವ್ಯಕ್ತಿಗಳಾಗಿ ಮಾರ್ಪಾಡು ಆಗೇ ಆಗ್ತಾರೆ. ಹಾಗೆ ಶಾಲೆಯಲ್ಲಿ ಯಾವ ಮೂಲಭೂತ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ದೊರಕ್ತಾ ಇದೆ ಅದರ ಬಗ್ಗೆ ತಿಳಿಸ್ಕೊಡಿ.
0: ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಇದೆ, ಶೌಚಾಲಯದ ವ್ಯವಸ್ಥೆ ಇದೆ, ಅಡಿಗೆ ಮನೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಕೊಠಡಿಗಳು ಇನ್ನೂ ಕೆಲವೊಂದು ರಿಪೇರಿ ಮಾಡಬೇಕು ಸರ್. ಆಡಳಿತಾತ್ಮಕವಾಗಿ ನಾವು ಕಚೇರಿಗೆ ಅವನ್ನೆಲ್ಲ ರಿಪೇರಿಗಳನ್ನೆಲ್ಲ ತಲುಪಿಸ್ತಾ ಇರ್ತೀವಿ. ಹಾಗಾಗಿ ಇನ್ನೊಂದು ಸ್ವಲ್ಪ ಕೊಠಡಿಗಳ ರಿಪೇರಿ ಇದೆ, ಅವೆಲ್ಲ ಆದರೆ ಒಳ್ಳೆಯದು ಸರ್.
1: ಪ್ರತಿಯೋರ್ವ ಮಕ್ಕಳಿಗೂ ಕೂಡ ಸರ್ಕಾರದಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತೇಳಿದರೆ ಬೆಳಗಿನ ಹೊತ್ತು ರಾಗಿ ಮಾಲ್ಟ್ ಆಗಿರ್ಬೋದು, ಮಧ್ಯಾಹ್ನ ಬಿಸಿ ಊಟದ ಯೋಜನೆ ಆಗಿರ್ಬೋದು, ಹಾಗೆ ಮಕ್ಕಳಿಗೆ ಶಿಷ್ಯವೇತನ ಆಗಿರ್ಬೋದು, ಉಚಿತ ಪಠ್ಯಪುಸ್ತಕ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಇಂತಹ ಅನೇಕ ಸೌಲಭ್ಯಗಳು ಪ್ರತಿಯೊಬ್ಬ ಮಗುವಿಗೂ ಕೂಡ ದೊರಕ್ತಾ ಇದೆ. ಅದನ್ನು ಯಾವ ರೀತಿಯಲ್ಲಿ ತಲುಪಿಸುವಂತಹ ಒಂದು ಕೆಲಸ ತಮ್ಮ ಶಾಲೆಯಲ್ಲಿ ನಡೀತಾ ಇದೆ, ತಿಳಿಸ್ಕೊಡಿ.
0: ಸರ್, ನಮ್ಮಲ್ಲಿ 2 ಅಡುಗೆಯವರಿದ್ದಾರೆ. ಸ್ವಚ್ಛತೆ ಇದೆ ಅಡುಗೆ ಮನೆಯಲ್ಲಿ, ಚೆನ್ನಾಗಿ ಮಾಡಿಕೊಡ್ತಾರೆ ಸರ್. ಬೆಳಗ್ಗೆ ನಾವು ರಾಗಿ ಮಾಲ್ಟು, ಹಾಲು, ಮತ್ತು ಮಧ್ಯಾಹ್ನ ಬಿಸಿ ಊಟ ಎಲ್ಲವನ್ನೂ ನಾವು ಚೆನ್ನಾಗಿ ಕೊಡ್ತಾ ಇದ್ದೀವಿ. ನಮ್ಮ ಅಡುಗೆಯವರು ಸಹ ಇದನ್ನು ಚೆನ್ನಾಗಿ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ಇಲಾಖೆಯಿಂದ ಸರಿಯಾದ ಸಮಯಕ್ಕೆ ಸರಬರಾಜಾಗುತ್ತೆ ಸರ್.
1: ಒಟ್ಟಲ್ಲಿ ಸರ್ಕಾರದ ಸೌಲಭ್ಯಗಳು ಕೂಡ ಮಗುವಿಗೆ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ದೊರಕುವಂತಹ ಒಂದು ಕೆಲಸ ಈ ಒಂದು ಶಾಲೆಯಲ್ಲಿ ಆಗ್ತಾ ಇರುತ್ತೆ. ತಮ್ಮ ಒಂದು ಶಾಲೆಯಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರವೂ ಕೂಡ ಇದೆ. ಈ ಸಮೂಹ ಸಂಪನ್ಮೂಲ ಕೇಂದ್ರದ ವತಿಯಿಂದ ಮಕ್ಕಳಿಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥ ಸಿಗ್ತಾ ಇದೆಯಾ?
0: ಸಮೂಹ ಸಂಪನ್ಮೂಲ ಕೇಂದ್ರ ಅಂತಂದ್ರೆ ನಮಗೆ ಇಲ್ಲಿ ಒಬ್ರು CRP ಅಂತ ಒಬ್ರು ನೇಮಕ ಮಾಡ್ತಾರೆ ಸರ್. ಈಗ ಬಂದಿರುವಂತಹ CRP ಸುಪ್ರೀಮ ಮೇಡಮ್ ಅಂತ, ಬಹಳ ಚಟುವಟಿಕೆಯಿಂದ ಕೂಡಿರುವಂತಹ CRP ಮೇಡಮ್. ನಮಗೆ ಶಾಲೆಗೆ ನಮಗೆ ಏನು ಅವರ ವತಿಯಿಂದ ಅಥವಾ ನಮ್ಮಿಬ್ಬರು ಕೋಆರ್ಡಿನೇಷನ್ ಇಂದ ಏನ್ ಮಾಡ್ತೀವಿ ಅಂತಂದ್ರೂ ನಮಗೆ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಮಕ್ಕಳುಗಳಿಗೆ ಕಲಿಕೆಗಾಗ್ಲಿ ಅಥವಾ ಸ್ಮಾರ್ಟ್ ಕ್ಲಾಸನ್ನು ನಾವು ಸಿ ಆರ್ ಪಿ ಕೊಠಡಿನಲ್ಲೇ ಇಟ್ಟಿದ್ದೀವಿ. ಆಮೇಲೆ ಪಠ್ಯಪುಸ್ತಕಗಳನ್ನು ಸಹ ಅಲ್ಲೇ ಇಟ್ಟಿದ್ದೀವಿ. ನಮಗೆ ಅವರಿಂದನೂ ಸಹ ನಮಗೆ ಸಪೋರ್ಟ್ ತುಂಬ ಚೆನ್ನಾಗಿದೆ.
1: ವಿದ್ಯಾರ್ಥಿಗಳಿಗೆ ಏನಾದರೂ ವಿಶೇಷವಾಗಿರ್ತಕ್ಕಂತಹ ಒಂದು ಶಿಕ್ಷಣ ಬೇಕು ಅಂತ ಹೇಳಿದರೆ ಈ ಸಮೂಹ ಸಂಪನ್ಮೂಲ ಕೇಂದ್ರದ ವತಿಯಿಂದಲೂ ಕೂಡ ತಾವು ವಿದ್ಯಾರ್ಥಿಗಳಿಗೆ ಕೊಡಿಸ್ತಾ ಇದ್ರಿ.

0: ಸಿಗ್ತಾ ಇದೆ ಸರ್.
1: ಒಳ್ಳೆಯದು.
0: ನಮಗೆ ವಿಸ್ಮಿತ ಕೌಂಟಿ ಅಂತ ಇಲ್ಲೊಂದು ಹೋಮ್ ಸ್ಟೇ ಇದೆ ಸರ್ ಮರಿಕಟ್ಟೆ ಹತ್ರ. ಅವರು ನಮ್ಮ ಚಿಕ್ಕಮಗಳೂರಿನಲ್ಲೇ ಡಿ ಸಿ ಆಗಿದ್ದಂಥವ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಬಹಳ ಒಳ್ಳೆ ದಾನಿಗಳು ಅಂತಂದರೆ ನಮ್ಮ ಶಾಲೆಗೆ ನಾವು ಅವರನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ದಾನಿಗಳು. ಎಷ್ಟು ಚೆನ್ನಾಗಿ ಹೋಗ್ತಿದ್ದಂಗೆ ಸರನ್ನು ಮಾತಾಡಿಸಿದ ತಕ್ಷಣ ಕೂರಿಸ್ತಾರೆ, ಕಾಫಿ ಕೊಡ್ತಾರೆ, ಕುಡಿದ್ಬಿಟ್ಟು ಏನು ಬೇಕಿತ್ತು ನಿಮಗೆ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಆ ಕ್ಷಣನೇ ಅವರು ಆರ್ಡರ್ ಮಾಡಿಸ್ಬಿಡ್ತಾರೆ. ಇತ್ತೀಚೆಗೆ ನಮಗೆ ಒಂದು 40,000 ರೂಪಾಯಿ ರೇಂಜಿಂದು ಫಿಲ್ಟರ್ ಕೊಟ್ಟರು ಕುಡಿಯುವ ನೀರಿಂದು. ಮತ್ತು ಈಗ ಆದರೆ ಹಿಂದಿನ ವರ್ಷ ನಮಗೆ ಒಂದು 30 ಲೀಟ್ರದೊಂದು ಕುಕ್ಕರ್ ಕೊಡಿಸಿದ್ರು. ಇವತ್ತು ನಾವು ಏನು ಕೇಳಿದರೂ ಅವ್ರು ಇಲ್ಲ ಅನ್ನಲ್ಲ ಸರ್. ಮತ್ತು ಅದಕ್ಕೆಲ್ಲ ಅವರು ಅವರೇ ಬರ್ತಾರೆ, ಅದೇನಾದರೂ ರಿಪೇರಿ ಇದ್ದರೆ ಅವರ ಒಂದು ಇವತ್ತಿಗೂ ಸರ್ವಿಸ್ ಇದು ಎಲ್ಲ ತುಂಬ ಚೆನ್ನಾಗಿದೆ ಸರ್ ಅವ್ರ ಹತ್ರ. ಅವರ ಒಂದು ಕೊಡುಗೆ ನಮ್ಮ ಶಾಲೆಗೆ ತುಂಬ ಅಗತ್ಯ ಇದೆ ಸರ್. ಸರ್, ನಮ್ಮ ಶಾಲೆಗೆ ಒಬ್ಬರು ಡಿಕುನ್ನ ಅಂತ ಸುಮಾರು ಒಂದು 40,000 ರೂಪಾಯಿಂದು ಫರ್ನಿಚರ್ಸನ್ನು ಕೊಡಿಸಿದ್ದಾರೆ ಸರ್. ಅವರಿಗೂ ಸಹ ಒಂದು ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ದಾನ ಕೊಟ್ಟಿದ್ದಾರೆ ಆ ಎಲ್ಲ ದಾನಿಗಳಿಗೂ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
1: ಶಾಲೆ ಅಂತೇಳಿದರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಕೂಡ ತಾವು ಗಮನಿಸ್ತಾ ಇರ್ತೀರಾ, ಹಾಗೆ ಬಹಳಷ್ಟು ಚೆನ್ನಾಗಿ ಓದ್ಕೊಂಡು ಹೋಗ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಕೂಡ ತಾವು ಗಮನಿಸ್ತಾ ಇರ್ತೀರ. ಈ ರೀತಿ ಕಲಿಕೆಯಲ್ಲಿ ಏನಾದರೂ ಹಿಂದುಳಿದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ತರಗತಿಗಳನ್ನ ತಾವು ಶಾಲೆಯಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಆ ರೀತಿ ಏನಾದರೂ ಕಂಡು ಬರುತ್ತಾ?
0: ಖಂಡಿತ, ನಾವು ಶಾಲೆ ಒಳಗಡೆ ಮೊದಲು ನಾವು ಗುರುತಿಸೋದೆ ಆ ಮಕ್ಕಳನ್ನ ಸರ್. ಕಲಿಕೆನಲ್ಲಿ ಯಾರು ಹಿಂದುಳಿದಿದ್ದಾರೆ ಆ ಮಕ್ಕಳುಗಳನ್ನ ನಮ್ಮ ಹತ್ರನೇ ಕೂರಿಸ್ಕೊಂಡು ನಾವು ಅವ್ರಿಗೆ ವಿಶೇಷವಾಗಿ ಹೇಳ್ಕೊಡ್ತೇವೆ. ಚೆನ್ನಾಗಿ ಓದ ಮಕ್ಕಳನ್ನ ಅವರು ಕಲಿಯಕ್ಕೆ ಬಿಟ್ಬಿಟ್ಟು ಅವ್ರಿಗೆ ಒಂದೇನಾದ್ರೂ ಆಕ್ಟಿವಿಟಿ ಕೊಟ್ಟು ಅಥವಾ ಓದಕ್ಕೆ ಬರೆಯಕ್ಕೆ ಕೊಟ್ಬಿಟ್ಟು ಇಂತಹ ಮಕ್ಕಳುಗಳನ್ನ ನಾವು ಹತ್ರದಲ್ಲೇ ಕೂರಿಸ್ಕೊಂಡು ಆ ಮಕ್ಕಳಿಗೆ ಹೆಚ್ಚಿನ ಕಲಿಕೆಗೆ ನಾವು ತೊಡಕಂತೀವಿ. ಆಗ ಆ ಮಕ್ಕಳುಗಳು 1-3 ತಿಂಗಳಲ್ಲಿ ಚೆನ್ನಾಗಿ ಕಲಿತವ್ರೆ.
1: ಒಟ್ಟಲ್ಲಿ ಮಕ್ಕಳುಗಳು ಕೂಡ ಉತ್ತಮ ರೀತಿಯಲ್ಲಿ ಕಲಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅನ್ನೋದಾಗಿ ತಾವು ಹೇಳಿದ್ರಿ. ಹಾಗೆ ಪರಿಸರದ ಬಗ್ಗೆ ಏನಾದರೂ ವಿಶೇಷವಾಗಿರ್ತಕ್ಕಂತಹ ಕೆಲವೊಂದು ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ತಾವು ಆಯೋಜನೆ ಮಾಡಿಕೊಳ್ತಕ್ಕಂಥದ್ದು ಏನಾದರೂ ಈ ತಮ್ಮ ಒಂದು ಶಾಲೆಯಲ್ಲಿ ಕಂಡು ಬರುತ್ತಾ?
0: ಸರ್, ನಮ್ಮ ಶಾಲೆ ಸುತ್ತಮುತ್ತ ನೀವೇ ನೋಡಿರೋ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಮರಗಿಡಗಳು. ಜೂನ್ 5 ತಾರೀಕು ಪರಿಸರ ದಿನಾಚರಣೆ, ಅವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳು ಮನೆಯಿಂದನೂ ಸಹ ಗಿಡಗಳನ್ನು ತಂದಾಕ್ತಾರೆ, ನಮಗೆ ಪಂಚಾಯಿತಿ ವತಿಯಿಂದನೂ ಸಹ ಗಿಡಗಳನ್ನು ನೆಡಕ್ಕೆ ಕೊಡ್ತಾರೆ. ಹಾಗಾಗಿ ಆಯಾ ಮಕ್ಕಳು ಅವರಿಗೆ ಗಿಡಗಳನ್ನು ವಹಿಸ್ಬಿಟ್ಟಿರ್ತೀವಿ, ಇಂಥ ಮಕ್ಕಳು ಇಂತಿಂಥ ಗಿಡಗಳನ್ನು ಪಾಲನೆ ಪೋಷಣೆ ಮಾಡಬೇಕು ಅಂತ ಮಾಡ್ತಾರೆ. ಚೆನ್ನಾಗಿ ನೀವೇ ನೋಡೋ ಹಾಗೆ ನಮ್ಮ ಶಾಲೆ ಸುತ್ತಮುತ್ತ ನೋಡಿ ಸರ್, ಗಿಡ ಮರಗಳು ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಒಳ್ಳೆ ಗಾಳಿ, ಒಳ್ಳೆ ಬೆಳಕು ತುಂಬ ಚೆನ್ನಾಗಿದೆ ಸರ್ ನಮ್ಮ ಶಾಲೆಯಲ್ಲಿ.
1: ಹಾಗೆ ಪೋಷಕರ ಸಹಕಾರವೂ ಕೂಡ ಬಹಳಷ್ಟು ಚೆನ್ನಾಗಿದೆ ಅನ್ನೋದಾಗಿ ಕೂಡ ತಾವು ತಿಳಿಸ್ಕೊಟ್ರಿ. ನಮ್ಮ ಶಿಕ್ಷಣ ಇಲಾಖೆಯು ಕೂಡ ಶಿಕ್ಷಕ ಪೋಷಕರ ಸಭೆಯನ್ನ ಆಯೋಜನೆ ಮಾಡಬೇಕು ಅನ್ನೋದಾಗಿ ಕೂಡ ತಿಳಿಸ್ಕೊಟ್ಟಿದೆ ತಮ್ಮ ಒಂದು ಸುತ್ತೋಲೆಯಲ್ಲಿ. ತಾವು ಈ ಶಾಲೆಯಲ್ಲಿ ಶಿಕ್ಷಕ ಪೋಷಕರ ಸಭೆಯನ್ನ ಆಯೋಜನೆಯನ್ನ ಮಾಡತಕ್ಕಂಥದ್ದು, ಆ ಸಭೆಯಲ್ಲಿ ಶಾಲೆಯ ಒಂದು ಬೆಳವಣಿಗೆಯನ್ನ, ಶಾಲೆಯ ಒಂದು ಸಮಸ್ಯೆಯನ್ನ, ಹಾಗೆ ಮಕ್ಕಳ ಕಲಿಕಾ ಪ್ರಗತಿಯನ್ನ ಆ ಪೋಷಕರಲ್ಲಿ ಚರ್ಚೆಯನ್ನ ಮಾಡತಕ್ಕಂಥದ್ದು, ಈ ಎಲ್ಲ ಕೆಲಸಗಳನ್ನ ಮಾಡುವಂಥದ್ದು ಏನಾದರೂ ಕಂಡು ಬರುತ್ತಾ?
0: ಖಂಡಿತ ಸರ್, ನಮಗೆ ಶಿಕ್ಷಕ ಪೋಷಕರ ಸಭೆ ಅಂತಾನೆ ನಾವು ವರ್ಷದಲ್ಲಿ 2 ಸರಿ ಆಯೋಜನೆ ಮಾಡ್ತೀವಿ. ಅದಲ್ಲದೆ ನಾವು ನಮಗೆ ಅವಶ್ಯಕತೆ ಇದ್ದಾಗ ನಾವು STMC ಮತ್ತೆ ಪೋಷಕರ ಸಭೆಯನ್ನ ಕರ್ಕೋತೀವಿ. ಇವಾಗಿರೋ ಅಧ್ಯಕ್ಷರು ಮತ್ತೆ ಹಿಂದೆ ಇದ್ದಂತಹ ಎಲ್ಲ ಅಧ್ಯಕ್ಷರುಗಳ ಶ್ರಮನೂ ನಮ್ಮ ಶಾಲೆಗೆ ತುಂಬಾ ಇದೆ ಸರ್. ಆಮೇಲೆ ಅವ್ರಿಗೆ ಗೊತ್ತಿರೋರ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಶಾಲೆಗೆ ಏನಾದರೂ ಅಗತ್ಯ ಇರುವಂತಹ ವಸ್ತುಗಳನ್ನ ದಾನ ಕೊಡಿಸೋದು ಇವತ್ತಿಗೂ ನಡೀತಾ ಇದೆ, ಇನ್ನು ಮುಂದೂ ನಡೆಯುತ್ತೆ ಸರ್ ಇಂಥದ್ದು. ನಮ್ಮಲ್ಲಿ ಶಿಕ್ಷಕ ಪೋಷಕರ ಮತ್ತೆ STMC ಅವರ ಸಂಬಂಧ ತುಂಬಾ ಚೆನ್ನಾಗಿದೆ ಸರ್.
1: ನೋಡಿ, ಪೋಷಕರ ಒಂದು ಸಹಕಾರವು ಕೂಡ ಬಹಳಷ್ಟು ಅತ್ಯುತ್ತಮವಾಗಿದೆ ಅನ್ನೋದಾಗಿ ಕೂಡ ತಾವು ತಿಳಿಸ್ಕೊಟ್ರಿ. ಈಗ ಪ್ರಸ್ತುತವಾಗಿ STMC ಅಧ್ಯಕ್ಷರಾಗಿ ಯಾರು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಹಾಗೆ ಅವರ ಒಂದು STMC ಅಧ್ಯಕ್ಷರ ಒಂದು ಸಹಕಾರ ಮತ್ತು STMC ಸದಸ್ಯರ ಒಂದು ಸಹಕಾರ ಶಾಲೆಯ ಬೆಳವಣಿಗೆಗೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದನ್ನ ಹೇಳಿ
0: ಸರ್. ಈಗ ಪ್ರಸ್ತುತ ಸೋಮಶೇಖರ್ ಅನ್ನೋರು ನಮ್ಮ ಶಾಲೆಯಲ್ಲಿ STMC ಅಧ್ಯಕ್ಷರಾಗಿದ್ದಾರೆ. ತುಂಬಾ ಸಾಧು ಜನ, ಏನು ಹೇಳಿದ್ರು ಆಯ್ತು ಮೇಡಮ್, ಅದಕ್ಕೆ ಸಂಬಂಧಪಟ್ಟ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು, ಅವರಿಂದ ಏನಾದರೂ ಆ ವಸ್ತುಗಳು ಫ್ರೀಯಾಗಿ ಸಿಗುತ್ತೆ ಅಂತಂದ್ರೆ ಅದನ್ನ ತಗೊಂಬರೋದು, ಇಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಒಂದೇನಪ್ಪ ಅಂತಂದ್ರೆ ನಾನು ಫೋನ್ ಮಾಡಿದ ತಕ್ಷಣ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನನಗೆ ಚೆನ್ನಾಗಿ ಪ್ರತಿಯೊಂದು ವಿಚಾರದಲ್ಲೂ. ಹಂಗಾಗಿ ನನಗೆ ಇವಾಗ ಪ್ರಸ್ತುತ ನಮಗೆ ಒಳ್ಳೆ ಅಧ್ಯಕ್ಷರು ನಮ್ಮ ಶಾಲೆಗಿದ್ದಾರೆ. 2 ವರ್ಷಗಳಿಂದ ಅವರು ಈಗ ನಮಗೆ STMC ಅಧ್ಯಕ್ಷರಾಗಿ ನಮ್ಮ ಶಾಲೆಯಲ್ಲಿ ಇದ್ದಾರೆ.
1: ಒಟ್ಟಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಶಾಲೆಯ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ, ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನ STMC ಅಧ್ಯಕ್ಷರು ಕೂಡ ವಹಿಸಿಕೊಂಡು ಇದ್ದಾರೆ.
0: ಹೌದು ಸರ್, ಸಂಪೂರ್ಣವಾಗಿರುವಂತಹ ಸಹಕಾರವನ್ನ ನಮ್ಮ STMC ಅಧ್ಯಕ್ಷರು ಮತ್ತು STMC ಎಲ್ಲಾ ಸದಸ್ಯರು ಸಹ ನನಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಸರ್.
1: ಹಾಗೆ ಇತ್ತೀಚೆಗೆ 2026-27 ಶೈಕ್ಷಣಿಕ ವರ್ಷ June 1 ಪ್ರಾರಂಭವಾಗಿದೆ. ಶಿಕ್ಷಣ ಇಲಾಖೆ ಪ್ರತಿ ತಿಂಗಳುಗಳು ಕೂಡ ಒಂದೊಂದು ಚಟುವಟಿಕೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಉದಾಹರಣೆಗೆ ರಸ್ತೆ ಸುರಕ್ಷತಾ ಸಪ್ತಾಹ ಆಗಿರಬಹುದು, ಮಾದಕ ವಸ್ತುಗಳಿಂದ ಯಾವ ರೀತಿಯಾಗಿರತಕ್ಕಂಥ ಸಮಸ್ಯೆಗಳು ಆಗುತ್ತೆ ಅನ್ನೋದಾಗಿರ್ಬೋದು, ಅಥವಾ ಬಾಲ ಕಾರ್ಮಿಕ ಪದ್ಧತಿಯಿಂದ ಆಗ್ತಕ್ಕಂತಹ ಅನಾನುಕೂಲಗಳು ಹೇಗಿದೆ ಅನ್ನೋದಾಗಿರ್ಬೋದು. ಈ ರೀತಿ ಪ್ರತಿ ತಿಂಗಳುಗಳು ಕೂಡ ಒಂದೊಂದು ಚಟುವಟಿಕೆಯನ್ನ ಆ ಪ್ರಸ್ತುತ ಶಾಲೆಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತಿಳಿಸಿ ಅದ್ರ ಬಗ್ಗೆ ಅರಿವನ್ನ ಉಂಟು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲೇಬೇಕು ಅನ್ನುವಂಥದ್ದು ಶಿಕ್ಷಣ ಇಲಾಖೆಯ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. ತಮ್ಮ ಶಾಲೆಯಲ್ಲಿ ಆ ರೀತಿ ಪ್ರತಿ ತಿಂಗಳು ಈ ರೀತಿಯಾಗಿರ್ತಕ್ಕಂಥ ಇಲಾಖಾ ಚಟುವಟಿಕೆಗಳನ್ನ ಯಾವ ರೀತಿಯಲ್ಲಿ ಕೈಗೊಳ್ತಾ ಇದ್ದೀರಾ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಹಕಾರ ಆಗಿರ್ಬೋದು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕರಿಂದ ಸಿಗ್ತಾ ಇದೆ?
0: ಇಲಾಖೆಯಿಂದ ಆಯೋಜನೆ ಮಾಡಿರುವಂತಹ ಇಂಥ ಎಲ್ಲಾ ಚಟುವಟಿಕೆಗಳನ್ನ ನಾವು ಮಾಡಲೇಬೇಕು ಸರ್. ಮಾಡಿಬಿಟ್ಟು ಇಲಾಖೆಗೆ ನಾವು ಫೋಟೋ ಹಾಕ್ಬೇಕು. ಹಾಗಾಗಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಇಲಾಖೆಯ ಎಲ್ಲಾ ಚಟುವಟಿಕೆಗಳನ್ನ ಸುಸೂತ್ರವಾಗಿ ಮಾಡ್ಕೊಂಡು ಹೋಗ್ತೀವಿ ಸರ್.
1: ಒಟ್ಟಲ್ಲಿ ಇಲಾಖೆ ನಿರ್ದೇಶನ ಮಾಡಿದಂತಹ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಶಿಕ್ಷಕರಾಗಿರ್ಬೋದು, ಹಾಗೆ ತಾವು ಮುಖ್ಯ ಶಿಕ್ಷಕರಾಗಿರ್ಬೋದು, ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಂಡು ಶಾಲೆಯ ಯಶಸ್ಸಿಗೆ ಏನೇನು ಕರ್ತವ್ಯಗಳು ಕೆಲಸಗಳು ಬೇಕೋ ಅದನ್ನೆಲ್ಲವನ್ನು ಕೂಡ ತಾವು ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಒಳ್ಳೆಯದು. ಹಾಗೆ ಈ ಶಾಲೆಗೆ ಸಂಬಂಧಪಟ್ಟಂತಹ ಮತ್ತೇನಾದರೂ ವಿಚಾರಗಳು, ವಿಶೇಷದ ಮಾಹಿತಿಗಳಿದ್ರೆ ಅದನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ.
0: ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರಿಗೆ ಮತ್ತೆ ವಸ್ತಾರೆ ಗ್ರಾಮದ ಪೋಷಕರಿಗೆ ಹೇಳೋದೇನು ಅಂತಂದ್ರೆ, ಒಂದು ಕಿವಿ ಮಾತವರಿಗೆ, ನಿಮ್ಮ ವ್ಯಾಪ್ತಿಯಲ್ಲಿಯೇ ಒಂದು ಒಳ್ಳೆಯ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆ ಇದೆ. ಎಲ್ಲಾ ಪೋಷಕರು ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ ಶಾಲೆಗೆ ಮಕ್ಕಳನ್ನ ಸೇರಿಸಿ, ಮತ್ತೆ ಇತರೆ ಶಾಲೆಗಳಿಗೆ 150,000 ಗಟ್ಟಲೆ ಕಟ್ತೀರಾ, ಅದರಲ್ಲಿ ಒಂದು ಕಾಲ್ ಭಾಗ ನಿಮ್ಮೂರ್ ಶಾಲೆಗೆ ನೀವು ಖರ್ಚು ಮಾಡಿದ್ರೆ ನಿಮ್ಮೂರ್ ಶಾಲೆ ಒಂದು ಸುಂದರವಾದ ಶಾಲೆ ನಿಮ್ಮೂರಲ್ಲೇ ಆಗುತ್ತೆ. ಆಗ ಮಕ್ಕಳ ಸಂಖ್ಯೆ ಜಾಸ್ತಿ ಆದಂಗು ಶಿಕ್ಷಕರ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಒಳ್ಳೆಯ ಶಿಕ್ಷಣ ಸಿಗುತ್ತೆ. ಈಗ ಇನ್ನೇನು ಮುಂದಿನ ವರ್ಷ 6ನೇ ಕ್ಲಾಸ್, ಅದ್ರ ನೆಕ್ಸ್ಟ್ 7ನೇ ಕ್ಲಾಸ್ ವರೆಗೂ ಇಲ್ಲೇ ಕನ್ನಡ ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿಯೂ ಸಹ ಶಿಕ್ಷಣ ಸಿಗುತ್ತೆ. ಹಾಗಾಗಿ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ನಿಮ್ಮೂರಿನ ಶಾಲೆಯನ್ನ ಉಳಿಸಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ.
1: ಒಳ್ಳೆಯದು. ಒಟ್ಟಲ್ಲಿ ನಮ್ಮ ಪೋಷಕರು ಈ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ಒಂದು ಪ್ರಮುಖ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೆ ಆದಲ್ಲಿ ನಮ್ಮ ರಾಜ್ಯದ ಯಾವುದೇ ಸರ್ಕಾರಿ ಶಾಲೆಗಳು ಕೂಡ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪೋಷಕರು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಕೊಟ್ಟು ನಮ್ಮ ಸರ್ಕಾರಿ ಶಾಲೆಗಳ ಒಂದು ಬೆಳವಣಿಗೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶನೂ ಕೂಡ ಆಗಿರುತ್ತೆ. ಆತ್ಮೀಯ ಕೇಳುಗರೆ, ಇದುವರೆಗೂ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರೆ, ಈ ಶಾಲೆಯ ಕುರಿತಾಗಿ ಅಲ್ಲಿನ ಪ್ರಭಾರಿ ಮುಖ್ಯ ಶಿಕ್ಷಕರಾದ ನೇತ್ರಾವತಿ ಎಂಜಿ ಅವರಿಂದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಆಲಿಸಿದಿರಿ. ಈ ಶಾಲೆಗೆ ಸಂಬಂಧಿಸಿದ ಮತ್ತಷ್ಟು ವಿಶೇಷತೆಗಳನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳಬಹುದು. ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.
2: ಇಲ್ಲಿಯವರೆಗೆ ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ ಕೇಳಿದಿರಿ.
3: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
2: ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ಕೆಎಂ ಮಂಜುನಾಥ್.
3: ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.
4: ಇದು ಹಾಸನ ಆಕಾಶವಾಣಿಯ ಶಾಲಾ ಸಂಗತಿ.
3: ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ.
5: ಆಕಾಶವಾಣಿ ಹಾಸನ ಎಫ್ಎಂ.
6: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ,

0: ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೂರ 2.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ.

ಕಾರ್ಯಕ್ರಮದ ಆರಂಭದಲ್ಲಿ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಆರ್ಎನ್ ಜಯಗೋಪಾಲ್ ಅವರದು. ರಾಗಜೋಡಣೆ ಮಾಡಿದ್ದಾರೆ ರಾಜ್ ಕೋಟಿ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ದಿಲ್ ಚಿತ್ರದ ಗೀತೆ, ಸಮೀರ್ ಅವರು ಬರೆದಿರುವ ಗೀತೆಯನ್ನ ರಾಗ ಸಂಯೋಜನೆ ಮಾಡಿದ್ದಾರೆ ಆನಂದ್ ಮಿಲಿಂದ್.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ, ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. 2-wheelers ಇರ್ಬೋದು, 4-wheelers ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ

0: ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡುವುದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಮೂಡಿ ಬರ್ತಾ ಇದೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಅನುರಾಗದ ಅಲೆಗಳು ಚಿತ್ರದ ಗೀತೆಯ ರಚನೆಯೊಂದಿಗೆ ರಾಗ ಜೋಡಣೆ ಮಾಡಿದ್ದಾರೆ ಹಂಸಲೇಖಾ.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಮೋಹ್ರಾ ಚಿತ್ರದ ಗೀತೆ. ಆನಂದ್ ಭಕ್ಷಿ ಅವರ ರಚನೆಯ ಈ ಗೀತೆಯ ರಾಗ ಸಂಯೋಜನೆ ವಿಜುಷಾ ಅವರದು.

0: ಆತ್ಮೀಯ ರೈತ ಬಾಂಧವರಿ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು ಈ ಕುರಿತಂತೆ ನಿಮ್ಮೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289 ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಕುರಿತಂತೆ ನೀವು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಕರೆ ಮಾಡಿ ಕಾರ್ಯಕ್ರಮದ ಉಪಯೋಗವನ್ನು ಮಾಡಿಕೊಳ್ಳಿ.
1: ಮೂಡಿ ಬರ್ತಾ ಇದೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ. ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮುಸುಕು ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಮತ್ತು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖ.

ತಕ ಧಿಮಿ ತಕ ಚಂಡು ತಕ ತಕಿಟ ತಕ ತಕಿಟ ತಕ ಧಿಮಿ ಧಿಮಿ ತಕ್ಕಿಟ್ಟ ತಕ ಧಿಮಿ ಧಿಮಿ ತಚ್ಚಂಡು ತಕ ಧಿಮಿ ತಕ ಚಂಡು ತಕ ಧಿಮಿ ತಕ ಚಂಡು ತಕ ತಕಿಟ ತಕ ತಕ

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಬುಲ್ ಸುಪ್ರಿಯೋ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಅಂದಾಜ್ ಚಿತ್ರದ ಗೀತೆ. ಸಮೀರ್ ಅವರು ಬರೆದಿರುವ ಗೀತೆಯನ್ನ ರಾಗಜೋಡಣೆ ಮಾಡಿದ್ದಾರೆ ನದೀಮ್ ಶ್ರವಣ್.

0: ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11 ರಿಂದ 16 ರವರೆಗೆ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5 ಗಂಟೆಗೆ ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
0: ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹಂಸಲೇಖ ಅವರ ರಚನೆ ಮತ್ತು ರಾಗ ಜೋಡಣೆಯಲ್ಲಿ ಮೂಡಿಬಂದಿರುವ ಸೂತ್ರಧಾರ ಚಿತ್ರದ ಗೀತೆ ಮೂಡಿಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಉದಿತ್ ನಾರಾಯಣ್ ಅವರು ಹಾಡಿರುವ ವೀರ್ ಜರಾ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮದನ್ ಮೋಹನ್.

0: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದರಲ್ಲಿ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258, ಎಸ್ಟಿಡಿ ಕೋಡ್ 081-72. ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ವಿಷಯಗಳನ್ನು ತಿಳಿಯಲು ಕರೆ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೆಆರ್ ಪುರಂ ಹಾಸನ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಹುದು.

0: ಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ ಅವರು ಹಾಡಿರುವ ದೇವರ ಆಟ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸತ್ಯಂ.

ಕಾರ್ಯಕ್ರಮದ ಕಡೆಯಲ್ಲಿ ಆನಂದ್ ರಾಜ್ ಆನಂದ್ ಅವರು ಗೀತೆಯ ಗಾಯನದೊಂದಿಗೆ ರಾಗ ಸಂಯೋಜನೆ ಮಾಡಿರುವ ಮಸ್ತಿ ಚಿತ್ರದ ಗೀತೆ

ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 10:33. ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ.

ಪ್ರೀತಿಯ ಕೇಳುಗರಿಗೆಲ್ಲ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು

258, ಮತ್ತೊಂದು 246-289. ಎಸ್ಟಿಡಿ ಕ್ರಮಾಂಕ 0817. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಪ್ರೀತಿಯ ಕೇಳುಗರೆ, ತಮಗೆಲ್ಲ ತಿಳಿದಿರುವಂತೆ ಇದು ಪದಗಳೊಂದಿಗಿನ ಮೋಜಿನ ಆಟ. ತಾವೆಲ್ಲ ಸಿದ್ಧವಾಗಿದ್ದೀರಾ ಅಂತ ಭಾವಿಸ್ತಾ ಪದ ಸಂಪದ ಕಾರ್ಯಕ್ರಮದ ಮೊದಲನೆಯ ಪದಪುಂಜದ ಅಕ್ಷರಗಳನ್ನು ಹೇಳುವ ಸಮಯ. ಇದೊಂದು ಪ್ರಚಲಿತವಾದ ಗಾದೆ ಮಾತು, ತುಂಬ ಸರಳವಾಗಿರುವಂತಹ ಪ್ರಸಿದ್ಧವಾದ ಗಾದೆ ಮಾತು. ಮೊದಲನೇ ಅಕ್ಷರ ನ, ನವಿಲು ನಯನ ಪದದ ಮೊದಲ ಅಕ್ಷರ ನ. ಗುಮಾನಿ ಗುರಿ ಪದದ ಮೊದಲ ಅಕ್ಷರ ಗು. ಟಿ, ಕಟ್ಟಿ ಪಟ್ಟಿ ಪದದ ಕೊನೆಯ ಅಕ್ಷರ ಟಿ, ತಗುಂಡ್ಸು ಟಿಗೆ ಟಾವತ್ತು. ಸಿ, ಸ್ಮಿತಾ ಸಿಹಿ ಪದದ ಮೊದಲ ಅಕ್ಷರ ಸಿ. ಕುಮಾರ ಕುವರಿ ಪದದ ಮೊದಲ ಅಕ್ಷರ ಕು. ಕೊಂ, ಕೊಂಡು ಕೊಂಕಣ ಪದದ ಮೊದಲ ಅಕ್ಷರ ಕೊಂ, ಕೋಗೆ ಅನುಸ್ವಾರ. ರೆಕ್ಕೆ ರೆಪ್ಪೆ ಪದದ ಮೊದಲ ಅಕ್ಷರ ರೆ. ಆಯ್ದು ಪದದ ಕೊನೆಯ ಅಕ್ಷರ ಇದು, ಯಗುಣ್ಸು ಯುಗೆ ದಾವತ್ತು. ಮೂರನೇ ಮೂಲಂಗಿ ಪದದ ಮೊದಲ ಅಕ್ಷರ ಮು. ಲಿ, ಹಲ್ಲಿ ಇಲ್ಲಿ ಪದದ ಕೊನೆಯ ಅಕ್ಷರ ಲಿ, ಲಗುಣ್ಸು ಲೀಗೆ ಲಾವತ್ತು. ಡಮರು ಡಕ್ಕೆ ಪದದ ಮೊದಲ ಅಕ್ಷರ ಡ. ಅತ್ತೆ ಎತ್ತೆ ಪದದ ಕಡೆಯ ಅಕ್ಷರ ತೆ, ತೇಗೆ ತಾವತ್ತು. ದುಮ್ಮಾನ ದುವನ ಪದದ ಮೊದಲ ಅಕ್ಷರ ದು. ರಮಣ ರವಿ ಪದದ ಮೊದಲ ಅಕ್ಷರ ರ. ಬವಣೆ ಬಳಪ ಬರ ಪದದ ಮೊದಲ ಅಕ್ಷರ ಬ. ಇನ್ನು ಕಡೆಯ ಅಕ್ಷರ ಮ, ಮಣ್ಣು ಮಲ್ಲಿಗೆ ಪದದ ಮೊದಲ ಅಕ್ಷರ ಮ. ಒಟ್ಟು 16 ಅಕ್ಷರಗಳನ್ನೊಳಗೊಂಡಿರುವ ಈ ವಾಕ್ಯ. ಮತ್ತೊಮ್ಮೆ ಅಕ್ಷರಗಳು ನ, ಗು, ಟಿ, ಟಗುಣ್ಸು ಟಿಗೆ ಟಾವತ್ತು. ಸಿ, ಕು, ಕೊಂ, ಕೋಗೆ ಅನುಸ್ವಾರ. ರೆ, ಇದು, ಯಗುಣ್ಸು ಯುಗೆ ದಾವತ್ತು. ಮು, ಲಿ, ಲೀಗೆ ಲಾವತ್ತು. ಡ, ತೇ, ದು, ರ, ಬ, ಮ. ಒಟ್ಟು 16 ಅಕ್ಷರಗಳನ್ನೊಳಗೊಂಡಿರುವ ಈ ಪದಪುಂಜವನ್ನು ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಜೋಡಿಸಿ ಸರಿಯಾದ ಅರ್ಥ ಬರುವ ರೀತಿಯಲ್ಲಿ ವಾಕ್ಯವನ್ನು ರಚನೆ ಮಾಡಿ ಕರೆ ಮಾಡಿ ತಿಳಿಸಿ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289, ಎಸ್ಟಿಡಿ ಕ್ರಮಾಂಕ 08172.

ಕಾರ್ತಿಕ್ ಮತ್ತು ಹಂಸಿಕಾ ಅಯ್ಯರವರು ಹಾಡಿರುವ ಸವಾರಿ ಟು ಚಿತ್ರದ ಗೀತೆಯೊಂದನ್ನು ಕೇಳೋಣ. ಗೀತೆಯ ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದು. ರಾಗ ಸಂಯೋಜನೆ ಮಾಡಿದ್ದಾರೆ ಮಣಿಕಾಂತ್ ಕದ್ರಿ.

0: ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮದ ಮೊದಲನೇ ಪದಗುಚ್ಛ ಬಹಳ ಸುಲಭವಾಗಿತ್ತು. ನಮ್ಮ ಕೇಳುಗರು ಪಟಪಟ ಅಂತ ಬೇಗ ಉತ್ತರವನ್ನ ತಿಳಿಸಿದ್ದಾರೆ. ಸರಸ್ವತಿ ರಮೇಶ್ ಅವರು ಚಿಕ್ಕಮಗಳೂರಿನಿಂದ, ಶಾಂತಿನಿ ಮಂಜುನಾಥ್ ಅವರು ಹಾಸನದಿಂದ, ಮೇನಕಾ ನಟರಾಜ್ ಅವರು ಹಾಸನದಿಂದ, ಕಮಲಮ್ನವರು ಹಾಸನದಿಂದ, ನಿರ್ಮಲ ಅವರು ದುಮ್ಮೇನಹಳ್ಳಿಯಿಂದ, ಕೋಮಲಾ ಪುಟ್ಸ್ವಾಮಿ ಅವರು ವಿಜಯನಗರ ಬಡಾವಣೆ ಹಾಸನದಿಂದ, ಸುಪ್ರಿಯಾ ಅವರು ಪ್ರಗತಿನಗರ ಹಾಸನದಿಂದ, ಹಾಗೂ ಮತ್ತೋರ್ವ ಕೇಳುಗರು ಈಗ ನಮಗೆ ಲೈನ್ನಲ್ಲಿದ್ದಾರೆ, ಅವರನ್ನ ಮಾತಾಡಿಸೋಣ. ನಮಸ್ತೆ.
1: ನಮಸ್ತೆ ಮೇಡಮ್, ಚಿಕ್ಕಮಗಳೂರಿನ ಸುಜಾತಾ ದಿವಾಕರ್.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಧನ್ಯವಾದಗಳು ಮೇಡಮ್.
0: ಉತ್ತರವನ್ನ ಹೇಳಿ
1: ಮೇಡಮ್. ಸಿಟ್ಟಿನಲ್ಲಿ ಕುಯ್ದುಕೊಂಡ ಮಗು ಮತ್ತೆ ಬರೋದು ಅಂತ ಅಂದ್ರೆ, ನಾವು ಯಾವುದೇ ಒಂದು ವಿಚಾರವಾಗಿ ತೀರ್ಮಾನ ತಗೋಬೇಕು ಅಂದ್ರೂ ಕೋಪದಲ್ಲಿ ತಗೊಂಡ್ರೆ ಅದು ಯಾವ್ದು ಊರ್ಜಿತ ಆಗಲ್ಲ ಮೇಡಮ್.
0: ಹೌದು,
1: ಈಗ ಮೂಗು ಕುಯ್ಕೊಳ್ಳೋದು ಸುಲಭ, ಮತ್ತೆ ಬೇಕು ಅಂದ್ರೆ ಬರಲ್ಲ. ಹಾಗೆ ನಾವು ಯಾವ್ದಾದ್ರು ಒಂದ್ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಅದನ್ನ ಒಳ್ಳೆ ರೀತಿಲಿ ಯೋಚನೆ ಮಾಡ್ಕೊಂಡು ನಾವ್ ಏನ್ ಮಾಡಿದ್ರೆ ಏನ್ ಆಗುತ್ತೆ ಅದ್ರ ಪ್ರತಿಫಲ ಅಂತ ತಿಳ್ಕೊಂಡು ಮಾಡೋದು ಒಳ್ಳೇದು ಮೇಡಮ್.
0: ತುಂಬಾ ಚೆನ್ನಾಗಿ ಅರ್ಥ ತಾತ್ಪರ್ಯವನ್ನ ಮಾಡಿದ್ರಿ. ಸಿಟ್ಟಿನಲ್ಲಿ ಮೂಗು ಕುಯ್ದುಕೊಂಡ್ರೆ ಮತ್ತೆ ಬರದು ಅಂತೇಳಿ, ಅದು ಕೋಪದಲ್ಲಿ ಆಡುವಂತ ಮಾತುಗಳಿರಬಹುದು ಅಥವಾ ತೆಗೆದುಕೊಳ್ಳುವಂತ ನಿರ್ಧಾರಗಳು ಎಲ್ಲವೂ ಸಹ ಒಳಗೊಂಡಿರುತ್ತೆ. ಧನ್ಯವಾದಗಳು ತಮಗೆ.
1: ನಮಸ್ತೆ ಮೇಡಮ್.
0: ನಮಸ್ತೆ.

ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452558 ಮತ್ತೊಂದು 2462289 ಎಸ್ಟಿಡಿ ಕ್ರಮಾಂಕ 08172. ಪದಸಂಪದ ಕಾರ್ಯಕ್ರಮದಲ್ಲಿ ಮುಂದಿನ ಪದಗುಚ್ಛವನ್ನು ಹೇಳುವ ಸಮಯ

ಈ ಪದಗುಚ್ಛದ ಅಕ್ಷರಗಳು ಹೀಗಿವೆ. ಮೊದಲನೇ ಅಕ್ಷರ ಗ, ಗರಡಿ ಗಗನ ಪದದ ಮೊದಲ ಅಕ್ಷರ ಗ, ಗ ಎರಡು ಬಾರಿ ಗ ಅನ್ನು ಬರೆದುಕೊಳ್ಳಿ. ಎರಡನೇ ಅಕ್ಷರ ನ, ನಳಿನ ನವೀನ ಪದದ ಮೊದಲ ಹಾಗೂ ಕೊನೆಯ ಅಕ್ಷರ ನ, ನ ಅಕ್ಷರವನ್ನು ಆರು ಬಾರಿ ಬರೆದುಕೊಳ್ಳಿ. ಗ ಅಕ್ಷರವನ್ನು ಎರಡು ಬಾರಿ, ನ ಅಕ್ಷರವನ್ನು ಆರು ಬಾರಿ ಬರೆದುಕೊಳ್ಳಿ. ಪುಳಕ ಪುನೀತ ಪದದ ಮೊದಲ ಅಕ್ಷರ ಪು, ಪಿತೂರಿ ಪಿಪಾಸು ಪದದ ಮೊದಲ ಅಕ್ಷರ ಪಿ, ವಿವಿಧ ವಿಭಿನ್ನ ಪದದ ಮೊದಲ ಅಕ್ಷರ ವಿ, ಮನುಜ ಮಕ್ಕಳು ಪದದ ಮೊದಲ ಅಕ್ಷರ ಮ, ಸಿತಾರ ಸಿಪಾಯಿ ಪದದ ಮೊದಲ ಅಕ್ಷರ ಸಿ, ಟಪಾಲು ಟಗರು ಪದದ ಮೊದಲ ಅಕ್ಷರ ಟ, ನಳ ಕೊಳ ಪದದ ಕೊನೆಯ ಅಕ್ಷರ ಳ, ನೆನಪು ನೆನ್ನೆ ನೆನಹು ಪದದ ಮೊದಲ ಅಕ್ಷರ ನೆ, ಕಮಾಲು ರುಮಾಲು ಪದದ ಕೊನೆಯ ಅಕ್ಷರ ಲು, ಪರಿ ಸರಿ ಪದದ ಕಡೆಯ ಅಕ್ಷರ ರಿ, ಆಡು ಹಾಡು ಪದದ ಕಡೆಯ ಅಕ್ಷರ ಡು, ನಡುವೆ ಬರುವೆ ಪದದ ಕೊನೆಯ ಅಕ್ಷರ ವೆ. ಒಟ್ಟು 20 ಅಕ್ಷರಗಳ ಪದಪುಂಜ ಇದಾಗಿದ್ದು ಪ್ರಸಿದ್ಧವಾದ ಶೀರ್ಷಿಕೆ ಗೀತೆಯ ಸಾಲುಗಳಾಗಿವೆ. ಅಕ್ಷರಗಳು ಮತ್ತೊಮ್ಮೆ ಗ ಎರಡು ಬಾರಿ, ನ ಆರು ಬಾರಿ, ಪು ಪಿ ವಿ ಮ ಸಿ ಟ ಳ ನೆ ಲು ರಿ ಡು ವೆ. ಒಟ್ಟು 20 ಅಕ್ಷರಗಳಿರುವ ಈ ಪದಪುಂಜವನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿ ಅರ್ಥ ಬರುವ ಒಂದು ವಾಕ್ಯವನ್ನು ರಚಿಸಿ ಕರೆ ಮಾಡಿ ತಿಳಿಸಿ. ಕರೆ ಮಾಡಲಿಕ್ಕೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ 2452258, ಮತ್ತೊಂದು 2462289, ಎಸ್ಟಡಿ ಕ್ರಮಾಂಕ 08172.

ಸುನೀತಾ ಗೋಪರಾಜು ಅವರು ಹಾಡಿರುವ ಅಭಯ್ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಜಯಂತ್ ಕಾಯ್ಕಿಣಿಯವರು ಬರೆದಿರುವ ಸಾಹಿತ್ಯವನ್ನು ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ.

ಪದ ಸಂಪದ ಕಾರ್ಯಕ್ರಮದಲ್ಲಿ ಎರಡನೇ ಪದಗುಚ್ಛದ ಅಕ್ಷರಗಳು ಮತ್ತೊಮ್ಮೆ ಗ ಎರಡು ಬಾರಿ, ನ ಆರು ಬಾರಿ, ಪು, ಪಿ, ವಿ, ಮಾ, ಸಿ, ಟ, ಳ, ನೇ, ಲು, ರಿ, ಡು, ವೇ, ಒಟ್ಟು 20 ಅಕ್ಷರಗಳ ಪದಗುಚ್ಛವನ್ನೊಳಗೊಂಡಿರುವ ಇದೊಂದು ಪ್ರಸಿದ್ಧವಾದ ಧಾರಾವಾಹಿಯ ಶೀರ್ಷಿಕೆ ಗೀತೆ. ತಾವೆಲ್ಲರೂ ಸಹ ಕೇಳಿರ್ತೀರಿ. ಬಹಳ ಸುಲಭವಾಗಿರುವಂತಹ ಒಂದು ವಾಕ್ಯ ಇದು. ಅಕ್ಷರಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿ ವಾಕ್ಯವನ್ನು ರಚಿಸಿ ಕರೆ ಮಾಡಿ ತಿಳಿಸಿ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289, ಎಸ್ ಟಿ ಡಿ ಕ್ರಮಾಂಕ 08172.

0: ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮದ ಎರಡನೇ ಪದಗುಚ್ಛವನ್ನ ಸುಪ್ರಿಯಾ ಅವರು ಪ್ರಗತಿನಗರದಿಂದ ಸರಿಯಾದ ರೀತಿಯಲ್ಲಿ ಬಿಡಿಸಿದ್ದಾರೆ. ಕೋಮಲಾ ಪುಟ್ಸ್ವಾಮಿ ಅವರು ವಿದ್ಯಾನಗರದಿಂದ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆಯೇ ಶಾಂತಿನಿ ಮಂಜುನಾಥ್ ಅವರು ಸಹ ಉತ್ತರವನ್ನ ನೀಡಿದ್ದಾರೆ. ತಮ್ಗೆಲ್ರಿಗೂ ಸಹ ಧನ್ಯವಾದಗಳು. ಈಗ ಮತ್ತೋರ್ವ ಕೇಳುಗರು ಲೈನ್ನಲ್ಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ನಮಸ್ತೆ.
1: ನಮಸ್ತೆ ಮೇಡಮ್. ಕಮಲಮ್ಮ ಹಾಸನದಿಂದ, ಗುಂಡೇಗೌಡನ ಕೊಪ್ಪಲು.
0: ಕಮಲಮ್ಮನವರು ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಧನ್ಯವಾದಗಳು ಮೇಡಮ್.
0: ಉತ್ತರವನ್ನ ಹೇಳಿ.
1: ನೆನಪಿನ ಒಂದು ನಿಮಿಷ ಮೇಡಮ್. ಮನಸ್ಸಿನ ಪುಟದಿ ನೆನಪಿನ ನವಿಲುಗರಿ, ಮನಸ್ಸಿನ ಪುಟಗಳ ನಡುವೆ ನೆನಪಿನ ನವಿಲುಗರಿ.
0: ಸರಿಯಾಗಿದೆ. ತುಂಬಾ ಈಸಿ ಆಗಿ, ತುಂಬಾ ಸುಲಭವಾಗಿತ್ತಲ್ವಾ?
1: ಸುಲಭವಾಗಿತ್ತು. ಅದು ಒಂದೇ ಕಡೆ ನಾಕ್ ನಾಕು ನಾನು ಆರಾರು ಬಂತಲ್ಲ, ಸ್ವಲ್ಪ
0: ಮನಸ್ಸಿನ ಪುಟಗಳ ನಡುವೆ ನೆನಪಿನ ನವಿಲುಗರಿ, ಕಾರ್ಮುಗಿಲ್ ಅಂಚಿನಲ್ಲಿ ಭರವಸೆಯ ಹೊನ್ನಜರಿ, ತಾವೆಲ್ಲ ಕೇಳಿರ್ತೀರಿ ಅಲ್ವಾ ಈ ಒಂದು ಶೀರ್ಷಿಕೆ ಗೀತೆಯನ್ನ?
1: ಹೌದು ಮೇಡಮ್, ಅದು ಕೂಡ್ತಿದ್ಮೇಲೆ ಗೊತ್ತಾಯ್ತು ಕೇಳಿರ್ತೀವಿ ಅಂತ.
0: ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಈ ಸಾಲುಗಳ ಬಗ್ಗೆ ಏನ್ ತಾತ್ಪರ್ಯ ಮಾಡ್ತೀರಾ?
1: ಅಂದ್ರೆ ನೆನಪುಗಳು, ಸುಂದರವಾದ ನೆನಪುಗಳು ಇರ್ತಾವಲ್ಲ, ಅವು ಒಂದ್ ರೀತಿಯಲ್ಲಿ ಮನಸ್ಸಿನ ಪುಟದಲ್ಲಿ ನವಿಲುಗರಿ ಇದ್ದ ಹಾಗೆ, ನೆನಪಿನ ಪುಟದಲ್ಲಿ ಸುಂದರವಾದ ನವಿಲುಗರಿ. ನಾವು ಒಳ್ಳೆಯ ನೆನಪುಗಳನ್ನ ಚಿಕ್ಕಂದಿನಲ್ಲಿ ನಾವು ನವಿಲುಗರಿಗಳನ್ನ ಪುಸ್ತಕದೊಳಗೆಲ್ಲ ಇಟ್ಕೊಂಡು ಕಾಪಾಡ್ತಾ ಇದ್ವಿ. ಅದೇ ರೀತಿ ಮನಸ್ಸಿನ ಪುಟದಲ್ಲಿ ಉತ್ತಮವಾದಂತಹ ನೆನಪುಗಳನ್ನ ನಾವು ಇಟ್ಕೊಳ್ತೀವಿ. ಅದು ಆ ನೆನಪುಗಳು ನವಿಲುಗರಿ ಇದ್ದ ಹಾಗೆ ಅಂತ.
0: ಹೌದು, ಯಾವಾಗ್ಲೂ ಅದನ್ನ ಮೆಲ್ಕ್ ಆಗ್ತಾನೆ ಇದ್ರೆ ಒಳ್ಳೆಯ ನೆನಪುಗಳನ್ನ ಅವು ಮತ್ತಷ್ಟು ಉತ್ಸಾಹವನ್ನ
1: ನವಿಲುಗರಿನ ತೆಗೆದು ತೆಗೆದು ನೋಡ್ಕೋತಿರ್ತೀವಲ್ಲ, ಹಾಗೆ
0: ಅದು ನೋಡಿದಾಗ ಖುಷಿ
1: ಅನ್ಸುತ್ತಾ ಇರ್ತೀವಿ ಅಂತ.
0: ಖಂಡಿತ, ಅಭಿನಂದನೆಗಳು ತಮ್ಗೆ.
1: ಧನ್ಯವಾದಗಳು ಮೇಡಮ್.

ಇದುವರೆಗೂ ಆಕಾಶ್ ಚಿತ್ರದಿಂದ ಚಿತ್ರ ಅವರು ಹಾಡಿರುವ ಗೀತೆಯೊಂದನ್ನು ಹಾಗೂ ಕುನಾಲ್ ಗಾಂಜಲ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಯೊಂದನ್ನು ಕೇಳಿದ್ರಿ. ಇದುವರೆಗೂ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನಾಲಿಸಿದ ನಮ್ಮೆಲ್ಲ ಕೇಳುಗ ಮಿತ್ರರಿಗೂ ಧನ್ಯವಾದಗಳು.

ಶ್ರೋತೃಗಳೇ ನಮಸ್ಕಾರ. 10:30 ಈ ಸಮಯದಲ್ಲಿ ನ್ಯೂ ಟ್ಯೂನ್ ಮಾಡಿದಿರಾ ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹೆರ್ಟ್ಸ್. ಈ ದಿನ 2026 ಸವಿ ಜುಲೈ ತಿಂಗಳ 14 ತಾರೀಕು ಮಂಗಳವಾರ. ಇಂದಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಿಮ್ಮ ಬಾನುಲಿ ಗೆಳತಿ ದೀಪಾ. ಈಗ ಕಾರ್ಯಕ್ರಮ ಹಲೋ ಗೆಳೆಯರೇ, ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು 9141 6887 ಈ ಸಂಖ್ಯೆಗೆ ಹಲೋ ಗೆಳೆಯರೇ ಅಂತ ಸಂದೇಶವನ್ನು ಕಳಿಸಿ ಸಾಕು, ನಾವೇ ಕರೆ ಮಾಡಿ ನಿಮ್ಮನ್ನ ಮಾತಾಡಿಸ್ತೀವಿ. ಮತ್ತೊಮ್ಮೆ ಸಂಖ್ಯೆಗಳನ್ನು ಬರ್ಕೊಳ್ಳಿ, 9141 6887

0: ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ ಆನಂದ್ ಅವ್ರೆ.
1: ಹೌದು, ನಮಸ್ತೆ ಮೇಡಮ್.
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ.
0: ಆರಾಮಿದ್ದೀರಾ?
1: ನೀವ್ ಹೇಗಿದ್ದೀರಾ?
0: ಓಕೆ. ತಿಂಡಿ ಆಯ್ತಾ ತಮ್ದು?
1: ತಿಂಡಿ ಆಯ್ತು. ನಿಮ್ದು ಆಯ್ತಾ?
0: ನಮ್ದಾಯ್ತು. ಸಂದೇಶವನ್ನ ಕಳ್ಸಿದ್ರಿ, ಎಷ್ಟನೇ ಬಾರಿ ಕಳ್ಸಿದ್ದೀರಾ ಸಂದೇಶನ?
1: ಇದು ನಾನು ಎರಡನೇ ಸಲ ಕಳಿಸ್ತಾ ಇರೋದು.
0: ಕಾಲ್ ಮಾಡಿದೀವಾ ಯಾವತ್ತಾದ್ರೂ?
1: ಇಲ್ಲ, ಇದೇ

0: ಫಸ್ಟ್ ನೀವು ಕಾಲ್ ಮಾಡಿರೋದು
1: ಇದೇ ಫಸ್ಟ್. ಹೇಗ ಅನಿಸ್ತಾ ಇದೆ?
0: ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಕರೆ ಸಿಗದೆ ಕಷ್ಟ. ಅಂತದ್ರಲ್ಲಿ ಇವತ್ತು ನಾನೇ ಫಸ್ಟ್ ಸಿಕ್ಕಿದೀನಿ ಅಂದ್ರೆ ಇವತ್ತು ನಾನು ಸುದಿನ ಅನ್ಕೋತೀನಿ.
1: ನಮಗೂ ಬಹಳ ಖುಷಿ ಆಗ್ತಾ ಇದೆ ನೋಡಿ, ನೀವು ಸೆಕೆಂಡ್ ಟೈಮ್ ಮೆಸೇಜ್ ಕಳಿಸಿ ಫಸ್ಟ್ ಟೈಮ್ ನಾವು ಕಾಲ್ ಮಾಡಿದೀವಿ ಅದಕ್ಕೆ.
0: ಹೌದು ಹೌದು, ನಿಮ್ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ. ನಿರೂಪಣೆ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ,
1: ಆಮೇಲೆ
0: ಭಾಷೆಯ ಸ್ಪಷ್ಟತೆ ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಚೊಕ್ಕು ಆಗಿ ಕಾರ್ಯಕ್ರಮ ನಡ್ಸ್ಕೊಡ್ತೀರಾ, ತುಂಬಾ ಖುಷಿ ಆಗುತ್ತೆ ನನಗೆ. ನಾನು ನಿಮ್ಮ ಅಭಿಮಾನಿ ಕೂಡ.
1: ಥ್ಯಾಂಕ್ ಯು. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಆಕಾಶವಾಣಿ, ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿವೆ, ಎಲ್ಲ ಲೈವ್ ಪ್ರೋಗ್ರಾಮ್ಸ್ ಅಲ್ಲೂ ಭಾಗವಹಿಸಿ. ಹೇಳಿ, ಇವತ್ತು ಯಾವ ಚಿತ್ರದ ಗೀತೆಯನ್ನ ಕೇಳ್ತೀರಾ?
0: ನನಗೆ ಮಂಕುತಿಮ್ಮದಿಂದ ನನ್ನ ಮುದ್ದು ತಾರೆ ಅಂತ ಒಂದು ಹಾಡು ಬೇಕು ನನಗೆ. ಅದು ಹಾಡು ನನಗೆ ತುಂಬಾ ಇಷ್ಟ. ನನ್ನ ಪಾಪು ಇದೆ, ಅವಳಿಗೋಸ್ಕರ ಈ ಹಾಡು ನಾನು ಡೆಡಿಕೇಟ್ ಮಾಡ್ತೇನೆ.
1: ಅಂದ್ರೆ ನಿಮಗೆ ಸಾಹಿತ್ಯ ಇಷ್ಟ ಆಯ್ತಾ? ಅದ್ರದ್ದು
0: ಹೌದು.
1: ಹೌದು, ನಿಮ್ಮ ಗೀತೆ
0: ಸಾಹಿತ್ಯ ಅದಕ್ಕೋಸ್ಕರ.
1: ಓಕೆ, ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗೀತೆಯನ್ನ ಕೇಳಿದಿರಾ ನೀವು. ನಿಮ್ಮ ಸಾಂಗ್ ಈ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಪ್ರಸಾರ ಆಗ್ತಾ ಇದೆ, ಕೇಳಿ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ.
0: ಧನ್ಯವಾದಗಳು.
1: ನಮಸ್ಕಾರ.

0: ಚಂದದ ಕನಸತ್ತೋರು ತಾರೆಗಳಿದ್ದೆ.
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಜಗದೀಶ್ ಅವರೇ, ಹೇಗಿದ್ದೀರಿ?
2: ತುಂಬಾ ಚೆನ್ನಾಗಿದ್ದೀನಿ ಮೇಡಮ್.
1: ಯಾವೂರು ನಿಮ್ದು?
2: ಟಿಪ್ಟೂರು, ಮಂಜುನಾಥ್ ನಗರ ಮೇಡಮ್.
1: ಮಂಜುನಾಥ್ ನಗರದಿಂದ? ಏನ್ ಮಾಡ್ತಾ ಇರೋದ್ ತಾವು?
2: ನಾವು ನೇಕಾರರು ಮೇಡಮ್, ಬಟ್ಟೆ ಸೀರೆ ನೇಯೋದು ಮೇಡಮ್.
1: ವ್ಯಾಪಾರ ಚೆನ್ನಾಗಾಗ್ತಾ ಇದೆಯಾ?
2: ನಾವು ವ್ಯಾಪಾರ ಮಾಡಲ್ಲ ಮೇಡಮ್, ನಾವು ರೆಡಿ ಮಾಡ್ತೀವಿ.
1: ರೆಡಿ ಮಾಡೋದಷ್ಟೇ. ಎಷ್ಟು ದಿನ ತಗೊಳ್ತೀರಾ ಒಂದ್ ಸೀರೆ ನೇಯಕ್ಕೆ?
2: ನಾವು ಒಂದ್ ಸೀರೆ ಮಾಡೋದಕ್ಕೆ ಒಂದ್ 4 ಅವರ್ ಆಗುತ್ತೆ ಮೇಡಮ್.
1: ಅಂದ್ರೆ ಅದು ಫುಲ್ ಕಾಟನ್ ಅಲ್ವಾ?
2: ಇಲ್ಲ ಮೇಡಮ್, ಸಿಲ್ಕ್.
1: ಓ, ಸಿಲ್ಕಾ? ಅಂದ್ರೆ ಬರೀ ನೇಯೋದಕ್ಕಷ್ಟೇ ಹೇಳ್ತಿರೋದು, ಬಣ್ಣ ಎಲ್ಲ ಸೇರಿನೇನಾ ಒಂದ್ ಸೀರೆ?
2: ಅಲ್ಲಿಲ್ಲ ಮೇಡಮ್, ಬಣ್ಣ ಎಲ್ಲ ಮಾಡೋದಕ್ಕೆಲ್ಲ ತುಂಬಾ ಟೈಮ್ ತಗೊಳತ್ತೆ. ನಮ್ಗೆಲ್ಲ ರೆಡಿ ಐಟಮ್ ಸಿಗುತ್ತೆ, ನಾವು ಅದನ್ನ ತಂದು ಕೊಡ್ತೀವಿ ಮೇಡಮ್, ರೆಡಿ ಮಾಡ್ತೀವಿ ಮೇಡಮ್. ಅದು ಕಬ್ಬನ್ಪೇಟೆ, ಬೆಂಗಳೂರು ಕಬ್ಬನ್ಪೇಟೆಯಲ್ಲಿ ಮಾಲ್ ಸಿಗುತ್ತೆ, ಅಲ್ಲಿಂದ ತಂದು ನಾವು ಇಲ್ಲಿ ರೆಡಿ ಮಾಡ್ತೀವಿ ಮೇಡಮ್.
1: ಎಷ್ಟು ಜನ ಕೆಲಸ ಮಾಡ್ತೀರಾ?
2: ಒಂದು ಅದು ನೇಯೋದಿಕ್ಕೆ ನಾವ್ ಒಬ್ಬರೇ ಮಾಡೋದು, ಅದಕ್ಕೆ ರೆಡಿ ಮಾಡಕ್ಕೆ ಒಂದೊಂದಕ್ಕೆ ಒಂದೊಂದು ಒಬ್ಬೊಬ್ಬ ಕೆಲಸ ಮಾಡ್ತಾರೆ ಮೇಡಮ್. ಒಂದು ಸೀರೆ ರೆಡಿ ಆಗ್ಬೇಕು ಅನ್ನೋ ಒಂದ್ 10 ಕೈ ಸೇರ್ತಾವ್ ಮೇಡಮ್.
1: ಖಂಡಿತ ಅಲ್ವಾ?
2: ಹೌದು ಮೇಡಮ್.
1: ಒಬ್ಬರ ಕೈಲಿ ಯಾವ ಕೆಲ್ಸನೂ ಆಗಲ್ಲ, ಒಟ್ಟಿಗೆ ಸೇರಿದ್ರೆ ಎಲ್ಲರೂ ಒಂದು ಚಂದವಾದ ಒಂದು ಸೀರೆ ಮಾಡಬಹುದು. ಹೇಳಿ, ಇವತ್ತು ಯಾವ ಚಿತ್ರದ ಗೀತೆನ ಕೇಳಬೇಕು ಅಂತ?
2: ನಮಗೆ ಬಂಗಾರ ಮಂಚದಿಂದ ಬಹಳ ಬಂಗಾರ ನೀನು ಮೇಡಮ್. ತುಂಬಾ ಸಂತೋಷ ಆಗ್ತಿದೆ ಮೇಡಮ್, ಎಷ್ಟೋ ಸಾರಿ ನಾವು ಕರೆ ಮಾಡಿದಾಗ ಕೂಡ ಲೈನ್ ಸಿಗೋದಿಲ್ಲ, ಇವತ್ತು ನಮಗೆ ನಮಗೋಸ್ಕರನೇ ಒಂದು ಕರೆ ಬಂದಿದೆ ಅಂದ್ರೆ ತುಂಬಾ ಸಂತೋಷ ಆಗ್ತಿದೆ ಮೇಡಮ್.
1: ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನೀವು ಅಷ್ಟು ಬಿಜಿ ಇದ್ದಾಗ್ಲೂ ಕೂಡ ಪ್ರಯತ್ನ ಪಟ್ಟಿದ್ದೀರಲ್ಲ, ಸಂದೇಶ ಕಳ್ಸೋದಿರ್ಬೋದು, ಫೋನ್ ಮಾಡೋದಿರ್ಬೋದು.
2: ಹೌದು ಮೇಡಮ್,
1: ನಿಮ್ಮ ಆಸಕ್ತಿಗೆ ನಮ್ಮ ಧನ್ಯವಾದಗಳು.
2: ಹೌದು ಮೇಡಮ್, ನಮಗೆ ರೇಡಿಯೋ ಕೇಳದೆ ಒಂದು ಆಸಕ್ತಿ ಜಾಸ್ತಿ ಮೇಡಮ್. ತುಂಬಾ ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ನಮ್ದು ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆದ ರಾತ್ರಿ 9 ಗಂಟೆವರೆಗೂ ತುಂಬಾ ಚೆನ್ನಾಗಿ ಎಲ್ಲಾ ಪ್ರೋಗ್ರಾಮ್ ನಾವು ಕೇಳ್ತೀವಿ ಮೇಡಮ್.
1: 11 ಗಂಟೆವರೆಗೂ ಕೇಳಿ, 10:30 ಬರುತ್ತೆ, 10 ಗಂಟೆಗೂ ಚಿತ್ರಗೀತೆ ಇದೆ, ಒಳ್ಳೆ ಕಾರ್ಯಕ್ರಮಗಳಿವೆ. ಅವಾಗ ನಮ್ಗೆ ಹೊತ್ತು ಚೆನ್ನಾಗಿ ಹೋಗುತ್ತೆ, ಮಾಹಿತಿ ಸಿಗುತ್ತೆ, ಖುಷಿ ಆಗುತ್ತೆ ಅಲ್ವಾ?
2: ಹೌದು ಮೇಡಮ್, ಹೌದು. ಸಾಯಂಕಾಲ 7 ಗಂಟೆಯಿಂದ ರೈತರಿಗೆ ರೈತ ಕಾರ್ಯಕ್ರಮ ಮತ್ತೆ ವಾರ್ತೆಗಳು ಎಲ್ಲಾ ತುಂಬಾ ಚೆನ್ನಾಗಿದೆ ಮೇಡಮ್.
1: ಆಗ್ಲಿ, ಈಗ ನಿಮ್ಮ ಗೀತೆ ಪ್ರಸಾರ ಮಾಡ್ತೇನೆ ಕೇಳಿ, ಪಿ ಸುಶೀಲ ಅವರ ಧ್ವನಿಯಲ್ಲಿದೆ.
2: ಧನ್ಯವಾದ,
1: ನಮಸ್ಕಾರ.
3: ಬಂಗಾರ ನೀನು

0: ನಮಸ್ತೆ
1: ನಮಸ್ತೆ ಮೇಡಮ್.
0: ನಾಗವೇಣಿ ಅವರೇ?
1: ನಮಸ್ತೆ ಮೇಡಮ್.
0: ಎಲ್ಲಿಂದ ತಾವು ಸಂದೇಶವನ್ನು
1: ಕಳಿಸಿದ್ರಿ ಮೇಡಮ್? ಹಾಸನ್ ಪ್ರಗತಿ ನಗರದಿಂದ.
0: ಇದೇ ಮೊದಲನೇ ಬಾರಿನಾ ಏನು?
1: ಇಲ್ಲ ಮೇಡಮ್, ನಾವು ಯಾವಾಗ ನಾನ್ ಟೀಚರು, ಯಾವಾಗ್ಲೂ ಟೈಮ್ ಇದ್ದಾಗ ಪದ ಬಂದ ಪ್ರತಿ ಒಂದು ಮಾಡ್ತಾ ಇರ್ತೀವಿ. ಜೊತೆಗೆ ಬೆಳಗ್ಗೆ ಎದ್ದು ನಮ್ ಕೆಲ್ಸ ಅಂದ್ರೆ 6 ಗಂಟೆಗೆ ಶುರುವಾದಾಗ ರೆಡಿ ಹಾಕೊಂಡ್ರೆ ಟೈಮ್ ನೋಡ್ಕೊಂಡು 9:30 ಸ್ಕೂಲ್ ಕಡೆ ಓಡ್ಬೇಕು.
0: ಮತ್ತಿವತ್ತು ಶಾಲೆ ಇಲ್ವಾ?
1: ಇಲ್ಲ ಮೇಡಮ್, ನಾನ್ ರಿಟೈರ್ಡ್ ಇವಾಗ. ಹಾಗಾಗಿ ನನ್ಗೆ ಯಾವಾಗ್ಲೂ ಮೊದ್ಲಿಂದಾನು ರೇಡಿಯೋ ಹುಚ್ಚು. ಮನೆಯವರು ನಾವು ಯಾವಾಗ್ಲೂ ರೇಡಿಯೋ, ಮಕ್ಕಳು ಎಲ್ರೂ ಹೋಟೆಲ್ಲಿ ತುಂಬಾ ರೇಡಿಯೋ ಅಂದ್ರೆ ಅದನ್ನೇ ಇದ್ ಮಾಡ್ಕೊಂಡ್ಬಿಟ್ಟಿದೀವಿ.
0: ಸರಿ ಸರಿ, ನಾವಾಗೆ ಕರೆ ಮಾಡಿ ಮಾತಾಡ್ಸಿದೀವ ನಿಮ್ಗೆ?
1: ಹಾ ಮೇಡಮ್,
0: ಮಾತಾಡ್ಸಿದ್ವಿ.
1: ಅದಕ್ಕೆ ಈ ಕೂತಿದ್ನಲ್ಲ, ಈ ಮಗಳು ಪದ ಬಂದ ಕೊಡ್ತಾ ಇದ್ಲು, ಅವಳಿಗೆ 2 ಸರಿ ಬಂತು, ಅವಳಿಗೆ ರಜಾ ಇತ್ತು ಇವತ್ತು. ಅದಕ್ಕೆ ಹಾಗಾಗಿ ಸಮಯ ಇದ್ದಾಗ ಹೋಟೆಲ್ ಸುಮ್ನೆ ಇರಲ್ಲ ನಾವು.
0: ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿ ಹೀಗೆ ಭಾಗವಹಿಸಿ ಯಾವಾಗ ನಮಗೂ ಖುಷಿ ಆಗುತ್ತಲ್ವಾ?
1: ಹ್ಞೂ ಮೇಡಮ್, ನಾವಂತೂ ಯಾವಾಗ್ಲೂ ಭಾಗವಹಿಸ್ತಾ ಇರ್ತೀವಿ, ಮತ್ತೆ ಟೈಮ್ ಇದ್ದಾಗ ಅದೇ ಪದ ಬಂದ ಪ್ರತಿಯೊಂದು ಮಾಡ್ತಾ ಇರ್ತೀವಿ.
0: ಓಕೆ ಓಕೆ, ಹೀಗೆ ಭಾಗವಹಿಸಿ ಹೇಳಿ, ಯಾವ ಗೀತೆ ಬೇಕಿವತ್ತು?
1: ನಮ್ಮ ಮನೆಯವರು
0: ಕೊಟ್ಬಿಡಿ, ಅವ್ರಿಗೆ ಕೊಟ್ಬಿಡಿ
2: ಮೇಡಮ್.
0: ನಮಸ್ತೆ.
2: ನಮಸ್ತೆ ಮೇಡಮ್, ಹಾಲೆ ಮನೆ ಕೇಳಿದ್ದೆ.

0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಅನಂತಮೂರ್ತಿ ಅಂತ, ಪ್ರಗತಿ ನಗರ.
0: ಓ, ಈಗ ನಿಮ್ಮ ಮನೆಯವರು ಮಾತಾಡಿದ್ರಲ್ವಾ?
1: ಹೌದು ಮೇಡಮ್, ಹೌದು.
0: ಸರಿ ಸರಿ, ಹೇಳಿ, ಯಾವ ಗೀತೆ ಬೇಕು?
1: ಆಲೆ ಮನೆ ನಮ್ಮೂರ ಮಂದಾರ ಹೂವೆ, ಇದನ್ನ ಕೇಳಿದ್ದೆ. ಯಾವ್ದು ಹುಲಿಯ ಬಹದ್ದೂರ್ ಗಂಡಲ್ಲಿ ಕೇಳಿದ್ದೆ, ಮಾನವನಾಗಿ ಇಲ್ಲ ಅಂದ್ರು. ಇದನ್ನೇ
0: ಕೇಳಿ, ಆಲೆ ಮನೆ ಚಿತ್ರದ ಗೀತೆ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಗೀತೆಯನ್ನ
1: ಹೀಗೆ
0: ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
0: ನಮಸ್ಕಾರ.
1: ನಮಸ್ಕಾರ.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು ಈ ಕುರಿತಂತೆ ನಿಮ್ಮೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289 ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಕುರಿತಂತೆ ನೀವು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಕರೆ ಮಾಡಿ ಕಾರ್ಯಕ್ರಮದ ಉಪಯೋಗವನ್ನು ಮಾಡಿಕೊಳ್ಳಿ.
1: ಜ್ಯೋತಿಯವರೇ, ಹಲೋ, ನಮಸ್ತೆ.
2: ಹಲೋ,
1: ಹಾಂ, ನಮಸ್ತೆ.
2: ನಮಸ್ತೆ.
1: ಹಾಂ, ಹೆಸರೇನು ತಮ್ಮದು?
2: ಆಲೂರು.
1: ಅಲ್ಲ, ಆಲೂರು ಸರಿ, ಹೆಸರಿಲ್ಲೇನೋ ತೋರಿಸ್ಲಿಲ್ಲ, ಸರಿಯಾಗಿ ಗೊತ್ತಾಗ್ಲಿಲ್ಲ ತಮ್ಮ ಹೆಸರು.
2: ಹಲೋ, ಆಲೂರಿಂದ.
1: ನಿಮ್ಮ ಹೆಸರು ಹೇಳಿ.
2: ಪ್ರಮೀಳಾ.
1: ಪ್ರಮೀಳಾನಾ?
2: ಹೌದು.
1: ಓಕೆ, ಈಗ ಜ್ಯೋತಿಯವರು ಅವ್ರಿಗೆ ಕರೆ ಮಾಡಿದ್ವಿ ನಾವು, ಕರೆ ಕಟ್ ಆಗಿದೆ, ನಿಮ್ದು ಕನೆಕ್ಟ್ ಆಗಿದೆ.
2: ಹಾಂ,
1: ಹೇಳಿ, ಯಾವ ಚಿತ್ರದ ಗೀತೆ ಬೇಕಿವತ್ತು
2: ನಮಗೆ? ಬಂಧನ ಫಿಲಂ ಹೇಳಿ ಕೊಡಿ ಮೇಡಮ್.
1: ಬಂಧನದಿಂದ
2: ಬಣ್ಣ.
1: ಹ್ಮ್, ಸರಿ. ಏನ್ ಮಾಡ್ತಾ ಇದ್ದೀರಾ ತಾವು? ಕೆಲಸ ಏನಾದ್ರು ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ?
2: ಮನೇಲಿ. ಮನೆ
1: ಮನೆ ಇದ್ದೀರಾ? ಸರಿ ಸರಿ ಸರಿ. ತಿಂಡಿ ಏನ್ ಮಾಡಿದ್ರಿ ಇವತ್ತು?
2: ಕೇಳಿಸ್ತಾನಿಲ್ಲ.
1: ತಿಂಡಿ ಏನ್ ಮಾಡಿದ್ರಿ?
2: ತಿಂಡಿ ಪುರಿ ಉಪ್ಪಿಟ್ಟು ಮೇಡಮ್.
1: ಪುರಿ ಉಪ್ಪಿಟ್ಟು. ಹೇಗೆ ಅನಿಸ್ತಾ ಇದೆ ನಮ್ ಜೊತೆ ಮಾತಾಡ್ತಾ ಇರೋದು? ಓಕೆ,
2: ಲೈನ್ ಸರಿ ಕೇಳಿಸ್ತಾ ಇಲ್ಲ,
1: ತೊಂದರೆ ಇಲ್ಲ. ನಿಮ್ಮ ಗೀತೆ ಈಗ ಪ್ರಸಾರ ಆಗ್ತಾ ಇದೆ ಕೇಳಿ, ಬಂಧನ ಚಿತ್ರದಿಂದ. ಓಕೆ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ.
2: ಆಯ್ತು.

ಇದುವರೆಗೆ ಹಲೋ ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫಾನ್ಔಟ್ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ದೀಪಾ ಹೆಚ್ವಿ.

ಕೇಳುಗರೇ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 11:11. ಫುಲ್ವಾರಿ ಗೀತೋಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಅವರ ಸ್ವರಗಳಲ್ಲಿ ಕೇಳಿ ದಿಲ್ ತೋ ಪಾಗಲ್ ಹೈ ಚಿತ್ರದ ಗೀತೆ. ಆನಂದ್ ಬಕ್ಷಿಯವರ ಗೀತೆಗೆ ಉತ್ತಮ್ ಸಿಂಗ್ ಅವರ ಸಂಗೀತವಿದೆ.

0: ಕೇಳುಗರೆ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಕೇತ್ ಸಾಹು ಅವರ ವಯಲಿನ್ ವಾದನವನ್ನು ಆಲಿಸಲಿದ್ದೀರಿ. 12:00 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ.
1: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್,

ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದರಲ್ಲಿ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರಾದ ಡಾ ಹರ್ಷ ಸುರೇಶ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258 ಎಸ್ಟಿಡಿ ಕೋಡ್ 081-72. ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ವಿಷಯಗಳನ್ನು ತಿಳಿಯಲು ಕರೆ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೆಆರ್ಪುರಂ ಹಾಸನ.

ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿರುವ ಹಮ್ ದಿಲ್ ದೇ ಚುಕ್ಕೆ ಸನಂ ಚಿತ್ರದ ಗೀತೆ. ಮೆಹಬೂಬ್ ಅವರ ಗೀತರಚನೆಯನ್ನು ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ ಹಾಗೂ ಕರ್ಸನ್.

ಕೇಳುಗರೆ, ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸೀಳು ತುಟಿ ಅಂಗಳು ಈ ಕುರಿತು ಡಾಕ್ಟರ್ ಗಿರೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಮಾಹಿತಿ ಪ್ರಸಾರವಾಗುವುದು. 1:20 ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮಧ್ಯಾಹ್ನ 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಈಗ ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿರುವ ದಿಲ್ ಚಾಹತಾ ಹೇ ಚಿತ್ರದ ಗೀತೆ. ಶಂಕರ್ ಎಹಸಾನ್ ರಾಯ್ ಅವರ ರಾಗ ಸಂಯೋಜನೆಯಲ್ಲಿ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು ಈ ಕುರಿತಂತೆ ನಿಮ್ಮೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889 ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಕುರಿತಂತೆ ನೀವು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಕರೆ ಮಾಡಿ ಕಾರ್ಯಕ್ರಮದ ಉಪಯೋಗವನ್ನು ಮಾಡಿಕೊಳ್ಳಿ.

ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಸ್ವರಗಳಲ್ಲಿ ತೇರೆ ನಾಮ್ ಚಿತ್ರದ ಗೀತೆ, ಸಮೀರ್ ಅವರ ಗೀತ ರಚನೆಗೆ ಹಿಮೇಶ್ ರೇಷಮಿಯವರ ಸಂಗೀತವಿದೆ.

ಫುಲ್ವಾರಿ ಕಾರ್ಯಕ್ರಮದ ಕೊನೆಯಲ್ಲಿ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿರುವ ದೇವದಾಸ್ ಚಿತ್ರದ ಗೀತೆ, ಗಾಯಕರು ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ.

ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ಹಾಸನ. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಕೇತ್ ಸಾಹು ಅವರ ವಯಲಿನ್ ವಾದನವನ್ನು ಆಲಿಸಲಿದ್ದೀರಿ. ರಾಗ್ ಮಿಯಾಂಕಿ ತೋಡಿ, ತಬಲಾ ಸಾಥ್ ಹಿಂದೋ ಮಜುಮ್ದಾರ್.

ಇದುವರೆಗೆ ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಕೇತ್ ಸಾಹು ಅವರ ವಯೋಲಿನ್ ವಾದನವನ್ನು ಕೇಳಿದಿರಿ.

0: ಕೇಳುಗರು ಇಂದು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಆಕಾಶವಾಣಿ ಹಾಸನ. ಈಗ ವೇಳೆ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಾದೇಶಿಕ ಸಮಾಚಾರ ಪ್ರಸಾರವಾಗುವುದು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಗ್ರಾಮೀಣ ಸೊಗಡಿನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಆಗಸ್ಟ್ 6ರಿಂದ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ. ಮೊದಲ ದಿನ ಹಂಗಾಮಿ ಸಭಾಧ್ಯಕ್ಷರಾಗಿರುವ ವಿಧಾನಸಭೆ ಉಪಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಸಂತಾಪ ಸೂಚಕ ಸಭೆ ನಡೆಯಲಿದ್ದು ಆಗಸ್ಟ್ 10ರಿಂದ ಸಭೆಯ ಕಾರ್ಯಕಲಾಪ ಆರಂಭವಾಗಲಿದೆ. ಆಗಸ್ಟ್ 14 ಅಥವಾ 21ರವರೆಗೆ ಅಧಿವೇಶನ ನಡೆಸುವ ಬಗ್ಗೆ ವಿಧಾನಸಭೆ ಸಚಿವಾಲಯ ತೀರ್ಮಾನಿಸಿ ಶಾಸಕರಿಂದ ಪ್ರಶ್ನೆಗಳನ್ನು ಪಡೆಯಲು ಸೂಚನೆ ಹೊರಡಿಸಲಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಬೆಂಗಳೂರು ವಿಭಾಗ ಮಟ್ಟದ ಬರ ಪರಿಶೀಲನಾ ಸಭೆಯನ್ನು ಈ ತಿಂಗಳ 25ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಮುಖ್ಯಮಂತ್ರಿಯವರ ಅಪರ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಇಂದು ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸಭಾಂಗಣ ಪರಿಶೀಲಿಸಲಿದ್ದಾರೆ. ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ರಾಮಚಂದ್ರಗೌಡ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅಗಲಿದ ಹಿರಿಯ ನಾಯಕನಿಗೆ ಅವರ ನಿವಾಸದಲ್ಲಿ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸುತ್ತಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಲಾ ಹಾಗೂ ಜಾನಪದ ಮಂಟಪ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಜೋಗಿ ಬುಡಕಟ್ಟು ಸಮುದಾಯದ ಅಸ್ಮಿತೆ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಆಯೋಜಿಸಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಗೊಟಗೋಡಿ ಜಾನಪದ ವಿಶ್ವವಿದ್ಯಾಲಯದ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕ ಡಾ ಬಿಎಚ್ ಆನಂದಪ್ಪ ಜೋಗಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಜೋಗಿ ಸಮುದಾಯದಿಂದ ಪ್ರಥಮ ಪಿಎಚ್ಡಿ ಸಂಪಾದಿಸಿದ ಹೆಗ್ಗಳಿಕೆಯ ವಿದ್ವಾಂಸ ಡಾ ಆನಂದಪ್ಪ ಜೋಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಾನು ಜೋಗಿ ಸಮುದಾಯದ ಬಗ್ಗೆ ಕರ್ನಾಟಕದ ಕಿನ್ನೂರು ಜೋಗಿಗಳು ಜಾನಪದ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನಾ ಮಹಾಪ್ರಬಂಧ ಬರೆದಾಗ ಕಂಡುಕೊಂಡ ಸಂಗತಿ ಏನೆಂದರೆ ಮಹಾರಾಷ್ಟ್ರದ ಮುಖ್ಯನ ಕರ್ನಾಟಕ

0: ಪ್ರವೇಶ ಮಾಡಿದ್ದಾರೆ ಎನ್ನುವುದಕ್ಕೆ ಹೆಚ್ಚಿನ ನಮಗೆ ಆಧಾರಗಳು ಸಿಗುತ್ತವೆ. ಜನಪದ ಆಚರಣೆಗಳು ಅಂತ ಏನು ಇವೆಯಲ್ಲ, ಅದರಲ್ಲಿ ಇವರು ಮರಾಠಿ ಶೈಲಿಯಲ್ಲಿನೇ ವೇಷಭೂಷಣ ಹಾಡುವುದು ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಶೈಕ್ಷಣಿಕವಾಗಿ ಇವರು ಅಲ್ಪ ಪ್ರಮಾಣದಲ್ಲಿ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತ ಸಮಾಜವಾಗಿದೆ. ಯೋಗಿಗಳು ರಾಜ್ಯ ರಾಷ್ಟ್ರ ವಿದೇಶದಲ್ಲಿ ಇದ್ದಾರೆ, ಆದರೆ ಕೇವಲ ಕಲಾವಿದರನ್ನೇ ನಾವು ಗುರುತಿಸಬೇಕಾದ್ರೆ ರಾಜ್ಯದ 14 ಜಿಲ್ಲೆಗಳಲ್ಲಿ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಅರ್ಜುನ ಜೋಗಿ ಕಲೆಯನ್ನು ಪ್ರದರ್ಶಿಸುವಂತಹ ಕಲಾವಿದರಿದ್ದಾರೆ. 18 ಹಗಲಿರುಳು ಪ್ರದರ್ಶಿಸುವಷ್ಟು ಸಾಹಿತ್ಯ ಇರುವುದರಿಂದ ಇವರಿಗೊಂದು ಪ್ರತ್ಯೇಕ ಚಿನ್ನೂರಿ ಅಕಾಡೆಮಿ ಕೂಡ ಬೇಕಾಗಿದೆ. ನಾಥ ಸಂಪ್ರದಾಯದ ಅನುಯಾಯಿಗಳಾಗಿದ್ದಾರೆ. ಯೋಗಿಗಳಲ್ಲಿ 27 ಪ್ರಭೇದಗಳು ಬರುತ್ತವೆ.
1: ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಪ್ರಮಾಣ ಕುಂಠಿತಗೊಂಡಿದ್ದು ಅಲ್ಪಾವಧಿ ಬೆಳೆಗಳನ್ನು ಆಯ್ದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಈ ತಿಂಗಳ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಮಳೆಯಾದರೆ ಕೃಷ್ಣಪ್ರಭಾ ರುದ್ರ ಮೆಣಸಿನಕಾಯಿ ಸಸಿ ತಯಾರಿಸಿ ನಾಟಿ ಮಾಡಬಹುದು. ಈರುಳ್ಳಿಯ ಅಲ್ಪಾವಧಿ ತಳಿ ಭೀಮಾ ರೆಡ್ ಸಹ ಬಿತ್ತನೆ ಮಾಡಬಹುದು ಎಂದಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅನುಕೂಲಕ್ಕಾಗಿ 452 ಮತದಾರರ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು 1665 ಮತಗಟ್ಟೆಗಳಿದ್ದು 452 ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಮ್ಮ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಮುಂಡಗೋಡದ ವಾರದ ಸಂತೆ ಮಾರುಕಟ್ಟೆ ಹಾಗೂ ಗ್ರಾಮೀಣ ಭಾಗದ ಮಾರುಕಟ್ಟೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿವೈ ದಾಸನಕೊಪ್ಪ ಚಾಲನೆ ನೀಡಿದರು. ಕುರಿಗಾಹಿಗಳು ಕುರಿ ಮತ್ತು ಮೇಕೆ ತಳಿ ಅಭಿವೃದ್ದಿಗಾಗಿ ರಾಜ್ಯ ಸರ್ಕಾರ ಮೀಸಲಿರಿಸಿದ ಹಾವೇರಿ ತಾಲೂಕು ಗುತ್ತಲದ ಕುರಿ ಸಂವರ್ಧನಾ ಕೇಂದ್ರದ ಜಾಗೆಯನ್ನು ಸೌರಶಕ್ತಿ ಘಟಕಕ್ಕಾಗಿ ಖಾಸಗಿ ಕಂಪನಿಗೆ ನೀಡಬಾರದು ಎಂದು ರಾಜ್ಯಸಭೆ ಸಂಸದ ಪ್ರೊಫೆಸರ್ ಮಾ ನಾಗರಾಜ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭಿಸಿದೆ. ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸಿ ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದೆ. ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ಈ ತಿಂಗಳ 27 ತಾರೀಖಿನೊಳಗೆ ಸಲಹೆಗಳನ್ನು ಸಲ್ಲಿಸಬಹುದು. ಶಿವಮೊಗ್ಗದ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಈ ತಿಂಗಳ 20 ಒಂದು ತಿಂಗಳ ಕೌಶಲ್ಯಾಭಿವೃದ್ದಿ ತರಬೇತಿ ನಡೆಯಲಿದೆ. 4,500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಕೃಷಿ ಮಹಾವಿದ್ಯಾಲಯ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಸಹನ.
4: ಕೇಳುಗರೆಲ್ಲರಿಗೂ ನಮಸ್ಕಾರ. ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಈಗ ಈ ಮಹಿಳಾ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾನೂನುಗಳು ಇದೆ, ಆದ್ರೂ ಕೂಡ ಆ ಕಾನೂನುಗಳಿದ್ದೂ ಕೆಲವು ಪ್ರಕರಣಗಳಲ್ಲಿ ವಿಭಿನ್ನವಾಗಿ ನ್ಯಾಯಾಲಯಗಳಿಂದ ತೀರ್ಪು ಬಂದಿರುತ್ತೆ. ಅಂದ್ರೆ ಸಾಂವಿಧಾನಿಕವಾಗಿ ಪರಿಗಣನೆಗೆ ತಗೊಂಡು ತೀರ್ಪನ್ನ ಕೊಟ್ಟಿರ್ತಾರೆ. ಆ ರೀತಿ ಕೆಲವು ವಿಭಿನ್ನವಾದಂತಹ ಪ್ರಕರಣಗಳನ್ನ ನೀವು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರಾ. ಈ ಒಂದು ಕೇಸ್ನಲ್ಲಿ ಈ ರೀತಿಯ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟಿಂದ ಅಥವಾ ಹೈಕೋರ್ಟಿಂದ ಅಥವಾ ಬೇರೆ ಯಾವುದೋ ನ್ಯಾಯಾಲಯದಿಂದ ಅಂತ ಬಹಳಷ್ಟು ಇವತ್ತು ನಾವು ಈ ಕಾನೂನಿನ ಕುರಿತಾಗಿ ಪೋಸ್ಟ್ಗಳನ್ನ ರೀಲ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇದೇ ರೀತಿ ಒಂದಷ್ಟು ವಿಭಿನ್ನವಾದಂತಹ ತೀರ್ಪುಗಳು ಕೊಟ್ಟಿರುವಂತಹ ಪ್ರಕರಣಗಳ ಕುರಿತಾಗಿ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಕಾಮಾಕ್ಷಿ ಬಿಕೆ ಅಂತ ಹೇಳಿ. ಇವರು ನಿವೃತ್ತ ಸರ್ಕಾರಿ ಅಭಿಯೋಗ

0: ಸಂಕುಚಕರು ಅಂತ ಹೇಳಿದ್ರೆ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೆ ಉಚ್ಚ ನ್ಯಾಯಾಲಯದ ವಕೀಲರು. ಕಾಮಾಕ್ಷಿ ಮೇಡಮ್, ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಈಗ ಮಾತೃತ್ವ ಉದ್ಯೋಗಕ್ಕೆ ಅಡ್ಡಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಈಗ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಕೂಡ ಇದೆ ನಮ್ಮಲ್ಲಿ ಅಲ್ವಾ. ಆದ್ರೂ ಈ ಕೆಲವು ಐಟಿ ಸೆಕ್ಟರ್ಗಳಲ್ಲಿ ಅಥವಾ ಈಗ ಕೂಲಿ ಕಾರ್ಮಿಕರಾಗಿರ್ಬೋದು ಕೆಲವು ಕೆಲಸದಲ್ಲಿ ಇದು ಅಪ್ಲೈ ಆಗ್ತಾ ಇಲ್ಲ ಅಥವಾ ಅದನ್ನ ಪರಿಗಣಿಸ್ತಾ ಇಲ್ಲ. ಅದರಿಂದ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಅಂದ್ರೆ ಮಾತೃತ್ವ ರಜೆಯನ್ನ ಪಡ್ಕೊಳ್ಳೋದಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್?
1: ಇಲ್ಲಿವರೆಗೆ ಇರುವ ಮಾತೃತ್ವ ರಜೆಗೆ ಸಂಬಂಧಿಸಿದ ಕಾನೂನುಗಳಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಹೆಚ್ಚಾಗಿ ಸರ್ಕಾರ ಹಾಗೂ ಸರ್ಕಾರೇತರ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆ ಅನ್ವಯ ಆಗ್ತಿತ್ತು. ಆದರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಮಹಿಳಾ ಉದ್ಯೋಗಿಗಳು, ಕೂಲಿ ಕಾರ್ಮಿಕರು ಹಾಗೂ ಐಟಿ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವಂಥವರು, ಇತರೆ ಸರ್ಕಾರದ ಅನುದಾನ ಪಡೆದುಕೊಳ್ಳದೇ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿನ ಮಹಿಳಾ ಉದ್ಯೋಗಿಗಳಿಗೆ ವೇತನ ಸಹಿತ ರಜೆಯ ಬಗ್ಗೆ ಯಾವುದೇ ಪ್ರಾವಿಷನ್ ಇರಲಿಲ್ಲ. ಹಾಗಾಗಿ 2020 ದಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದನ್ನು ಜಾರಿಗೆ ತರಲಾಯಿತು. ಇದರ ಪ್ರಕಾರ ಯಾವುದೆಲ್ಲ ಮಹಿಳಾ ಉದ್ಯೋಗಿಗಳಿಗೆ ಮಾತೃತ್ವ ರಜೆಯನ್ನು ಕೊಡಬಹುದು ಎಂಬ ಬಗ್ಗೆ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಅದರಂತೆ ಎರಡು ಮಕ್ಕಳುಗಳಿಗೆ ಸಂಬಂಧಿಸಿದಂತೆ ಮಾತೃತ್ವ ರಜೆಯನ್ನು 26 ವಾರಗಳ ಕಾಲ ಅದರ ಮಾಲೀಕರು ನೀಡಬೇಕಾಗುತ್ತದೆ, ಅಂದರೆ ವೇತನ ಸಹಿತ ರಜೆಯನ್ನು ನೀಡಬೇಕಾಗುತ್ತದೆ. ಮಾತೃತ್ವ ರಜೆಯನ್ನು ಪಡ್ಕೊಳ್ಬೇಕಾದ್ರೆ ಆಕೆಯು ಅಂದ್ರೆ ಮಹಿಳಾ ಉದ್ಯೋಗಿ ತಾನು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಹಿಂದಿನ 12 ತಿಂಗಳುಗಳ ಅವಧಿಯಲ್ಲಿ 80 ದಿನಗಳ ಕಾಲ ಕೆಲಸ ಮಾಡಿರ್ಬೇಕಾಗತ್ತೆ, ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಆಕೆ ಮಾತೃತ್ವ ರಜೆಯನ್ನ ವೇತನ ಸಹಿತವಾಗಿ ಪಡ್ಕೊಳ್ಳೋದಕ್ಕೆ ಅರ್ಹಳಾಗಿರ್ತಾಳೆ. ಇಲ್ಲದೆ ಇದ್ರೆ ಜೊತೆಗೆ ಆಕೆ ಮಸ್ಟರ್ ರೋಲ್ ಅಲ್ಲಿ ಎಂಟರ್ ಆಗಿರ್ಬೇಕು. ಆಕೆ ನೇಮ್ ಅಂದ್ರೆ ಎವ್ರಿ ಡೇ ಆಕೆ ಹಾಜರಾತಿ ಅಲ್ಲಿ ನಮೂದಾಗ್ತಾ ಇರ್ಬೇಕು. ಅದ್ರ ಪ್ರಕಾರ 80 ದಿನ ಕೆಲಸ ಮಾಡಿರ್ಬೇಕಾಗತ್ತೆ.
0: ಸರಿ ಸರಿ.
1: ಎರಡು ಮಕ್ಕಳುಗಳಿಗೆ ಆ ವೇತನ ಸಹಿತ ರಜೆನ ಆ ಸಂಸ್ಥೆಯ ಮಾಲೀಕರು ಕಡ್ಡಾಯವಾಗಿ ನೀಡಬೇಕಾಗಿರುತ್ತದೆ. ನಂತರ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳುಗಳು ಏನಾದ್ರು ಮಾಡಿಕೊಂಡಿದ್ದ ಪಕ್ಷದಲ್ಲಿ 12 ವಾರಗಳ ಕಾಲ ರಜೆಯನ್ನ ನೀಡಬೇಕಾಗತ್ತೆ. ವೇತನ ಸಹಿತ ರಜೆಯನ್ನು ನೀಡುವುದು ಸಹ ಕಡ್ಡಾಯ ಆಗಿದೆ. ಅದಲ್ಲದೆ ದತ್ತು ತಗೊಂಡ ತಾಯಿಗೆ ಸಹ, ಮಗುನ ದತ್ತು ತಗೊಂಡ ತಾಯಿನೂ ಸಹ, ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡ್ಬೇಕಾಗಿ ಬರುತ್ತೆ. ಅದು ಅಲ್ಲದೆ ಈಗ ಸರೋಗೇಸಿ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಸರೋಗೇಟ್ ಮದರ್ಗೆ ಸಹ ಆಕೆ ತಾನ್ ಹೆತ್ತ ಮಗುನ ಅದರ ಪಾಲಕರು ಯಾರಿದ್ದಾರೆ ಅವ್ರಿಗೆ ಒಪ್ಪಿಸುವ ದಿನದಿಂದ ಪ್ರಾರಂಭಿಸಿ 12 ವಾರಗಳ ಕಾಲ ವೇತನ ಸಹಿತ ರಜೆನ ನೀಡೋದು ಸಹ ಮಾಲೀಕರಿಗೆ ಕಡ್ಡಾಯ ಆಗಿರುತ್ತೆ. ಅವರು ಅದನ್ನು ಸಹ ಪಾಲಿಸಲೇಬೇಕಾಗಿರುತ್ತದೆ.
0: ಓಕೆ. ಸೊ ಇದಿಷ್ಟು ಈ ಮಾತೃತ್ವಕ್ಕೆ ಸಂಬಂಧಪಟ್ಟ ಹಾಗೆ ದಿ ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದರ ಅನ್ವಯ ಈಗ ನೀವು ಹೇಳಿದ ಅಷ್ಟು ರಜೆಯ ನಿಯಮಗಳನ್ನ, ಮಾತೃತ್ವ ರಜೆಯ ನಿಯಮಗಳನ್ನ,
1: ಹೌದು,
0: ಯಾವುದೇ ಕಂಪನಿಯ ಮಾಲೀಕರು ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಆಗಿರಬಹುದು, ಎಲ್ಲೇ ಆಗಿರಬಹುದು, ಅವರು ಅದನ್ನ ಪಾಲಿಸಲೇಬೇಕಾಗತ್ತೆ.
1: ನಿರಾಕರಿಸ ಹಾಗಿಲ್ಲ.
0: ಹೌದು. ಪ್ರೊವೈಡೆಡ್ ಅವರು 3 ತಿಂಗಳುಗಳ ಕಾಲ ಅಂದ್ರೆ 80 ದಿನಗಳ ಕಾಲ ಆಕೆ
1: ರಜೆ ಪಡೆದುಕೊಳ್ಳುವ ಹಿಂದಿನ 12 ತಿಂಗಳುಗಳಲ್ಲಿ 80 ದಿನಗಳ ಕಾಲ ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಆ ಸಂದರ್ಭಗಳಲ್ಲಿ ಮಾತ್ರ ಆಕೆ ರಜೆ ಪಡ್ಕೊಳ್ಳಕ್ಕೆ ಅರ್ಹಳಾಗಿರ್ತಾಳೆ.
0: ಹಾ ಹೌದು, ಖಂಡಿತವಾಗ್ಲೂ. ಓಕೆ. ಸೊ ಇವಾಗ ಈ ಮಾತೃತ್ವ ರಜೆಯ ಕುರಿತಾದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಈಗ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈಗ ತಂದೆಯ ಹೆಸರು ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಆತನ ಮಗುವಿಗೆ ಸಿಗ್ಬೇಕಾಗಿರುವಂತಹ ಹಕ್ಕುಗಳಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅಂತ ಹೇಳಿ.
1: ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ವೈವಾಹಿಕ ಸಂಬಂಧಗಳು ಹದಗೆಡ್ತಾ ಇರೋದ್ರಿಂದ ಮದುವೆ ಅನ್ನೋ ಏನು ಸಾಂಸ್ಥಿಕ ಜವಾಬ್ದಾರಿಗಳಿತ್ತು ಅದನ್ನ ಗಂಡು ಹೆಣ್ಣು ಇಬ್ರು ಸಹ ಪಾಲನೆ ಮಾಡೋ ಇದು ಕಡಿಮೆ ಆಗ್ತಾ ಇರೋದ್ರಿಂದ, ಅದು ಬೇರೆ ಬೇರೆ ವಿವಿಧ ಕಾರಣಗಳಿಗಾಗಿ ಇರ್ಬೋದು, ಇಬ್ರು ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇರೋದು ಅಥವಾ ಬಲವಂತದ ಮದುವೆಗಳು ಅಥವಾ ಅತ್ಯಾಚಾರ ಬಲಾತ್ಕಾರಗಳಿಂದ ಹುಟ್ಟಿದ ಮಕ್ಕಳುಗಳು, ಹಂಗಿದ್ದಾಗ ಬದಲಾವಣೆಗೆ ಸಂಬಂಧಿಸಿದಂತೆ ಅಂದ್ರೆ ಹೆಣ್ಮಕ್ಳು ಬಯಲಾಜಿಕಲ್ ಫಾದರ್ ಏನಿದ್ದಾರೆ ಅವ್ರ ಹೆಸರನ್ನ ಬದಲಾಯಿಸಿ ಆಕೆನವರು ಮತ್ತೆ ಮರು ವಿವಾಹ ಆದಲ್ಲಿ ಮಲತಂದೆಯ ಹೆಸರನ್ನ ಮಗುವಿನ ಹೆಸರು ಜೊತೆಗೆ ಸೇರಿಸೋದಿಕ್ಕಾಗ್ಲಿ, ಸರ್ನೇಮ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ಸೇರಿಸೋದಿಕ್ಕಾಗ್ಲಿ ಅವಕಾಶ ಇದೆಯಾ ಅಂತ ಬಹಳಷ್ಟು ಜನ ನನಗೆ ಅಂದ್ರೆ ಮಹಿಳಾ ಕಕ್ಷಿದಾರರು ಕೇಳ್ತಾ ಇದ್ರು. ಜೈವಿಕ ತಂದೆ ಅಂದ್ರೆ ಬಯೋಲಾಜಿಕಲ್ ಫಾದರ್ ಹೆಸರು ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಮೊದಲು ಇರುತ್ತೆ.
0: ಹೌದು.
1: ಆದ್ರೆ ಆಕೆ ಮರು ಮದುವೆ ಆದ ನಂತರ ಎರಡನೇ ಗಂಡ ಅಂದರೆ ಮಗುವಿನ ಮಲತಂದೆ ಹೆಸರು. ಆ ಮಗುವಿನ ಹೆಸರಿನ ಜೊತೆಗೆ ಮಲತಂದೆಯ ಸರ್ನೇಮ್ ಆಗ್ಲಿ, ಪೂರ್ತಿ ಹೆಸರು ಮಗುವಿನ ಹೆಸರು ಜೊತೆಗೆ ಸೇರ್ಬೇಕಾ? ಸೇರಿದ್ರೆ ಭವಿಷ್ಯದಲ್ಲಿ ಆಕೆ ಮುಜುಗರಗೊಳಗಾಗದು ತಪ್ಪುತ್ತೆ, ಅವಳಲ್ದೆ ಆಕೆಯ ಮಗು ಸಹ. ಸಮಾಜದಲ್ಲಿ ಮುಜುಗರ ಅನುಭವಿಸೋದು ತಪ್ಪಿಸೋ ಕಾರಣಕ್ಕೋಸ್ಕರ ನ್ಯಾಯಾಲಯಗಳು ಇತ್ತೀಚೆಗೆ ಹಲವಾರು ಪ್ರಕರಣಗಳಲ್ಲಿ ಯಾವುದೇ ಮಹಿಳೆ ತಾನು ಒಬ್ಬಳೆ ಪಾಲನೆ ಪೋಷಣೆ ಮಾಡಿ ಗಂಡನ ಸಪೋರ್ಟ್ ಇಲ್ಲದೆ ಮಾಡಿದ ಪಕ್ಷದಲ್ಲಿ, ಅಥವಾ ಆಕೆ ಡಿವೋರ್ಸ್ ಮಾಡಿ ನಂತರ ಮರು ಮದುವೆ ಆದ ನಂತರ ತನ್ನ ಎರಡನೇ ಗಂಡ ಏನಿದ್ದಾರೆ ಮಗುವಿನ ಪಾಲನೆ ಪೋಷಣೆ ಮಾಡ್ತಿದ್ದಾಗ ಮಗು ಸಹ ಆತನ ತನ್ನ ತಂದೆ ಎಂದು ಭಾವಿಸಿ ಅದೇ ರೀತಿ ಆತನು ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ಮಾಡ್ತಿದ್ದ ಪಕ್ಷದಲ್ಲಿ, ಅಂತಹ ಸಂದರ್ಭಗಳಲ್ಲಿ ಆ ಮಲತಂದೆ ಹೆಸರನ್ನ ಸೇರಿಸೋದಕ್ಕೋಸ್ಕರ ಹಲವಾರು ಅಡೆತಡೆಗಳು ಇತ್ತು. ಇಲ್ಲಿವರೆಗೆ ಕಾನೂನಿನ ತೊಡಕುಗಳಿತ್ತು,
0: ಬಹಳ ಇತ್ತು.
1: ಹಾಗಾಗಿ ಈ ಸಂದರ್ಭಗಳಲ್ಲಿ ಯಾರು ಕೋರ್ಟ್ ನ ಅಪ್ರೋಚ್ ಮಾಡ್ತಾರೆ ಅವರುಗಳಿಗೆ ಇತ್ತೀಚಿನ ನ್ಯಾಯಾಲಯಗಳು ಒಳ್ಳೆಯ ತೀರ್ಪುಗಳನ್ನ ನೀಡ್ತಾ ಬಂದಿದೆ. ಮೊದಲಿಗೆ ಅವರು ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಅವ್ರನ್ನ ಅಪ್ರೋಚ್ ಮಾಡಿ ಕೇಳ್ಕೋಬೇಕು, ಈ ತರ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿಯಲ್ಲಿ, ಅಲ್ಲಿ ನನ್ನ ಮಗುವಿನ ತಂದೆ ಹೆಸರು ಚೇಂಜ್ ಆಗ್ಬೇಕು, ಯಾವ್ಯಾವ ಕಾರಣಗಳಿಗಾಗಿ ಡಿವೋರ್ಸ್ ಆಗಿದ್ಯಾ, ಅಥವಾ ಮಗು ಚಿಕ್ಕ ವಯಸ್ಸಿನಲ್ಲಿದ್ದಾಲೇ ಗಂಡ ಬಿಟ್ಟು ಹೋಗಿ ಈಕೆನೆ ಮಗುನ ನೋಡ್ಕೊಂಡಿದ್ದ ಪಕ್ಷದಲ್ಲಿ, ಆತಂದು ಏನೂ ಜವಾಬ್ದಾರಿ ಇಲ್ಲದಿದ್ದ ಪಕ್ಷದಲ್ಲಿ ಆ ಮಗುವಿನ ಹೆಸರನ್ನ ಚೇಂಜ್ ಮಾಡ್ಕೊಡಿ ಅಂತ ಕೇಳಿದಾಗ ಮುನ್ಸಿಪಾಲಿಟಿ ಅಂದ್ರೆ ಲೋಕಲ್ ಮುನಿಸಿಪಾಲಿಟಿ ಏನಿದ್ದಾರೆ ರಿಜಿಸ್ಟ್ರಾರ್ ಅವರು ನಿರಾಕರಿಸಿರ್ತಾರೆ. ಯಾಕೆ ಅಂದ್ರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಆಕ್ಟ್ 1969 ಪ್ರಕಾರ ಸೆಕ್ಷನ್ 15 ಕೇವಲ ತಪ್ಪಾದ ನಮೂದುಗಳನ್ನ ಅಂದ್ರೆ ಹೆಸರು ಮಿಸ್ಟೇಕ್ ಆಗಿದ್ದಾಗ ಅಥವಾ ಇನಿಷಿಯಲ್ಸ್ ಸರಿ ಇಲ್ದಿದ್ದಾಗ ಹೆಸರು ಬದಲಾವಣೆ ಆಗಿದ್ದಾಗ ಆ ಹೆಸರುಗಳನ್ನ ಮಗುವಿನ ಹೆಸರನ್ನ ಅಥವಾ ತಂದೆ ಹೆಸರನ್ನ ಬದಲಾಯಿಸೋ ಪ್ರಾವಿಷನ್ ಮಾಡಿದ್ರು. ಆದ್ರೆ ಈ ಮಗುವಿನ ತಂದೆ ಹೆಸರೇನೆ ಬದಲಾಯಿಸಿ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಅಂತ ನಿರಾಕರಿಸ್ತಾ ಇದ್ದರು. ಯಾಕೆಂದ್ರೆ ಇನ್ನೂ ಆ ಸೆಕ್ಷನ್ ಅಮೆಂಡ್ ಆಗಿಲ್ಲ, ಹಾಗಾಗಿ ಅದನ್ನ ನಿರಾಕರಿಸ್ತಾ ಇದ್ದಿದ್ರಿಂದ ಬಹಳಷ್ಟು ಮಹಿಳೆಯರು ಮತ್ತೆ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ರು. ಯಾಕೆಂದ್ರೆ ಈಗಾಗ್ಲೇ ಬಿಟ್ಟು ಹೋಗಿರೋ ಗಂಡನ ಹೆಸರನ್ನ ತನ್ನ ಮಗುಗೆ ಮುಂದೆ ಅದೇ ಹೆಸರಿನ ಮೂಲಕ ಗುರುತಿಸಲ್ಪಡೋದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ತಾಯಿಗೂ ಇಷ್ಟ ಆಗ್ತಿರ್ಲಿಲ್ಲ, ಮಗುಗೂ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಆತ್ರೇಯಿ ಭಟ್ಟಾಚಾರ್ಯ ವಿರುದ್ಧ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಕಲ್ಕಟ್ಟಾ ಹೈಕೋರ್ಟ್ ಒಂದು ಪ್ರಕರಣದಲ್ಲಿ ಮಗುವಿನ ಮೂಲ ತಂದೆಯ ಅಂದರೆ ಬಯೋಲಾಜಿಕಲ್ ಫಾದರ್ ತಂದೆಯ ಸರ್ನೇಮ್ನ ಬದಲಾಯಿಸಿ ನಂತರ ಮಗುವಿನ ತಾಯಿಯ ತಂದೆಯ ಅಂದ್ರೆ ತಾತನ ಗ್ರ್ಯಾಂಡ್ ಫಾದರ್ ಅವ್ರದ್ದು ಸರ್ನೇಮ್ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು. ಯಾಕೆ ಅಂತಂದ್ರೆ ಆ ಹಿಂದೆ ಬಯೋಲಾಜಿಕಲ್ ಫಾದರ್ ಡಿವೋರ್ಸ್ ಕೊಟ್ಟಿದ್ರಿಂದ ತನ್ನ ತಾಯಿಗೆ ಮಗುವಿನ ಹೆಸರು ಸರ್ನೇಮ್ನ ತಾತನ ಸರ್ನೇಮ್ ಇಂದ ಉಪಯೋಗಿಸ್ಕೊಳ್ಳಕ್ ಶುರು ಮಾಡಿದ್ರು. ಯಾಕೆ ಅಂತಂದ್ರೆ ಅವಕ್ಕೆ ಇನ್ನು ಮರು ಮದುವೆ ಆಗಿರ್ಲಿಲ್ಲ. ಏನಾದ್ರೂ ಮರು ಮದುವೆ ಆಗಿದ್ದ ಪಕ್ಷದಲ್ಲಿ ಆ ಪ್ರಕರಣದಲ್ಲಿ ಡೈರೆಕ್ಷನ್ ಕೊಡ್ತು ಕೋರ್ಟ್, ಈ ರೀತಿ ಆಕೆಯ ತಾತನ ಸರ್ನೇಮ್ನ ಉಪಯೋಗಿಸ್ಕೊಳ್ಳಕ್ಕೆ ಅನುಮತಿ ಕೊಡಬೇಕು ಅಂತ. ಹಾಗಾಗಿ ಆ ಆರ್ಟಿಕಲ್ 226 ಕೆಳಗಡೆ ರಿಟ್ ಪಿಟಿಷನ್ ಏನ್ ಹಾಕೊಂಡಿದ್ರು ಅದನ್ನ ಕೋರ್ಟ್ ಮಾನ್ಯ ಮಾಡ್ತು ಮತ್ತೆ ಅವ್ರಿಗೆ ಡೈರೆಕ್ಷನ್ ಕೊಡ್ತು ಚೇಂಜ್ ಮಾಡಿ ಅಂತ. ಯಾಕೆಂದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅದನ್ನ ಮಾಡಕ್ಕಾಗಲ್ಲ, ಅದು ಪ್ರಾವಿಷನ್ ಇನ್ನು ಅಮೆಂಡ್ ಆಗಿಲ್ದಿರೋದ್ರಿಂದ. ಹಾಗಾಗಿ ಬರ್ತ್ಸ್ ಅಂಡ್ ಡೆತ್ಸ್ ಇದರಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಮಾಡಕ್ಕಾಗದೆ ರಿಟ್ ಪಿಟಿಷನ್ ಹೋದ್ರು ಅಲ್ಲಿ ಚೇಂಜ್ ಆಯ್ತು, ಆಕೆಗೆ ನ್ಯಾಯ ಸಿಕ್ತು.
0: ಸೊ ಇಲ್ಲಿ ಸರ್ನೇಮ್ ಅಂತ ನೀವು ಹೇಳಿದಾಗ ಒಂದು ವಿಷಯ ನೆನಪಾಯ್ತು. ಇಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ ಅಂತ ತಗೊಂಡಾಗ ಸರ್ನೇಮು ಬಳಕೆ ಸ್ವಲ್ಪ ಕಡಿಮೆ, ಆದ್ರೆ ಈ ಉತ್ತರ ಭಾರತದಲ್ಲಿ ಅದರಲ್ಲೂ ಈ ಬೆಂಗಾಲ್, ಉತ್ತರ ಪ್ರದೇಶ ಆ ಕಡೆ ಸೈಡ್ ಎಲ್ಲ ರಾಜಸ್ಥಾನ್ ಈ ತರ ರಾಜ್ಯಗಳನ್ನ ನಾವು ತೆಗೆದುಕೊಂಡ್ರೆ ಅಲ್ಲಿ ಈ ಸರ್ನೇಮ್ ಬಳಕೆ ತುಂಬಾ ಇದೆ. ಅವರು ಗುರುತಿಸಲ್ಪಡೋದೇ ಆ ಸರ್ನೇಮ್ ಇಂದ. ಸೊ ಅಲ್ಲಿ ಈ ಸರ್ನೇಮ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ, ಹಾಗಾಗಿ ಅವ್ರಿಗೆ ಅದು ಒಂದ್ ರೀತಿ ಗೌರವದ ಪ್ರಶ್ನೆ ಕೂಡ. ಆದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಆ ಸರ್ನೇಮು ಕೆಲವರು ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಅಥವಾ ಮುಖ್ಯವಾಗಿ ಪರಿಗಣಿಸ್ತಾರೆ, ಕೆಲವರು ಅದು ಏನು ತೊಂದರೆ ಇಲ್ಲ ಅಂತ ಹೇಳಿ ಬಿಟ್ ಹಾಕ್ಬಿಡ್ತಾರೆ. ನಮ್ಮಲ್ಲಿ ಏನಂತಂದ್ರೆ ಈಗ ತಂದೆ ಹೆಸರನ್ನ ಸೇರಿಸ್ತಾರೆ ಅಥವಾ ಊರಿನ ಹೆಸರನ್ನ ಸೇರಿಸಿಡ್ತಾರೆ, ಅಂದ್ರೆ ಒಂದೇ ಸರ್ನೇಮ್ ಅಂತ ಇರೋದಿಲ್ಲ. ಹೌದು,
1: ಉತ್ತರ ಕರ್ನಾಟಕದಲ್ಲಿ ಈಗಲೂ ಇದೆ.
0: ಆದ್ರೆ ಈ ಪ್ರಕರಣ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ್ಲೂ ಕೂಡ ಅನ್ವಯ ಆಗುತ್ತಾ ಈ ಒಂದು?
1: ಯಾಕೆ ಅಂತಂದ್ರೆ ಈವನ್ ಕೊಡಗಿನಲ್ಲಿ ಕುಟುಂಬಗಳ ಹೆಸರುಗಳಿದೆ.
0: ಹೌದು,
1: ನಾಪಂದ ಆ ತರದ್ದೆಲ್ಲ ಹೆಸರುಗಳಿದೆ. ಅವ್ರ ಕುಟುಂಬದ ಹೆಸರಲ್ಲೇನೆ ಆ ವ್ಯಕ್ತಿಗಳನ್ನ ಗುರುತಿಸ್ತಾ ಇರ್ತಾರೆ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಈ ತೀರ್ಪು ಅನ್ವಯ ಆಗತ್ತೆ.
0: ಹೌದು, ಹಾಗೇನೆ ಈಗ ಈ ಒಂದು ಪ್ರಕರಣವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಕೂಡ ನಾವು ಈ ರೀತಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ

0: ಒಪ್ಪಿಗೆ ಸೂಚಿಸಬಹುದು ಅಂತ.
1: ಹೌದು
0: ಇದು ಒಂಥರ ಒಂದು ಸಕಾರಾತ್ಮಕವಾಗಿ ಒಂದು ಹೆಜ್ಜೆ ಮುಂದೆ ಬಂದಿದೆ ಅಂತ ಹೇಳ್ಬೋದು.
1: ನ್ಯಾಯಾಲಯಗಳು ಈ ಬಗ್ಗೆ ಏನು ಸಾಮಾಜಿಕ ನ್ಯಾಯನ ಮಹಿಳೆಯರಿಗೆ ದೊರಕಿಸ್ಕೊಟ್ಟಂಗಾಗಿದೆ ಇದು.
0: ಹೌದು,
1: ಈ ಮೂಲಕ, ಈ ತೀರ್ಪಿನ ಮೂಲಕ ಸಾಮಾಜಿಕ ನ್ಯಾಯ ಸಿಕ್ಕಿದೆ.
0: ಹೌದು,
1: ಯಾಕೆಂದ್ರೆ ಇದು ನ್ಯಾಚುರಲ್ ಜಸ್ಟಿಸ್.
0: ಹೌದು ಹೌದು. ಓಕೆ, ಸೊ ಮ್ಯಾಮ್, ಇವಾಗ ಈ ಒಂದು ಪ್ರಕರಣದ ಕುರಿತಾಗಿ ಒಂದು ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ, ಅದೇ ನಾವು ಆಸ್ತಿ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ಈಗ ಬಯಾಲಜಿಕಲ್ ಫಾದರ್ ಅವರ ಆಸ್ತಿ ಹಕ್ಕು ಆ ಮಗುವಿಗೆ ಸಿಗುತ್ತಾ?
1: ಹಾ, ಇದ್ರ ಬಗ್ಗೆ ಹೇಳೋದಾದ್ರೆ, ಮಗುವಿನ ತಾಯಿ ಡಿವೋರ್ಸ್ ನಂತರ ಮರು ಮದುವೆ ಆದ ಪಕ್ಷದಲ್ಲಿ ಸ್ಟೆಪ್ ಫಾದರ್ ಹೆಸರನ್ನ ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳಿದೆ ನಾನು.
0: ಹೌದು,
1: ಸ್ಟೆಪ್ ಫಾದರ್ ಹೆಸರನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸಿ ಬದಲಾವಣೆಗೆ ಕೇಳ್ಕೋಬಹುದು. ಆಗದಿದ್ದ ಪಕ್ಷದಲ್ಲಿ ನ್ಯಾಯಾಲಯನ ಅಪ್ರೋಚ್ ಮಾಡಿ ಆ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಏನಿದ್ದಾರೆ ಅವ್ರಿಗೆ ಡೈರೆಕ್ಷನ್ ಕೊಡಿಸಬಹುದು.
0: ಹೌದು,
1: ಅವಾಗ ಅದು ಬದಲಾವಣೆ ಆಗುತ್ತೆ. ಅದಕ್ಕೆ ಪ್ರೊಸೀಜರ್ಸ್ ಇದೆ. ಮಾಮೂಲಿ ಮಗುವಿನ ಹೆಸರು ಬದಲಾವಣೆ ಏನಾದ್ರು ಇದ್ದಾಗ ಏನ್ ಪ್ರೊಸೀಜರ್ಸ್ ಇರುತ್ತೆ, ಅದ್ರ ಜೊತೆಗೆ ನ್ಯಾಯಾಲಯದಿಂದ ಸಹ ಡೈರೆಕ್ಷನ್ ರಿಜಿಸ್ಟ್ರಾರ್ ಅವರಿಗೆ ಕೊಡಿಸಿ ಹೆಸರು ಬದಲಾವಣೆ ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ಮಲತಂದೆಯ ಹೆಸರು ಅಲ್ಲಿ ಇನ್ಕ್ಲೂಡ್ ಆದ ನಂತರ, ಏನು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕ್ಲೂಡ್ ಆದ ನಂತರ, ಆಕೆ ಆ ಬಯಾಲಜಿಕಲ್ ಫಾದರ್ದು ಏನ್ ಆಸ್ತಿ ಪಾಸ್ತಿಗಳಿರುತ್ತೆ ಅದ್ರ ಮೇಲಿನ ಹಕ್ಕನ ಕಳ್ಕೊಳ್ತಾರಾ ಮಕ್ಕಳು ಅನ್ನೋದ್ರ ಬಗ್ಗೆ. ಆದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೂ ಸಹ ಪರಿಹಾರ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಹೆಸರು ಬದಲಾವಣೆ ಆಗಿದ್ರೂ ಸಹ, ಮಲತಂದೆ ಹೆಸರು ಬಂದಿದ್ರೂ ಸಹ, ಈ ಮೂಲ ತಂದೆ ಯಾರು ಬಯಾಲಜಿಕಲ್ ಫಾದರ್ ಇದಾರೆ ಅವ್ರದ್ದೇನ್ ಆಸ್ತಿ ಪಾಸ್ತಿಗಳಿದೆ ಅದ್ರ ಹಕ್ಕನ ಮಕ್ಕಳು ಕಳ್ಕೊಳ್ಳೋದಿಲ್ಲ. ಆ ಹಕ್ಕು ಇದ್ದೇ ಇರುತ್ತೆ
0: ಖಂಡಿತವಾಗ್ಲೂ. ಸೊ ಕಾರಣಾಂತರಗಳಿಂದ ಮಲತಂದೆಯ ಹೆಸರು ಅಥವಾ ತಾಯಿಯ ಹೆಸರು ಅಥವಾ ಸರ್ನೇಮ್ ಬದಲಾವಣೆ ಆದ್ರೂ, ಮಗುವಿನ ಸರ್ನೇಮ್ ಬದಲಾವಣೆ ಆದ್ರೂ ಕೂಡ ಆಸ್ತಿ ಹಕ್ಕಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬಯಾಲಜಿಕಲ್ ಫಾದರ್ ಏನು ಆಸ್ತಿ ಹಕ್ಕು ಮಗುವಿಗೆ ಸಲ್ಲಬೇಕು ಅದು ಸಲ್ಲೇ ಸಲ್ಲತ್ತೆ. ಹಾಗೆ ಹೆಸರು ಬದಲಾವಣೆನೂ ಕೂಡ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ ಈ ಪ್ರಕರಣ ಹೇಳ್ತಾ ಇದೆ.
1: ಹೌದು,
0: ಸರಿ. ಇವಾಗ ಮುಂದಿನ ಪ್ರಕರಣಕ್ಕೆ ಅಥವಾ ಪ್ರಶ್ನೆಗೆ ಹೋಗೋಣ.
1: ಖಂಡಿತ ಖಂಡಿತ.
0: ಇದು ಒಂದು ಭಿನ್ನವಾದಂತಹ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಇದು ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ, ಹೌದು, ಆದ್ರೆ ಜೊತೆಗೆ ಜವಾಬ್ದಾರಿನೂ ಕೂಡ ಇರಬೇಕು ಅಲ್ವಾ? ಮಹಿಳೆಯರಿಗೆ ಕಾನೂನುಗಳ ಬಗ್ಗೆ ಹೇಗೆ ಗೊತ್ತಿರಬೇಕು ಅಷ್ಟೇ ಅವರಿಗೆ ಅವರ ಜವಾಬ್ದಾರಿನೂ ಕೂಡ ತಿಳಿದಿರಬೇಕು. ಕಾನೂನು ಅವರ ಪರ ಇದೆ ಅಥವಾ ಅವರ ಪರವಾಗಿ ಕಾಯ್ದೆಗಳು ಇದೆ ಅಂತ ಹೇಳಿ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಲ್ವಾ? ಆದರೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇರುವಂತಹ ಹೆಣ್ಮಕ್ಕಳ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಒಂದೇ ಪ್ರಶ್ನೆಯಲ್ಲಿ ಈಗ ಗಂಡು ಮಕ್ಕಳಿಂದ ದೌರ್ಜನ್ಯ ಆದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಪರಿಗಣನೆಗೆ ಬರುತ್ತೆ, ಆದ್ರೆ ಅದೇ ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ಏನಾದ್ರೂ ಈ ರೀತಿಯ ದೌರ್ಜನ್ಯ ಆಗ್ತಾ ಇತ್ತು ಅಂತಂದ್ರೆ, ಅವರಿಂದ ಅವರಿಗೆ ಮೋಸ ಆಗಿರ್ಬೋದು ಅಥವಾ ಅದೇ ನೀವು ಹೇಳಿದ ಹಾಗೆ ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಈ ರೀತಿಯಲ್ಲೆಲ್ಲ ಗಂಡು ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ತಾ ಇತ್ತು ಹೆಣ್ಮಕ್ಳಿಂದ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ಈಗ ನೀವು ಹೇಳಕ್ ಹೊರಟಿರುವಂತಹ ಪ್ರಕರಣ ಏನ್ ಹೇಳುತ್ತೆ, ಏನು ಆ ಪ್ರಕರಣ ಅಂತ?
1: ಈ ಪ್ರಕರಣದ ಮೂಲಕ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಪುರುಷರಿಗೆ ಪರವಾದ ಒಂದು ತೀರ್ಪು ನೀಡಿದೆ ಅಂತ ಹೇಳ್ಬಹುದು. ಇತ್ತೀಚಿನ ಒಂದು ತೀರ್ಪು, ಅದರಲ್ಲಿ ಹೆಸರನ್ನ ಡಿಸ್ಕ್ಲೋಸ್ ಮಾಡಿಲ್ಲ. ಅವರು ಐಪಿಎಸ್ ಆಫೀಸರ್ ಒಬ್ರು ಲೇಡಿ, ಅವರು ಅವರ ಗಂಡನ ಕುಟುಂಬದವ್ರನ್ನ ಅಂದ್ರೆ ಗಂಡ ಮತ್ತೆ ಮಾವ ಅತ್ತೆ ಎಲ್ಲರ ಮೇಲೆ ಒಂದು ದೌರ್ಜನ್ಯ ಪ್ರಕರಣಗಳನ್ನ ಡೊಮೆಸ್ಟಿಕ್ ವೈಲೆನ್ಸ್, 498A, 307, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇವುಗಳೆಲ್ಲಾದು ಆರೋಪಣೆ ಮಾಡಿ ಕೇಸ್ ಹಾಕಿದ್ರು.
0: ಓಕೆ, ಅಂದ್ರೆ ಈ ಲೇಡಿ ತನ್ನ ಗಂಡನ ಮತ್ತೆ ಅವರ
1: ಕುಟುಂಬ
0: ಪರಿವಾರದಿಂದ ನನಗೆ ಈ ಎಲ್ಲಾ ಸಮಸ್ಯೆಗಳು
1: ಆಗ್ತಾ ಇದೆ ಅಂತ ದೂರು ಕೊಟ್ಟಿದ್ರು. ಪ್ರಕರಣ ನಡೀತಾ ಇತ್ತು, ಅದು ಸುಪ್ರೀಂ ಕೋರ್ಟ್ ವರ್ಗೂ ಹೋಯಿತು.
0: ಓಕೆ,
1: ಆ ಪ್ರಕರಣದಲ್ಲಿ 102 ದಿನ ಮಾವ ಅಂದ್ರೆ ಗಂಡನ ತಂದೆ, 109 ದಿನ ಗಂಡ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನದಲ್ಲಿ ಇದ್ರು.
0: ಓಕೆ, ಅಂದ್ರೆ 3-4
1: ಇದ್ರು. ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಲಯ ಅಲ್ಲಿದ್ದ ಸಾಕ್ಷ್ಯಗಳನ್ನ ಎಲ್ಲದನ್ನು ಕ್ರೋಡೀಕರಿಸ್ ನೋಡಿದಾಗ ಅದಕ್ಕೆ ಪ್ರೈಮಾ ಫೇಸಿ ಏನು ಆಧಾರಗಳಿಲ್ಲ, ಗ್ರೌಂಡ್ಸ್ ಇಲ್ಲ ಅನ್ನೋದನ್ನ ಕೋರ್ಟ್ ಗಮನಿಸ್ತು.
0: ಓಕೆ,
1: ನಿರಾಧಾರವಾಗಿ ಆರೋಪ ಮಾಡ್ತಾ ಅವರು ಅದನ್ನ ಪ್ರೂವ್ ಮಾಡಕ್ ಆಗದಿರೋ ಅಂತ ಆರೋಪಗಳಿದ್ದಾಗ, ಜೊತೆಗೆ ಆಕೆ ತನ್ನ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಅತ್ತೆ ಮಾವನ ಮೇಲೆ ಕೇಸ್ ಹಾಕಿ ಅವ್ರನ್ನ ವಿನಾಕಾರಣ ಶೋಷಣೆ ಮಾಡಿದ್ದನ್ನ ನೋಡಿ ಕೋರ್ಟ್ ಇದು ಸರಿಯಲ್ಲ, ಇದು ಯಾವುದೇ ಗ್ರೌಂಡ್ಸ್ ಇಲ್ಲದೆ ಮಾಡಿರೋಂತ ಆರೋಪಗಳು ಅಂತ ಹೇಳಿ ಆಕೆಗೆ ಆಕೆ ಕೇಳಿರೋಂತೆ ಡೈವೋರ್ಸ್ ಮಾತ್ರ ಕೊಟ್ಟು ಉಳಿದಂತೆ ಎಲ್ಲಾ ಆರೋಪಗಳನ್ನು ರದ್ದು ಮಾಡಿ ಡಿಸ್ಚಾರ್ಜ್ ಮಾಡಿತು. ಡಿಸ್ಚಾರ್ಜ್ ಅಂದ್ರೆ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಅವ್ರನ್ನ ಹಾನರಬಲ್ ಅಕ್ವಿಟಲ್ ತರ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿತು. ಇದನ್ನ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳುಗಳು ಇರೋ ಕಾನೂನುಗಳನ್ನ, ಮಹಿಳೆಯರ ಪರ ಇರೋ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ಗಂಡ್ಮಕ್ಳುಗಳು ಸಹ ತುಂಬಾ ದೌರ್ಜನ್ಯಕ್ಕೊಳಗಾಗ್ತಾ ಇದಾರೆ. ಅವ್ರಿಗೂ ಸಹ ನ್ಯಾಯ ಸಿಕ್ಕದಂಗಾಗಿದೆ ಈ ಕೇಸಿಂದ.
0: ಹೌದು,
1: ಹಾಗಾಗಿ ಆ

0: ಅಧಿಕಾರಿಗೆ ವಾಗ್ದಂಡನೆ ಕೊಟ್ಟಿದೆ ಕೋರ್ಟು. ಅಂದ್ರೆ ಆಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಆಕೆ ಕ್ಷಮೆ ಕೇಳಿರೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಷ್ ಆಗಂತಹ ಒಂದು ಪತ್ರಿಕೆನಲ್ಲಿ ಪ್ರಕಟ ಆಗ್ಬೇಕು ಅಂತ ಸಹ ಡೈರೆಕ್ಷನ್ ಕೊಟ್ಟಿದೆ. ಇದೆಲ್ಲ ನೋಡಿದಾಗ ನ್ಯಾಯಾಲಯ ನಿಷ್ಪಕ್ಷಪಾತವಾಗಿ ನ್ಯಾಯದಾನ ಮಾಡ್ತಾ ಇದೆ ಅನ್ನೋದು
1: ಖಂಡಿತವಾಗ್ಲು ಕಂಡು ಬರ್ತಾ ಇದೆ. ಯಾರು ಶೋಷಣೆಗೆ ಒಳಗಾಗ್ತಾ ಇದಾರೋ ಅವರ ಪರವಾಗಿ ನ್ಯಾಯ ಇರುವಂತದ್ದು.
0: ಹೌದು,
1: ಅದು ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾವುದೇ ಲಿಂಗ ಆಗಿದ್ರು
0: ಹೌದು,
1: ಶೋಷಣೆಗೆ ಒಳಗಾಗ್ತಾ ಇರೋರ್ಗೆ ನೊಂದಿರೋರ ಪರವಾಗಿ ಇರಬೇಕು ಅಂತ ಹೇಳಿನೆ ಈ ಕಾನೂನುಗಳು ಬಂದಿರೋ.
0: ಲಿಂಗ ತಾರತಮ್ಯ ಇಲ್ಲದೆ ನ್ಯಾಯದಾನ ಈಗ ಆಗ್ತಾ ಇದೆ ಅನ್ನೋದು ಖುಷಿ ಪಡ ವಿಚಾರ.
1: ಖಂಡಿತ ಖಂಡಿತ, ಎಲ್ಲಾ ತರದ ಜನಗಳೂ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಯಾಕೆ ಅವರ ಮೈಂಡ್ಗೆ ಆ ರೀತಿಯ ಆಲೋಚನೆಗಳು ಬರುತ್ತೆ, ಏನಕ್ಕೆ ಹಾಗೆಲ್ಲ ಮಾಡ್ತಾರೆ, ಅದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
0: ಹೌದು
1: ಅಲ್ವಾ?
0: ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲಾ ತರದ ಮನೋಸ್ಥಿತಿ ಉಳ್ಳವರು ಇರ್ತಾರೆ.
1: ಆ ಮನಸ್ಥಿತಿ ಯಾತಕ್ಕೆ ಬರುತ್ತೆ ಅನ್ನೋದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
0: ಹೌದು ಹೌದು,
1: ಈಗ ಅವರು ಕೂಡ ಪೇಪರ್ ಓದ್ತಾರೆ, ಲಿಟ್ರೇಟ್ಸ್ ಆಗಿರ್ತಾರೆ ಅಲ್ವಾ, ಟಿವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ.
0: ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನ್ಯಾಯ ಎಲ್ಲಾಗ್ತಿದೆ ಅನ್ನೋದನ್ನ ಕಂಡುಕೊಳ್ಳದೆ, ಅವರೇ ಅನ್ಯಾಯಕ್ಕೊಳಗಾಗಿದ್ರೆ ಪರವಾಗಿಲ್ಲ, ಅವ್ರ ಅನ್ಯಾಯಕ್ಕೊಳಗಾಗದೆ ಯಾವ್ದೋ ಒಂದು ರೀತಿ ಅವ್ರಿಗೆ ತೊಂದರೆ ಕೊಡಬೇಕು ಗಂಡನ್ಗೆ ಗಂಡನ್ ಕಡೆಯವ್ರಿಗೆ ಅಂತ ನಿರಾಧಾರವಾಗಿ ಆರೋಪಗಳನ್ನ ಮಾಡ್ತಾ ಕೇಸ್ಗಳು ಹಾಕಿ ಅವ್ರನ್ನ ಜೈಲು ಕಳಿಸೋ ಮಟ್ಟಕ್ಕವರೆಗೂ ಕೆಟ್ಟ ಮನಸ್ಥಿತಿ ಹೊಂದಿರೋ ಹೆಣ್ಮಕ್ಳಿಗೂ ಸಹ ಇದು ಪಾಠ ಕಲಿಸೋ ಅಂತ ತೀರ್ಪಾಗಿದೆ.
1: ಇದರ ಕುರಿತಾಗೆ ಒಂದು ವಿಷಯ ನಾನು ನಿಮ್ಮನ್ನ ಕೇಳಬೇಕು.
0: ಹೌದು,
1: ಸೊ ಈಗ ಹೆಣ್ಣು ಮಕ್ಕಳ ಪರವಾಗಿ ಇಷ್ಟೆಲ್ಲ ಕಾನೂನು ಇದೆ, ಹೌದು, ಆದ್ರೆ ಅವರಿಗೆ ಅವರ ಜವಾಬ್ದಾರಿಯನ್ನ ತಿಳಿಸೋದಕ್ಕೆ ಅಥವಾ ಜವಾಬ್ದಾರಿಯನ್ನ ಅವರು ಅರಿತುಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅಂದ್ರೆ ಈಗ ಇನ್ಯಾವ ರೀತಿ ತಿಳಿಸಿ ಹೇಳ್ಬೋದು, ಅಥವಾ ಅವ್ರು ತಿಳ್ಕೊಳ್ಳೋದ್ರಲ್ಲೇ ಸಮಸ್ಯೆ ಆಗ್ತಾ ಇದೆಯಾ?
0: ಇದು ನೀವು ಹೇಳ್ತಿರೋದು ಒಂದು ಉತ್ತಮವಾದ ಪ್ರಶ್ನೆ ಆಗಿದ್ರು ಕೂಡ ಇದು ಪ್ರತಿಯೊಂದು ಮಹಿಳೆಯರ ಮನೋಸ್ಥಿತಿ ಮೇಲೆ ಅವಲಂಬಿತ ಆಗಿರುತ್ತೆ. ಯಾಕೆಂದ್ರೆ ಎಷ್ಟೋ ಹೆಣ್ಮಕ್ಳುಗಳು ತುಂಬಾ ಒಳ್ಳೆಯವರಾಗಿದ್ದು ಅವ್ರ ಕೌಟುಂಬಿಕ ದೌರ್ಜನ್ಯ ಅನುಭವಿಸ್ತಾ ಇದ್ದಾಗ ಈ ಕಾನೂನುಗಳನ್ನ ಉಪಯೋಗಿಸ್ಕೊಂಡು ಕೋರ್ಟ್ ಹೋಗಿ ನ್ಯಾಯ ಪಡೆದುಕೊಳ್ಳೋದು ನ್ಯಾಯವಾದ ವಿಧಾನ.
1: ಹೌದು,
0: ಕೆಲವು ಹೆಣ್ಮಕ್ಳುಗಳು ಸಣ್ಣ ಪುಟ್ಟ ಕಾರಣಕ್ಕೆ ಮನೆಯಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳದೆ ಅತ್ತೆ ಮಾವನ್ಗೆ ತೊಂದರೆ ಕೊಟ್ಕೊಂಡು ಗಂಡಂಗೆ ತೊಂದರೆ ಕೊಟ್ಕೊಂಡು ಯಾವ್ದಾದ್ರು ಒಂದ್ ಕೇಸಲ್ಲಿ ಗಂಡನಿಂದ ತೊಂದರೆ ಆದ್ರೆ ಮನೆಯಿಂದ ಆ ಮನೆಯಲ್ಲಿ ವಾಸ ಇಲ್ದಿರೋ ಹೆಣ್ಮಕ್ಳುಗಳು ಬೇರೆ ಬೇರೆ ಊರಲ್ಲಿ ವಾಸ ಮಾಡ್ತಿರಾ, ನಾದ್ನಿಯರು ಅಂದ್ರೆ ಗಂಡನ ಅಕ್ಕ ತಂಗಿಯರ ಮೇಲೆ ಕುಟುಂಬದ ಇತರೆ ಸದಸ್ಯರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೆಲ್ಲ ಜೈಲ್ಗೆ ಹಾಕಿಸ್ಬೇಕು ಅನ್ನೋ ಮನೋಭಾವನೆ ಹೊಂದಿರೋ ಅಂತ ಹೆಣ್ಮಕ್ಳ ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ಹಾಗಾಗಿನೇ ಕೋರ್ಟ್ ಆ ರೀತಿ ಮಾಡೋ ಹೆಣ್ಮಕ್ಳುಗಳಿಗೆ ಒಂದು ಬುದ್ಧಿ ಹೇಳೋ ರೀತಿಯಲ್ಲಿ ಇದೊಂದು ತೀರ್ಪು ಹೊರಬಿದ್ದಿದೆ.
1: ಖಂಡಿತ. ನಾನ್ ಯಾಕೆ ಈ ಪ್ರಶ್ನೆ ನಿಮ್ಮನ್ನ ಕೇಳಿದೆ ಅಂತ ಹೇಳಿದ್ರೆ, ನೀವು ನಿವೃತ್ತರಾಗಿದ್ದೀರಿ, 60 ವರ್ಷಗಳನ್ನ ಪೂರೈಸಿದಿರ, 35 ವರ್ಷಗಳಿಗೂ ಹೆಚ್ಚಿನ ಒಂದು ಅನುಭವ ಇದೆ ಈ ಒಂದು ವಕೀಲ ವೃತ್ತಿಯಲ್ಲಿ. ಈ 35 ವರ್ಷಗಳ ನಿಮ್ಮ ವೃತ್ತಿ ಜೀವನದಲ್ಲಿ ಲಕ್ಷಾಂತರ ಪ್ರಕರಣಗಳನ್ನ ನೋಡಿರ್ತೀರ, ಭಿನ್ನ ಭಿನ್ನವಾದಂತಹ ಮನಸ್ಥಿತಿ ಉಳ್ಳಂತಹ ಜನರನ್ನ ನೀವು ಭೇಟಿ ಮಾಡಿರ್ತೀರ, ಅವರ ಸಮಸ್ಯೆಗಳನ್ನ ಆಲಿಸಿರ್ತೀರ. ಸೊ ಎಲ್ಲಿ ನಮ್ಮ ಹೆಣ್ಣು ಮಕ್ಕಳು ತಪ್ಪು ದಾರಿ ಅಥವಾ ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ನಾನು ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಾ ಅನ್ನೋದಕ್ಕೆ ಈ ಪ್ರಶ್ನೆ ಕೇಳಿದೆ ನಾನು.
0: ಹೌದು, ಹೆಣ್ಮಕ್ಳುಗಳು ಸಹ ಈಗ ಕೌಟುಂಬಿಕ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದಕ್ಕೋಸ್ಕರ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಆದ್ರೆ ಬಹುಸಂಖ್ಯೆಯಲ್ಲಿ 80-85% ಹೆಣ್ಮಕ್ಳುಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಈವನ್ ಅವರು ಮದುವೆ ಆದ ನಂತರ ಸಹಜವಾಗಿ ಮಾತೃತ್ವದ ಬಯಕೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಇರುತ್ತೆ.
1: ಹೌದು,
0: ಆದ್ರೆ ಇತ್ತೀಚೆಗೆ ನನಗೆ ಬರ್ತಿರೋ ಕೆಲವು ಪ್ರಕರಣಗಳಲ್ಲಿ ನಮಗೆ ಅರ್ನಿಂಗ್ಸ್ ಕಡಿಮೆ ಇದೆ, ಸಂಪಾದನೆ ಕಡಿಮೆ ಇದೆ, ನಮಗೆ ಮಕ್ಕಳು ಬೇಡ,
1: ಓಕೆ,
0: ಏನಾದ್ರೂ ಗರ್ಭ ಧರಿಸಿದ್ದ ಪಕ್ಷದಲ್ಲಿ ಅದನ್ನ ತೆಗ್ಸಾಕ್ಬಿಡೋಣ, ಮಕ್ಕಳೇ ಬೇಡ ನಮಗೆ, ನಾವು ಹಾಗೆ ಕಾಲ ಕಳಿಯೋಣ ಅನ್ನೋ ಅಂತ ಮನಸ್ಥಿತಿ ಇರೋ ಗಂಡಸರ ಸಂಖ್ಯೆನೂ ತುಂಬಾ ಜಾಸ್ತಿ ಆಗಿದೆ. ಇತ್ತೀಚೆಗೆ ನಾನು ನೋಡಿರೋ ಬಹಳಷ್ಟು ಪ್ರಕರಣಗಳಲ್ಲಿ ಮಗು ಪಡೆದುಕೊಳ್ಳಕ್ ಸಮರ್ಥಳಿರೋ ಹೆಣ್ಮಕ್ಳುಗಳಿಗೂ ಸಹ ಟರ್ಮಿನೇಷನ್ ಮಾಡಿಸ್ತಾ ಇರೋಂಥದ್ದು ಸಂದರ್ಭಗಳು ಸಹ ಬಂದಿದೆ. ಇದನ್ನ ನೋಡಿದಾಗ ಏನಾಗಿದೆ, ಕುಟುಂಬ ಮುಂದುವರಿಸೋದೇ ಬೇಡ ಅಂತ ಮನೋಸ್ಥಿತಿ ಇರೋ ಗಂಡಸರು ಜಾಸ್ತಿ ಆಗಿರೋದ್ರಿಂದ ಇದೊಂದು ಬೇರೆ ತರ ಪಿಡುಗಾಗಿ, ಸಾಮಾಜಿಕ ಪಿಡುಗಾಗಿ ಮುಂದುವರಿಯುತ್ತೇನೋ. ಯಾಕೆಂದ್ರೆ ಮುಂದಿನ ಭವಿಷ್ಯಕ್ಕೆ ಒಂದು ಆರೋಗ್ಯಕರ ಸಮಾಜನ ನೀಡೋದು ಸಹ
1: ಹೌದು
0: ದಂಪತಿಗಳ ಕರ್ತವ್ಯ ಆಗಿರುತ್ತದೆ. ಬರೀ ನಮಗೆ ಮಕ್ಕಳು ಅಂತಲ್ಲ, ಮುಂದಿನ ಪೀಳಿಗೆ ಬೆಳಿಬೇಕು.
1: ಹೌದು,
0: ಒಂದು ಬೌದ್ಧಿಕವಾಗಿ ಆರೋಗ್ಯಕರವಾಗಿ ಮಕ್ಕಳು ಬೆಳೆದಾಗ ಮುಂದಿನ ಸಮಾಜ ಬೆಳೆಯುತ್ತೆ.
1: ಮನುಷ್ಯರ ಮನಸ್ಥಿತಿ ಎಷ್ಟು
0: ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತಂದ್ರೆ
1: ಅದಕ್ಕೆ ಇದೊಂದು ಉದಾಹರಣೆ.
0: ಯಾಕೆಂದ್ರೆ ಅವ್ರಿಗೆ ಕೌಟುಂಬಿಕ ಹೊಸ ವಿಷಯ. ಇತ್ತೀಚೆಗೆ ನನ್ಗೆ ಒಂದು 5-6 ಪ್ರಕರಣಗಳು ಈ ತರದ್ದು ಬಂದಿದೆ. ನಾನೇ ಈ ಪ್ರಕರಣಗಳನ್ನ ನೋಡಿ ಆಶ್ಚರ್ಯ ಪಟ್ಟಿದ್ದೀನಿ. ಹೀಗೂ ಇರ್ತಾರಾ?
1: ಈಗ ನೀವ್ ಹೇಳ್ತಾ ಇರುವಂತಹ ವಿಷಯ ಮನೆಯಲ್ಲಿ ತಾವು ತಾವು ಕೂತು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳುವಂತಹ ವಿಚಾರ.

0: ಆಗೋ ವರೆಗೆ ಇದು ತುಂಬಾ ಕಷ್ಟ ಆಗತ್ತೆ. ಇದನ್ನ ತಿಳಿಸಿ ಹೇಳೋ ಅಂತ ಪರಿಸ್ಥಿತಿ ಬರತ್ತಾ ಅನ್ನೋದ್ರ ಬಗ್ಗೆ ನಿಜವಾಗ್ಲು ಭಯ ಆಗಿದೆ. ಎಷ್ಟೋ ಮಕ್ಕಳು, ಎಷ್ಟೋ ಹೆಣ್ಮಕ್ಳು ಈ ರೀತಿ ಕೇಸ್ಗಳನ್ನ ನನ್ನ ಹತ್ರ ತಂದಿದ್ದಾರೆ. ಇದೊಂಥರ ಹೊಸ ಸಮಸ್ಯೆ ಆಗಿ ಪರಿಗಣಿಸ್ತಾ ಇದೆ. ಇದು
1: ಹೊಸ ಸಮಸ್ಯೆ ಜೊತೆಗೆ ಇದನ್ನ ನಾವು ಒಂದು ಸಂಪೂರ್ಣ ಸಂಚಿಕೆಯನ್ನೇ ಮಾಡಬಹುದು
0: ಅಷ್ಟರ
1: ಮಟ್ಟಿಗೆ ಒಂದು ವಿಚಾರ.
0: ಖಂಡಿತ ಖಂಡಿತ
1: ಆಗ್ಲಿ ಮೇಡಮ್. ಏನಂತಂದ್ರೆ ನನಗೆ ಅನ್ಸೋದು ನಾವು ಅರ್ಥಕೊಳ್ಬೇಕು ಅದ್ ಯಾಕೆ ಮನಸ್ಥಿತಿ ಈ ರೀತಿ ಆಗ್ಬಿಟ್ಟಿದೆ ಗೊತ್ತಿಲ್ಲ, ಅದನ್ನ ಹೇಗ್ ಬದಲಾಯಿಸ್ಕೊಳ್ಳೋದು ಅದು ಗೊತ್ತಿಲ್ಲ. ಆದ್ರೆ ಬದಲಾಯಿಸ್ಕೊಂಡು ಅರ್ಥ ಮಾಡ್ಕೊಂಡು ಅಂದ್ರೆ ಪಾಸಿಟಿವ್ ಆಗಿ ನಾನು ಹೇಳ್ತಾ
0: ಇರುವಂತದ್ದು,
1: ಸೊ ಒಂದು ಉತ್ತಮ ಸಮಾಜವನ್ನ ರೂಪಿಸ್ಕೊಡೋದ್ರ ಕುರಿತಾಗಿ ನಾನು ಬದಲಾವಣೆಯ ಬಗ್ಗೆ ಹೇಳ್ತಾ ಇರುವಂತದ್ದು.
0: ಆ ಜವಾಬ್ದಾರಿನ ಉತ್ತಮವಾದ ಸಂತತಿ ಬೆಳೆಸೋದ್ರ ಬಗ್ಗೆ, ಸಮಾಜ ನಿರ್ಮಾಣ ಮಾಡೋದ್ರ ಬಗ್ಗೆ ಇತ್ತೀಚಿನ ಪೀಳಿಗೆಯ ಮಕ್ಕಳುಗಳು, ಹೆಣ್ಮಕ್ಳು ಗಂಡ್ಮಕ್ಳು, ಅವರ ಸಂಪಾದನೆ ಮುಖ್ಯ ಅನ್ನತ ಕಾಣದೆ ಒಂದು ಒಳ್ಳೆ ಕೌಟುಂಬಿಕ ಜವಾಬ್ದಾರಿನ ತಗೊಂಡು ಕುಟುಂಬವನ್ನು ಬೆಳೆಸೋ ಕಡೆ ಸಹ ಗಮನ ಕೊಡಬೇಕಾಗಿದೆ. ಯಾಕೆಂದ್ರೆ ನೀವು ನೋಡಿರ್ಬೋದು ಇತ್ತೀಚೆಗೆ ಫ್ರಾನ್ಸ್, ಇಟಲಿ ಎಲ್ಲ ಮಕ್ಕಳುಗಳಿಲ್ದೆ ಮೂರು ನಾಲ್ಕು ಮಕ್ಕಳಾಗ್ಲಿ ಅನ್ನೋ ಸ್ಥಿತಿಗೆ ಬಂದಿದೆ.
1: ನಿಜ,
0: ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ಆದ್ರೆ ಈ ತರದ ಮನೋಸ್ಥಿತಿ ಇರೋ ದಂಪತಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ.
1: ಅದು ಅವರ
0: ಅದ್ರ ಜೊತೆಗೆ ಇನ್ನೊಂದು ಈ ಲಿವಿಂಗ್ ಟುಗೆದರ್ ಇದೊಂದು ಬಂದಿರೋದ್ರಿಂದ ಅವ್ರು ಯಾರಿಗೂ ಸಾಮಾಜಿಕ ಜವಾಬ್ದಾರಿ ಇಲ್ಲ.
1: ಇಲ್ಲ, ಬೇಕಾಗಿಲ್ಲ
0: ಬೇಕಾಗಿಲ್ಲ ಅವರು ಜೊತೆಗಿರ್ತಾರೆ, ಮಕ್ಕಳು ಬೇಡ.
1: ಹೌದು,
0: ಅವ್ರಿಗೆ ಏನು ಮ್ಯಾರಿಟಲ್ ಸ್ಟೇಟಸ್ ಏನಿದೆ, ಕುಟುಂಬದ ಜವಾಬ್ದಾರಿ ತಗೊಳ್ಳಂತದ್ದು ಇಲ್ವೇ ಇಲ್ದೇ ಇರೋದ್ರಿಂದ ಅವ್ರು ಮಕ್ಕಳು ಬೆಳೆಸೋದು ಮತ್ತೆ ಮಕ್ಕಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ದಿಸೆಯಲ್ಲೂ ಸಹ ಯೋಚನೆ ಮಾಡ್ತಾ ಇಲ್ಲ. ಆ ಕಾರಣದಿಂದಲೂ ಸಹ ಮುಂದಿನ ಪೀಳಿಗೆ ಬೆಳೆಯೋದ್ರ ಬಗ್ಗೆ ಚಿಂತನೆ ನಡೆಸಬೇಕಾಗಿರೋ ಅಗತ್ಯ ಇದೆ ಈಗ.
1: ಖಂಡಿತ, ಆದ್ರೆ ಅದಕ್ಕೇನೆ ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ನು ಕೂಡ ಮದುವೆ ಅಂತಾನೆ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ
0: ಹೇಳಿದ್ದಾರೆ. ಹಲವಾರು ಪ್ರಕರಣಗಳು ಈಗ ಬಂದಿದೆ,
1: ತೀರ್ಪು ಕೂಡ
0: ಬಂದಿದೆ. ಬಂದಿದೆ, ಹೌದು.
1: ಆಗ್ಲಿ ಮೇಡಮ್, ಅದು ನಮ್ಮ ಚಿಂತನೆಯನ್ನ ಎಷ್ಟು ಬೇಗ ನಾವು ಏನು ಬದಲಾವಣೆ ಮಾಡಿಕೊಂಡು ಸಕಾರಾತ್ಮಕವಾಗಿ ಬಳಸ್ಕೊಳ್ಳಕ್ಕೆ ಶುರು ಮಾಡ್ತೀವೋ ಅಷ್ಟು ಉತ್ತಮವಾದಂತಹ ಸಮಾಜ
0: ಸೃಷ್ಟಿಯಾಗುತ್ತೆ,
1: ನಿರ್ಮಾಣ ಆಗುತ್ತೆ. ಇದೇ ಒಂದು ಸಂದೇಶದೊಂದಿಗೆ ಸದ್ಯಕ್ಕೆ ಈ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಆಗಿದೆ. ಇವತ್ತು ಬಂದು ಮಾತನಾಡಿದಕ್ಕೆ, ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಸಹನ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಆಕಾಶವಾಣಿ ಹಾಸನ ಎಫ್ಎಂ.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದರಲ್ಲಿ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕೋಡ್ 081-72. ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ವಿಷಯಗಳನ್ನು ತಿಳಿಯಲು ಕರೆ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೆಆರ್ಪುರಂ ಹಾಸನ.
7: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ

0: ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು ಈ ಕುರಿತಂತೆ ನಿಮ್ಮೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289 ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಕುರಿತಂತೆ ನೀವು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಕರೆ ಮಾಡಿ ಕಾರ್ಯಕ್ರಮದ ಉಪಯೋಗವನ್ನು ಮಾಡಿಕೊಳ್ಳಿ.
1: ಕೇಳುಗರೆ, ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮಧ್ಯಾಹ್ನ 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಹಾಸನ ಈಗ ವೇಳೆ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲಾ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಸೀಳು ತುಟಿ ಅಂಗಳು. ಈ ವಿಷಯ ಕುರಿತಂತೆ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ನಂತರ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾ ರಜನಿಕಾಂತ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಸೀಳು ತುಟಿ ಅಂಗಳು. ಈ ವಿಷಯ ಕುರಿತಂತೆ ಡಾ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲೂ ಅಥವಾ ನಮ್ಮ ಬಂಧು ಬಳಗದಲ್ಲಿನೋ ಚಿಕ್ಕ ಮಕ್ಕಳು ಸೀಳು ತುಟಿ ಅಂಗಳಗಳನ್ನ ಹೊಂದಿದಂತ ಹಲವಾರು ಜನ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ. ನೋಡಿದಾಗ ಒಂದ್ಸತಿ ನಾವು ನಾಲಿಗೆಯಿಂದ ಲೊಚ್ಚುಗುಟ್ಟಿ, ಅಯ್ಯೋ ಪಾಪ ಹೆಂಗಾಗ್ಬಿಟ್ಟದಲ್ಲ, ಕೂಸು, ಮಾತಾಡ್ಲಿಕ್ಕೆ ಬರುದಿಲ್ಲ, ನಗ್ಲಿಕ್ಕೆ ಬರುದಿಲ್ಲ, ಅಯ್ಯೋ ಊಟ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಅಯ್ಯೋ ಪಾಪ ಅಂತ ಹೇಳಿ ಸಹಾನುಭೂತಿ ತೋರಿಸಿ ಆ ನಿಮಿಷದಲ್ಲಿ ಮರ್ತು ಬಿಡ್ತೀವಿ. ಆದ್ರೆ ಕೇಳುಗ್ರೆ, ಸೀಳು ತುಟಿ ಅಂಗಳ ಇರುವಂತ ಮಕ್ಕಳ ಒಂದು ಒಳಿತಿಗಾಗಿ, ಆ ಮಕ್ಕಳ ಒಂದು ಅಭಿವೃದ್ಧಿಗಾಗಿ, ಅವರ ಒಂದು ಚಿಕಿತ್ಸೆಗಾಗಿ ಅಂತಾನೆ ಪ್ರತಿ ವರ್ಷ ಜುಲೈ ತಿಂಗಳು ಸೀಳು ತುಟಿ ಅಂಗಳ ತೊಂದರೆ ಇರುವಂತ ಮಕ್ಕಳ ಮಾಸಾಚರಣೆ ಅಂತ ಆಚರಿಸುತ್ತದೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ, ಸೀಳು ತುಟಿ ಅಂಗಳು ಮಕ್ಕಳಲ್ಲಿ ಯಾಕೆ ಬರ್ತದೆ, ಈ ಮಕ್ಕಳಿಗೆ ಇರುವಂತ ಚಿಕಿತ್ಸಾ ವಿಧಾನ ಏನು, ಚಿಕಿತ್ಸೆ ಪಡೆದ ನಂತರ ಈ ಮಕ್ಕಳ ಜೀವನ ಹೇಗಿರ್ತದೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಧಾರವಾಡದ JSS ಸ್ಪೀಚ್ ಅಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯ ಮಾಡ್ತಾ ಇರುವಂತ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು.
3: ನಮಸ್ತೆ ಮೇಡಮ್.
2: ಗಿರೀಶ್ ಅವರ, ಪ್ರತಿ ವರ್ಷ ಜುಲೈ ತಿಂಗಳು ಅಂದ್ರೆ ಸೀಳು ತುಟಿ ಅಂಗಳು ಇರುವಂತ ಮಕ್ಕಳ ಒಂದು ಮಾಸಾಚರಣೆ ಅಂತ ನಾವು ಆಚರಿಸ್ತೀವಿ, ಏನು ಈ ಮಾಸಾಚರಣೆಯ ವಿಶೇಷ?
3: ಈ ಮಾಸಾಚರಣೆ ಮಾಡೋದು ಏನಪ್ಪಾ ಅಂದ್ರೆ, ನಮಗ್ ಗೊತ್ತಿರೋ ಹಾಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಮಾಡುವಂತಹ ತೊಂದರೆಗಳು ಹಲವಾರಿದಾವೆ, ಅದರಲ್ಲಿ ಈ ಸೀಳು ತುಟಿ ಅಂಗಳು ಒಂದು ಅದರಲ್ಲಿ ಒಂದು ಪ್ರಾಬ್ಲಮ್. ಸೊ ಹೇಗೆ ಬೇರೆ ರೋಗಗಳಿಗೂ ಬೇರೆ ತೊಂದರೆಗಳಿಗೂ ಒಂದು ದಿನ ಅಥವಾ ಒಂದು ತಿಂಗಳು ಅಂತ ಒಂದು ಆಚರಣೆ ಮಾಡ್ತಾರೋ, ಇದರಲ್ಲೂ ಅದೇ ತರ ನಾವು ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಾಗೂ ಅದರಲ್ಲಿ ತಪ್ಪು ಗ್ರಹಿಕೆಗಳಿರುವಂತದನ್ನ ನಿವಾರಿಸೋದಕ್ಕಾಗಿ ಒಂದು ಮಾಸಾಚರಣೆ ಮಾಡ್ತೀವಿ. ಈ ತಿಂಗಳಲ್ಲಿ ನಾವು ಫ್ರೀ ಕ್ಯಾಂಪ್ಗಳಾಗಿರ್ಬೋದು ಸೀಳು ತುಟಿ ಅಂಗಳು ಮಕ್ಕಳಿಗೆ, ಅಥವಾ ಫ್ರೀ ಸರ್ಜಿಕಲ್ ಕರೆಕ್ಷನ್ಸ್ ಆಗಿರ್ಬೋದು ಹಾಸ್ಪಿಟಲ್ಗಳಲ್ಲಿ, ಅಥವಾ ಯಾವುದೇ ರೀತಿ ಅಸೆಸ್ಮೆಂಟ್

0: ಮತ್ತು ಟ್ರೀಟ್ಮೆಂಟ್ ಮಾಡೋದನ್ನ ಮಾಡ್ತೀವಿ.
1: ಗಿರೀಶ್ ಅವರೇ, ನಾವು ನಮ್ಮ ಸುತ್ತಮುತ್ತಲು ಎಷ್ಟೊಂದು ಮಕ್ಕಳು ಈ ಸೀಳು ತುಟಿಯನ್ನ ಹೊಂದಿರೋರು, ಅಂಗಳದ ತೊಂದರೆ ಇರೋರು, ಮಾತಾಡ್ಲಿಕ್ಕೆ ಕಷ್ಟ ಪಡೋರು, ಮುಖದಲ್ಲಿ ಒಂದು ರೀತಿ ವಿರೂಪತೆಯನ್ನ ಕಾಣ್ತಾ ಇರುವುದನ್ನ ನಾವು ನೋಡ್ತೀವಿ. ಯಾಕೆ ಮಕ್ಕಳಲ್ಲಿ ಈ ತರದ ತೊಂದರೆ ಕಂಡು ಬರ್ತದೆ?
0: ಸೀಳು ತುಟಿ ಅಂಗಳು ಅದೇನಂದ್ರೆ, ಅದು ಆಕ್ಚುಲಿ ಸೀಳು ಆಗುವಂತದಲ್ಲ, ಒಂದು 4-6 ವಾರ ಈ ಟೈಮ್ ಅಲ್ಲಿ ತುಟಿ ಕೂಡ್ಕೋ. ಸೊ ನಮ್ಮಲ್ಲಿ ಇಲ್ಲೆಲ್ಲ ಶೆಲ್ಫ್ಸ್ ಗಳಂತ ಹೇಳ್ತೀವಿ, ಮುಖದಲ್ಲಿ ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಮ್ಯಾಗ್ಸಿಲರಿ ಶೆಲ್ಫ್ಸ್, ಮ್ಯಾಂಡಿಬ್ಯುಲರ್, ಇವೆಲ್ಲ ಪ್ರೊಸೆಸಸ್ ಅಂತ ಹೇಳ್ತೀವಿ. ಈ ಪ್ರೊಸೆಸಸ್ ಗಳೇನಾಗುತ್ತೆ, ಒಂದು 4-6 ವಾರದಲ್ಲಿ ಕೂಡ್ಕೊಳ್ಳುತ್ತೆ. ಸರಿಯಾದ ಟೈಮ್ ಅಲ್ಲಿ ಕೂಡ್ಕೊಳ್ಳದೆ ಇದ್ರೆ ಅದು ಸೀಳಾಗುತ್ತೆ. ಆಕ್ಚುಲಿ ಕೂಡ್ಕೊಂಡಿದ್ದು ಕಟ್ ಆಗಲ್ಲ ಸೀಳು, ಒಂದು 10 ವಾರಗಳಲ್ಲಿ ನಮ್ಮ ಅಂಗಳ ಕೂಡ್ಕೊಳ್ಳುತ್ತೆ, ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಅದು ಕೂಡ್ಕೊಳ್ಳುತ್ತೆ. ಈ ಸರಿಯಾದ ಟೈಮ್ ಅಲ್ಲಿ ಕೂಡ್ಕೊಳ್ಳದೆ ಇದ್ರೆ ಸೀಳಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಮೆಜಾರಿಟಿ ಆಫ್ ದ ಟೈಮ್ಸ್ ಕಾರಣ ಬಂದು ಜೆನೆಟಿಕ್ ಪ್ರಾಬ್ಲಮ್ಸ್. ಈಗ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತ ಹೇಳಿದ್ರೆ ಅವಾಗ ಸೀಳು ತುಟಿ ಅಂಗಳು ಮಕ್ಕಳು ಹುಟ್ಟೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಫ್ಯಾಮಿಲಿ ಹಿಸ್ಟ್ರಿ. ಒಂದು ಕೆಲವೊಂದು ರಿಸರ್ಚ್ ಗಳ ಪ್ರಕಾರ ಕೆಲವೊಂದು ಜೀನ್ಸ್ ಗಳು ರೆಸ್ಪಾನ್ಸಿಬಲ್ ಇದೆ. ಅದು ಬಿಟ್ಟು ನೀವು ಸುಮಾರು ಸರಿ ನೋಡಿರ್ತೀರ, ಪ್ರೆಗ್ನೆನ್ಸಿ ಟೈಮ್ ದೇ ಬಹಳ ತುಂಬಾ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮದರ್ ಎಷ್ಟು ಕೇರ್ಫುಲ್ ಆಗಿರ್ತಾರೋ ಅದರಲ್ಲೂ ಫಸ್ಟ್ 10 ವಾರ ಅಂತ ಹೇಳಿದೆ ನಾನು, 10 ವಾರಕ್ಕೆ ಅಂಗಳ ಕುಡ್ಕೊಳ್ಳುತ್ತೆ. ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತಾಯಿ ಎಷ್ಟು ಆರೋಗ್ಯವಾಗಿ ತಿನ್ಕೊಂಡು ಎಷ್ಟು ಹುಷಾರಾಗಿರ್ತಾರೋ ತುಂಬಾ ಒಳ್ಳೆಯದು. ಸಪೋಸ್ ಏನಾದ್ರೂ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರೆ, ಸಪೋಸ್ ಮೆಟರ್ನಲ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಪ್ರೆಗ್ನೆಂಟ್ ಇದ್ದಾಗ ತಾಯಿ ಧೂಮಪಾನ ಮಾಡೋದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು, ಸರಿಯಾಗಿ ವಿಟಮಿನ್ ಬಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಫಾಲಿಕ್ ಆಸಿಡ್ ಡಿಫಿಷಿಯನ್ಸಿ ಆದ್ರೆ, ವಿಟಮಿನ್ ಎ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಕೆಲವು ಸಾರಿ ಈ ತರ. ಮತ್ತೆ ಏನಾದ್ರೂ ಮೆಡಿಸಿನ್ಸ್ ತುಂಬಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಹೇಲೇಷನ್ ಇಂದ ಅಥವಾ ರೇಡಿಯೇಷನ್ಸ್ ಇಂದ ಅಥವಾ ಬೇರೆ ಏನಾದ್ರೂ ಮೆಡಿಕೇಶನ್ಸ್ ಇಂದನೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಜೆನೆಟಿಕ್ ಆಗಿರುತ್ತೆ.
1: ಇದು ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರಿ. ಅಂದ್ರೆ ಒಬ್ಬ ಮಹಿಳೆ ತಾನು ಗರ್ಭಿಣಿಯಾಗಿದ್ದಾಗ ಎಕ್ಸ್ಟ್ರಾ ಕಾಳಜಿಯನ್ನ ಮಾಡ್ಕೊಳ್ಬೇಕು. ಈಗ ಗಿರೀಶ್ ಅವರೇ, ಗರ್ಭಿಣಿ ಆದಾಗ ನಿಯಮಿತವಾಗಿ ವೈದ್ಯರ ಹತ್ರ ತಪಾಸಣೆಗೆ ಹೋಗ್ತಿರ್ತಾರೆ, ವೇಳೆಗೆ ಸರಿಯಾಗಿ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ, ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದರಲ್ಲಿ ಈ ತರದ ಡಿಫೆಕ್ಟ್ ಇದೆ ಅನ್ನೋದು ಗೊತ್ತಾಗಲ್ವಾ?
0: ಡೆಫಿನೆಟ್ಲಿ ಗೊತ್ತಾಗುತ್ತೆ. ಇವಾಗ ಈಗಿನ ಟೆಕ್ನಾಲಜಿ ಪ್ರಕಾರ ಅಲ್ಟ್ರಾಸೌಂಡ್ ಅಲ್ಲಿ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. 10 ವಾರಕ್ಕೆ ಕೂಡ್ಕೋಬೇಕು, 10 ವಾರ ಕೂಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. 10 ವಾರ ಆದ್ಮೇಲೆ ಕೂಡ್ಕೊಳ್ಳೋದು ಸ್ವಲ್ಪ
1: ಕಷ್ಟ, ಅವಾಗ ಅಂತ ಮಗು ಜನಿಸೋ ಸಾಧ್ಯತೆ ಇದೆ.
0: ಹೌದು ಹೌದು ಹೌದು. ನಮ್ಮ ಇಂಡಿಯನ್ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಪ್ರಕಾರ ಪ್ರತಿ 700 ಮಕ್ಕಳಿಗೆ ಒಂದು ಮಗು ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಆಗಿ ಹುಟ್ಟುತ್ತಾ ಇದೆ. ಅದು ಇಂಡಿಯಾದಲ್ಲೇ ಜಾಸ್ತಿ, ಏಷ್ಯಾದಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಜಾಸ್ತಿ, ಪಾಪ್ಯುಲೇಷನ್ ಜಾಸ್ತಿ ಇದೆ ಬಟ್ ಅಮೆರಿಕನ್ಗಿಂತ ಇಂಡಿಯಾದಲ್ಲೇ ಜಾಸ್ತಿ ಇದೆ. ದೋ ಅಮೆರಿಕಾದಲ್ಲಿ ಮೆಟರ್ನಲ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಇದ್ರೂ ಇಂಡಿಯಾದಲ್ಲಿ ಜಾಸ್ತಿ. ಇದಕ್ಕೆ ಕಾರಣ ಒಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ತುಂಬಾ ಕಡು ಬಡವರು, ಈಗ ನಮ್ಮ ಅಂಗನವಾಡಿ ವರ್ಕರ್ಸ್ ಎಲ್ಲ ಅವೇರ್ನೆಸ್ ಮೂಡಿಸಿ ಹೆಂಗಸರಿಗೆ ಸರಿಯಾದ ಟೈಮ್ ಅಲ್ಲಿ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು. ಇತ್ತೀಚೆಗೆ ಆ ಚಟುವಟಿಕೆಗಳು ನನಗೆ ಅಂಗನವಾಡಿಗಳು ಕಾಣ್ತಾ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಮದರ್ಸ್ ಎಷ್ಟು ಮಟ್ಟಿಗೆ ಪೋಷಣೆಯನ್ನ ತಗೋತಾ ಇದಾರೆ, ಎಷ್ಟು ಮಟ್ಟಿಗೆ ಕಾಳಜಿ ವಹಿಸ್ತಾ ಇದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ.
1: ಗರ್ಭಾವಸ್ಥೆಯಲ್ಲಿ ನಿಯಮಿತವಾಗಿ ಆವಾಗ ಬೇಕಾಗುವಂತ ಫೋಲಿಕ್ ಆಸಿಡ್ ಆಗಬಹುದು, ಬೇರೆ ಯಾವುದೇ ರೀತಿಯ
0: ವಿಟಮಿನ್ ಬಿ ಆಗಿರ್ಬೋದು, ಫೋಲಿಕ್ ಆಸಿಡ್ ಆಗಿರ್ಬೋದು,
1: ಅಂತ ಟ್ಯಾಬ್ಲೆಟ್ ಗಳನ್ನ ನಿಯಮಿತವಾಗಿ ಸೇವಿಸೋದು ಅತ್ಯಗತ್ಯ ಅಂತ ತಾವು ಹೇಳ್ತೀರಿ.
0: ಗೈನೋನ ಕನ್ಸಲ್ಟ್ ಮಾಡಿ ಅವ್ರು ಏನೇನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಅಥವಾ ದಿನನಿತ್ಯ ಆಹಾರದಲ್ಲೇನೆ ಹಣ್ಣು ತರಕಾರಿಗಳಲ್ಲೇನೆ ಎಲ್ಲ ಇರುತ್ತೆ, ಅದನ್ನೇ ಕರೆಕ್ಟ್ ಆಗಿ ನಾವು ತಿಂದ್ರೆ ಸಪ್ಲಿಮೆಂಟ್ಸ್ ಕೂಡ ಬೇಕಾಗಿಲ್ಲ. ಬಟ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸೇಫ್ಟಿ ಪರ್ಪಸ್ ಒಳ್ಳೇದು, ಮುನ್ನೆಚ್ಚರಿಕೆ.
1: ಈ ತರದ ಮಗು ಜನಿಸಿದ ನಂತರ ಆ ಮಗುವಿಗೆ ತಕ್ಷಣದಲ್ಲೇ ಸರ್ಜರಿ ಮಾಡಬಹುದಾ? ಹೇಗೆ ಚಿಕಿತ್ಸಾ ವಿಧಾನ?
0: ಈ ತರ ಮಗು ಜನಿಸಿದ್ರೆ ಏನಾಗುತ್ತೆ ಅಂದ್ರೆ, ತುಟಿಯಲ್ಲಿ ತೊಂದರೆ ಆದ್ರೆ ಅಷ್ಟು ತೊಂದರೆ ಆಗಲ್ಲ. ತುಟಿಯಲ್ಲಿ ಬರೀ ಸೀಳು ತುಟಿ ಇದ್ರೆ ಅಂತ ಮಕ್ಕಳಿಗೆ ನಾರ್ಮಲ್ ಮಕ್ಕಳಿಗೂ ವ್ಯತ್ಯಾಸನೂ ಇರಲ್ಲ, ಎಕ್ಸೆಪ್ಟ್ ಕಾಸ್ಮೆಟಿಕ್ ಅಪಿಯರೆನ್ಸ್. ನೋಡ್ಲಿಕ್ಕೂ ಕೆಲವೊಂದು ಸರ್ಜರೀಸ್ ಗಳಿದೆ, ಅದು ಏನಾಗುತ್ತೆ ನಮ್ಮ ಫಿಲ್ಟರ್ ರಿಡ್ಜ್ಗೆನೆ ಸ್ಕಾರ್ ಬರುವಂತ, ಈಗ ಏನಾದ್ರೂ ಮಾರ್ಕ್ ಆದ್ರೆ ಸ್ಕಾರ್ ಬರುತ್ತಲ್ಲ, ಸೊ ನಮ್ಮ ಫಿಲ್ಟರ್ ರಿಡ್ಜ್ಗೆನೆ ಸ್ಕಾರ್ ಬರೋ ತರ ಗೊತ್ತಾಗದಿರೋ ತರ ಸರ್ಜರಿ ಮಾಡ್ತಾರೆ. ಸೊ ಲಿಪ್ ಇಂದ ತೊಂದರೆ ಆಗೋದಿಲ್ಲ ಜಾಸ್ತಿ, ಪ್ಯಾಲೆಟ್ ಅಲ್ಲಿ ತೊಂದರೆ ಆದ್ರೆ ಮೇಜರ್ ಪ್ರಾಬ್ಲಮ್. ಹುಟ್ಟಿದ ತಕ್ಷಣ ಸರ್ಜರಿ ಮಾಡಕ್ ಆಗಲ್ಲ, ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕಾಗುತ್ತೆ. ಅಂದ್ರೆ ಒಬ್ರೇ ಬೇಕಾಗಲ್ಲ, ಈಗ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಒಬ್ರೇ ಸಾಲಲ್ಲ, ಪ್ಲಾಸ್ಟಿಕ್ ಸರ್ಜನ್ ಬೇಕು, ಆರ್ಥೋಡಾಂಟಿಸ್ಟ್ ಬೇಕು, ಮತ್ತೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, 3 ಜನ ಬೇಕು. ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ, ಆರ್ಥೋಡಾಂಟಿಸ್ಟ್ ಬಂದು ಏನ್ ಮಾಡ್ತಾರೆ, ಲಿಪ್ ಟೇಪಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಸೀಳು ತುಟಿ ಇದ್ರೆ ಅಗಲ, ಅದನ್ನ ಈಗ ತಕ್ಷಣ ಈಗ ಅಗಲವಾಗಿ ಸೀಳು ಇರೋದನ್ನ ಹೇಳೋದು ಹೊಲದ್ರೆ ಮೇಡಮ್ ಅಲ್ಲಿ ಟೆನ್ಷನ್ ಇರುತ್ತ. ಇವ್ರೇನ್ ಮಾಡ್ತಾರೆ, ಲಿಪ್ ಸರ್ಜರಿ ಯೂಶಲಿ ಬಂದು 3 ತಿಂಗಳಿಗೆ ಮಾಡ್ತಾರೆ, 3-6 ತಿಂಗಳು ಒಳಗಡೆ ಆಗ್ಬೇಕು. ಪ್ಯಾಲೆಟ್ ಸರ್ಜರಿ ಬಂದು 1 ವರ್ಷದ ಒಳಗಡೆ ಆಗ್ಬೇಕು, 14 ತಿಂಗಳು ಒಳಗಡೆ ಆಗ್ಬೇಕು. ಅಕಾರ್ಡಿಂಗ್ ಟು ಹೆನಿಂಗ್ಸನ್ 2008 ಅವ್ರೇನ್ ಹೇಳ್ತಾರೆ ಅಂದ್ರೆ 1.6 ಇಯರ್ಸ್ ಒಳಗಡೆ ಪ್ರೈಮರಿ ಸರ್ಜರಿ ಪ್ಯಾಲೆಟ್ ಆದ್ರೆ

0: ಅದು ಅರ್ಲಿ ಇಂಟರ್ವೆನ್ಷನ್ ಅಂತ ಅರ್ಥ. ಅಂದ್ರೆ ಅರ್ಲಿ ಆಗಿ ಮಗುಗೆ ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂತ 1.6 ಇಯರ್ಸ್ ಒಳಗಡೆ. 1.6 ಇಯರ್ಸ್ ಗಿಂತ ಮೇಲ್ ಹೋಯ್ತು ಅಂತ ಹೇಳಿದ್ರೆ ಅರ್ಲಿ ಅಲ್ಲ ಅದು, ಅದು ಲೇಟ್ ಇಂಟರ್ವೆನ್ಷನ್ ಅಂತ ಅರ್ಥ. ಅಕಾರ್ಡಿಂಗ್ ಟು ಹೆನಿಂಗ್ಸನ್, ಅವರು ಫೇಮಸ್ ಈ ಫೀಲ್ಡ್ ಅಲ್ಲಿ ತುಂಬಾ ವರ್ಕ್ ಮಾಡಿ. ಇದೇನಾಗುತ್ತೆ, 3 ತಿಂಗಳು ತಕ್ಷಣಕ್ಕೆ ಸರ್ಜರಿ ಮಾಡ್ಬಿಟ್ರೆ ಅಲ್ಲಿ ಸ್ಕಾರಿಂಗ್ ಉಳ್ಕೊಂಡು ಮತ್ತೆ ಕಿತ್ತೋಗೋ ಚಾನ್ಸ್ ಇರುತ್ತೆ ಅನ್ಬಿಟ್ಟು ಲಿಪ್ ಟೇಪಿಂಗ್ ಮಾಡ್ತಾರೆ. ಟೇಪಿಂಗ್ ಮಾಡಿದಾಗ ಎರಡೂ ತುಟಿಗಳು ಸೀಲ್ ಇರೋದು ಹತ್ರ ಬರ್ತವೆ, ಹತ್ರ ಬಂದ ಮೇಲೆ ಹೊಲಿಗೆ ಹಾಕಿದಾಗ ಇನ್ನ ಎಫೆಕ್ಟಿವ್ ಆಗಿರುತ್ತೆ. ಅದಾದ್ಮೇಲೆ ಮೂಗಿನ ಶೇಪ್ ಎಲ್ಲ ಚೇಂಜ್ ಇರುತ್ತೆ. ಸೊ ಇದಕ್ಕೆ ನೇಸೋ ಆಲ್ವಿಯೋಲಾರ್ ಮೋಲ್ಡಿಂಗ್ ಅಂತ ಮಾಡ್ತಾರೆ, ಅದು ಮೂಗು ಶೇಪ್ ಕೊಡುತ್ತೆ. ಇದಾದ್ಮೇಲೆ ಸರ್ಜಿಕಲ್ ಕರೆಕ್ಷನ್ ಆಗುತ್ತೆ. ಲಿಪ್ 10-14 ತಿಂಗಳು ಅಂದ್ರೆ 1.6 ಇಯರ್ಸ್ ಒಳಗಡೆ ಆಗೋ ಪ್ಯಾಲೆಟಲ್ ಸರ್ಜರಿ ತುಂಬಾ ಇಂಪಾರ್ಟೆಂಟ್. ಪ್ಯಾಲೆಟಲ್ ತೊಂದರೆ ಇತ್ತು ಅಂತ ಹೇಳಿದ್ರೆ ಊಟ ತಿಂಡಿ ತಿನ್ನೋ ತೊಂದರೆ, ಮಾತುಗಳೆಲ್ಲ ಮುಗಲ್ ಬರುತ್ತೆ, ಕುಡಿದಿದ್ ನೀರು ಅನ್ನ ಎಲ್ಲ ಮುಗಲ್ ಬರುತ್ತೆ, ಪೋಷಣೆ ತೊಂದರೆ ಆಗ್ತದೆ, ಸೆಕೆಂಡ್ರಿ ಊಟ ತಿಂಡಿ ಸೇರ್ತಾ ಇರಲ್ಲ, ಹಲವಾರು ತೊಂದರೆಗಳಾಗ್ತದೆ. ಅಂಡ್ ಸರ್ಜಿಕಲ್ ಕರೆಕ್ಷನ್ ಕೆಲವು ಸರಿ ಬೇಗನೂ ಆಗಲ್ಲ, ಯಾಕೆಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ರೂಲ್ ಆಫ್ ಟೆನ್ ಅಂತಿದೆ. ಅಂದ್ರೆ ಮಗುಗೆ 10 ವಾರಗಳಾಗಿರ್ಬೇಕು ಮಿನಿಮಮ್ ಕರೆಕ್ಷನ್ ಆಗ್ಲಿಕ್ಕೆ, ಸರ್ಜಿಕಲ್ ಕರೆಕ್ಷನ್ ಆಗ್ಲಿಕ್ಕೆ 10 ಪೌಂಡ್ ಅಟ್ಲೀಸ್ಟ್ ವೈಟ್ ಇರಬೇಕು, ಮತ್ತೆ ಹಿಮೋಗ್ಲೋಬಿನ್ ಕಂಟೆಂಟ್ ಅಟ್ಲೀಸ್ಟ್ 10 g/dL ಇರಬೇಕು. ಇಷ್ಟಿತ್ತು ಅಂದ್ರೆ ಪಾಸ್ ಸರ್ಜಿಕಲ್ ಕರೆಕ್ಷನ್. ಇಷ್ಟಿಲ್ಲ ಅಂದ್ರೆ ಮಗುಗೆ ಲೇಟ್ ಆಗುತ್ತೆ ಸರ್ಜರಿ. ಲೇಟ್ ಯಾಕಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಲೇಟ್ ಆಗುತ್ತೆ ಯಾಕಾಗುತ್ತೆ ಅಂದ್ರೆ ಸೀಳು ಅಂಗ್ಲಿದ್ರೆ ಏನಾಗುತ್ತೆ, ಮಗುಗೆ ಊಟ ತಿಂಡಿ ಸೇರ್ತಾರಲ್ಲ, ಪಾಲನೆ ಪೋಷಣೆ ಕಮ್ಮಿ ಆಗುತ್ತೆ, ಸರ್ಜಿಕಲ್ ಕರೆಕ್ಷನ್ ಲೇಟ್ ಆಗುತ್ತೆ.
1: ಒಂದಕ್ಕೊಂದು ಸಂಬಂಧಪಟ್ಟಿರುತ್ತದೆ ಅಂತ. ಈಗ ಸಾಮಾನ್ಯವಾಗಿ ನಾವು ಕೇಳ್ತಿರ್ತೀವಿ ಡಾಕ್ಟರ್ ಗಿರೀಶ್ ಅವರ, ಈ ಗ್ರಹಣಗಳು ಸಂಭವಿಸ್ತಾ ಇರ್ತವೆ, ಈ ಗ್ರಹಣಗಳಿಗೆ ಗರ್ಭಿಣಿ ಸ್ತ್ರೀ ಎಕ್ಸ್ಪೋಸ್ ಆದ್ರೆ ಈ ತರದ ಮಕ್ಕಳು ಹುಟ್ಟುತ್ತವೆ, ಹಂಗಾಗಿ ಗ್ರಹಣಗಳು ಸಂಭವಿಸುವ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರನ್ನ ಯಾವಾಗ್ಲೂ ಮನೆ ಒಳಗಡೆಗೆ ಎಲ್ಲೂ ಗಾಳಿ ಬೆಳಕು ಬರದ ಜಗದೊಳಗ ಕೂಡ ಹಾಕ್ತಾರೆ, ಎಸ್ಪೆಷಲಿ ಆ ಒಂದು ದಿನ. ಇದು ಸತ್ಯವಾದ ಮಾತ.
0: ಗ್ರಹಣಗಳಿಂದ ಆಗೋದಾದ್ರೆ ಎಷ್ಟೋ ಮಕ್ಕಳಿಗೆ ಆಗ್ಬೇಕು ಈ ತರ. ಸೊ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಅಲ್ಲಿ 1,000 ಮಕ್ಕಳಲ್ಲಿ 7 ಮಕ್ಕಳಿಗೆ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ಕಾರಣ ನನಗೆ ಹೇಳದೆಲ್ಲ ಕಾರಣಗಳು, ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಹಿಡಿದು ತಾಯಿಯ ಗರ್ಭಾವಸ್ಥೆಯಲ್ಲಿ ಏನೇನು ತೊಂದರೆಗಳಾಗ್ತವೆ ಅಷ್ಟೂ ತೊಂದರೆಗಳು, ನಾನು ಎಲ್ಲಾ ತೊಂದರೆಗಳನ್ನು ಲಿಸ್ಟ್ ಮಾಡಿದ್ದೀನಿ ಅಷ್ಟು ಆಲ್ಮೋಸ್ಟ್. ಇದೆಲ್ಲ ಆಕ್ಚುಲಿ ಜನರಲ್ಲಿ ಇರುವಂತಹ ಒಂದು ಮಿತ್, ಇದು
1: ತಪ್ಪು ನಂಬಿಕೆಗಳು.
0: ಇದಲ್ಲದೆ ತುಂಬಾ ತಪ್ಪು ನಂಬಿಕೆಗಳಿದಾವೆ.
1: ಬೇರೆ ಯಾವ್ಯಾವ್ದಿದೆ
0: ತಪ್ಪು ಗ್ರಹಿಕೆಗಳಲ್ಲಿ ಸೀಳು ತುಟಿ ಅಂಗಳು, ನಾವೇನೋ ದೇವರ ಶಾಪ ಅನ್ಕೋಬಹುದು, ಅಥವಾ ಪೂರ್ವಜರು ಏನೋ ಒಂದು ಪೂಜೆ ಸಲ್ಲಿಸಿಲ್ಲ, ಅದೊಂದು ಬಾಕಿ ಇದೆ, ಹರಕೆ ಬಾಕಿ ಇದೆ, ಅದಕ್ಕೆ ಹಿಂಗಾಯ್ತು, ಅಥವಾ ಈ ತರ ಸುಮಾರು ಹಲವಾರು ತಪ್ಪು ಗ್ರಹಿಕೆಗಳಿದೆ. ಅದರಲ್ಲಿ ಈ ತರ ಸೀಳು ತುಟಿ ಮಕ್ಕಳು ಹುಟ್ಟುಬಿಡ್ತವೆ. ಸೀಳು ತುಟಿ ಮಕ್ಕಳು ಹುಟ್ಟಿದ ಮೇಲೆ ಅಯ್ಯೋ ಇವ್ರಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಅಂತ ಅನ್ಕೊಂತಾರೆ, ಅದು ಅಕ್ಷರಶಃ ತಪ್ಪು. ಅಂಟಿಲ್ ಅನ್ಲೆಸ್ ಈ ಸೀಳು ತುಟಿ ಅಂಗಳು ಅನ್ನುವುದು ಸಿಂಡ್ರೋಮ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂದ್ರೆ ಆ ಮಗುವಿಗೆ ಕಾಗ್ನಿಷನ್ ಪ್ರಾಬ್ಲಮ್ಸ್ ಬರುವುದಿಲ್ಲ. ಸೀಳು ತುಟಿ ಅಂಗಳು ಸಿಂಡ್ರೋಮ್ಸ್ ಜೊತೆ. ಸೊ ಸಿಂಡ್ರೋಮ್ಸ್ ಅಂದ್ರೆ ಅದು ಅಗೇನ್ ಒಂದು ಜೆನೆಟಿಕ್ ಪ್ರಾಬ್ಲಮ್. ಈ ಸಿಂಡ್ರೋಮ್ಸ್ ಜೊತೆ ಸೀಳು ತುಟಿ ಅಂಗಳು ಇದ್ದಾಗ ಬುದ್ಧಿಶಕ್ತಿ ತೊಂದರೆ ಬರಬಹುದು, ಅದು ಬಿಟ್ರೆ ಸಿಂಡ್ರೋಮ್ಸ್ ಇಲ್ಲ ಬರೀ ಸೀಳು ತುಟಿ ಅಂಗಳು ತೊಂದರೆ ಇದೆ ಅಂದ್ರೆ ಬುದ್ಧಿಶಕ್ತಿಯಲ್ಲಿ ಯಾವುದೇ ಕೊರತೆ ಇರಲ್ಲ ಮಗುವಿಗೆ.
1: ಈಗ ಗಿರೀಶ್ ಅವರೇ, ಈ ತರ ತೊಂದರೆ ಇರುವಂತಹ ಮಕ್ಕಳಿಗೆ ನೀವು ಹೇಳಿದ್ರಿ ಅವ್ರಿಗೆ ಮಾತಾಡೋದು ಕಷ್ಟ, ತಿನ್ನೋದು ಕಷ್ಟ ಅಂತೇಳಿ, ಅಂದ್ರೆ ಈ ಎಳೆ ಮಕ್ಕಳು ಹುಟ್ಟಿದಾಗ ತಾಯಿಯ ಹಾಲನ್ನು ಕುಡಿಲಿಕ್ಕೂ ಕೂಡ ಕಷ್ಟ ಪಡ್ತಾರೆ.
0: ಹೌದು, ತಾಯಿಯ ಹಾಲು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ತುಂಬಾ ನ್ಯೂಟ್ರಿಷಿಯಸ್, ಅದು ರೈಟ್ ಟೈಮ್ಗೆ ಬೀಳ್ಬೇಕು. ತಾಯಿ ಹಾಲು ಯಾವ ರೀತಿ ಮಗುಗೆ ಸೇರಿಸಬೇಕು ಅನ್ನೋದಕ್ಕೆ ಸುಮಾರು ಇಂಟರ್ವೆನ್ಷನ್ ಇದೆ. ಅದಕ್ಕೋಸ್ಕರ ನಾವು ಪ್ರಾಸೆಸಸ್ ಗಳು ರೆಕಮೆಂಡ್ ಮಾಡ್ತೀವಿ. ಪ್ಯಾಲೆಟ್ಗೆ ಆರ್ಟಿಫಿಷಿಯಲ್ ಮೇಲ್ಛಾವಣಿ ಅಂತ ಹೇಳ್ತೀವಲ್ಲ, ಅದನ್ನ ಆರ್ಟಿಫಿಷಿಯಲ್ ಕೊಟ್ಬಿಟ್ಟು ಅಲ್ಲಿ ಸೀಳಿರುತ್ತೆ. ಸೀಳಿದ್ರೆ ನಿಪ್ಪಲ್ ನಾಮಕಕ್ಕೆ ಆಗದೆ ಅಲ್ವೇ, ಹಾಲನ್ನು ಸಕ್ ಮಾಡಕ್ಕಾಗಲ್ವೇ. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಪ್ಯಾಲೆಟ್ ಕೊಡ್ತೀವಿ ನಿಪ್ಪಲ್ನ ಟೈಟ್ ಆಗಿ ಸಕ್ ಮಾಡಿ ಹಾಲನ್ನ ಎಳಿಲಿಕ್ಕೆ. ಆರ್ಟಿಫಿಷಿಯಲ್ ಪ್ಯಾಲೆಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ತಾಯಿಗೆ ನಾವು ಡಿಫ್ರೆಂಟ್ ಪೊಸಿಷನ್ಸ್ ಗಳು ಹೇಳ್ಕೊಡ್ತೀವಿ, ಯಾವ ರೀತಿ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಅಂತ. ಸಪೋಸ್ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಡಿವೈಸಸ್ ಇದೆ, ಆ ಬ್ರೆಸ್ಟ್ ಮಿಲ್ಕ್ ನ ಸಕ್ ಮಾಡಿ ಮಗುಗೆ ಯಾವ ರೀತಿ ಉಣಿಸ್ಬೇಕು ಅಂತ. ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿ ಹಾಲೆಲ್ಲ ಇದ್ರೂ ಮಗುಗೆ ಯಾವ ರೀತಿ ತಿನ್ಸಕ್ ಕಷ್ಟ ಆಗ್ತಿದೆ ಅಂತ ಇದ್ರೆ ಅದಕ್ಕೂ ಕೂಡ ವೆರೈಟೀಸ್ ಆಫ್ ನಿಪ್ಪಲ್ಸ್ ಇದೆ. ಮಿಲ್ಕ್ ಫೀಡಿಂಗ್ ನಿಪ್ಪಲ್ಸ್ ಗಳು, ಸಪೋಸ್ ಹೇಬರ್ಮೆನ್ ನಿಪ್ಪಲ್ಸ್ ಅಂತ ಇರ್ಬೋದು, ಪಿಜನ್ ನಿಪ್ಪಲ್ಸ್, ಇದೆಲ್ಲ ಡಿಫ್ರೆಂಟ್ ನಿಪ್ಪಲ್ಸ್ ಗಳು. ಏನಾಗುತ್ತೆ, ಸೀಳು ಎಷ್ಟಾಗಲ ಇರುತ್ತೆ ಆ ಸೀಳಿಗೆ ಕರೆಕ್ಟ್ ಆಗಿ ಹೋಗಿ ಕೂತ್ಕೊಳ್ಳುತ್ತೆ, ಸೊ ದಟ್ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗಿ ಹಾಲ್ನ ಕರೆಕ್ಟ್ ಆಗಿ ಸಕ್ ಮಾಡಬಹುದು. ಸಪೋಸ್ ಅದು ವರ್ಕ್ ಆಗ್ಲಿಲ್ಲ, ಹೇಬರ್ಮೆನ್ಸ್ ನಿಪ್ಪಲ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಕಸ್ಟಮೈಸ್ಡ್ ನಿಪ್ಪಲ್ ಮಾಡ್ಕೊಡ್ತಾರೆ. ಆ ಮಗು ಸೀಳು ಯಾವ ರೀತಿ ಇದೆ ಆ ಸೀಳು ತಕ್ಕಂಗೆ ಕಸ್ಟಮೈಸ್ ನಿಪ್ಪಲ್ ಮಾಡ್ಕೊಡ್ತಾರೆ. ಸೀಳು ತುಂಬಾ ವೆರೈಟೀಸ್ ಇದೆ.
1: ಈಗ ಇಷ್ಟೆಲ್ಲ ನೀವು ಮಾಹಿತಿಯನ್ನು ಹೇಳಿದ್ರಿ, ಈ ಮಾಹಿತಿ ಇಂಥ ಮಗುವಿಗೆ ಇಂಥ ಮಗುವನ್ನ ಹೆತ್ತಂತ ಪಾಲಕ ಪೋಷಕರಿಗೆ ಮೊದಲು ಅರಿವಿರಬೇಕು, ಅವರಿಗೆ ಮಾಹಿತಿ ಬೇಕು. ಅಂದ್ರೆ ಈ ತರದ ಮಗು ಹುಟ್ಟಿದ್ರೆ ಈ ತರ ಮಾಡಬಹುದು ಅಂತ, ಬೇರೆ ಬೇರೆ ಪರಿಹಾರ ಉಪಾಯಗಳು ಏನಿದೆ ಅಂತ ತಿಳ್ಕೊಳಕ್ಕೆ ಅವಳಿಗೆ ಈ ಮಾಹಿತಿ ಬೇಕಾಗ್ತದೆ. ಈ ಮಾಹಿತಿಯನ್ನು ಮುಟ್ಟಿಸ್ಲಿಕ್ಕೆ ತಾವು ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆಯ ವತಿಯಿಂದ ಏನೆಲ್ಲ

0: ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರಿ.
1: ಎಸ್ಪೆಷಲಿ ಜುಲೈ ಬಂದ್ಬಿಟ್ಟು ನ್ಯಾಷನಲ್ ಕ್ಲೆಫ್ಟ್ ಅಂಡ್ ಕ್ರೀನಿಫೇಷಿಯಲ್ ಅವೇರ್ನೆಸ್ ಮಂತ್ ಇತ್ತು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಕ್ಲೆಫ್ ಪ್ಯಾಲೆಟ್ ಪೇಷಂಟ್ಸ್ಗೆ ಈ ಟೈಮಲ್ಲಿ ನಾವು ಜುಲೈ ಟೈಮಲ್ಲಿ ಉಚಿತವಾಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ, ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ರೀತಿ ಏನಾಗುತ್ತೆ ಮುಂದೆ ಪಾಸಿಬಿಲಿಟೀಸ್, ಅವ್ರಿಗೆ ಏನ್ ತೊಂದರೆ ಇದೆ, ನೇಚರ್ ಆಫ್ ಪ್ರಾಬ್ಲಮ್, ಸಿವಿಯಾರಿಟಿ ಆಫ್ ದ ಪ್ರಾಬ್ಲಮ್, ಮತ್ತೆ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ಸ್ ಏನು, ನಿಮ್ಮ ಪ್ರಾಬ್ಲಮ್ಗೆ ಏನ್ ಆಪ್ಷನ್ಸ್. ಅಸೆಸ್ಮೆಂಟ್ ಎಲ್ಲ ಫ್ರೀಯಾಗೆ ಮಾಡ್ತೀವಿ ಜುಲೈ ತಿಂಗಳಲ್ಲಿ ನಾವು, ಕ್ಲೆಫ್ಟ್ ಕೇಸಸ್ ಮಾತ್ರ. ಅವ್ರಿಗೆ ಎಲ್ಲಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಎಲ್ಲೆಲ್ಲಿ ಕಳಿಸ್ಬೇಕು ರೆಫರಲ್ಸ್, ಪ್ಲಾಸ್ಟಿಕ್ ಸರ್ಜನ್ ಕಳಿಸ್ಬೇಕು, ರೈಟ್ ಟೈಮಲ್ಲಿ ಸರ್ಜಿಕಲ್ ಕರೆಕ್ಷನ್ ಆಗಬೇಕು, ಅದನ್ನ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ, ರೈಟ್ ಟೈಮಲ್ಲಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಸೀಳ್ ಇರೋದ್ರಿಂದ ಹಲ್ಲುಗಳೆಲ್ಲ ವಕ್ರ ವಕ್ರವಾಗಿರ್ತವೆ, ಸರಿಗಿರಲ್ಲ. ಸೊ ಪ್ಲಾಸ್ಟಿಕ್ ಸರ್ಜನ್ ಇಂದ ಟ್ರೀಟ್ಮೆಂಟ್ ಆಗಬೇಕು, ಆರ್ಥೋಡಾಂಟಿಸ್ಟ್ ಇಂದ ಟ್ರೀಟ್ಮೆಂಟ್ ಆಗಬೇಕು, ಮತ್ತೆ ನಮ್ಮಲ್ಲೂ ಕೆಲವು ಸಾರಿ ಏನಾಗುತ್ತೆ ಬರೀ ಮಾತು ಮಾತ್ರ ಅಲ್ಲ, ಭಾಷೆ ತೊಂದ್ರೆನೂ ಆಗುತ್ತೆ ಕ್ಲೆಫ್ಟಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಮಗು ಸೊಸೈಟಿಯಲ್ಲಿ ಮಿಂಗಲ್ ಆಗದೆ ಕಮ್ಮಿ ಆಗ್ಬಿಡುತ್ತೆ, ಅಥವಾ ಸೀಳು ತುಟಿಯ ಅಂಗಳಿಂದ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಡಿಲೇ ಅಂತ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ, ಸುಮಾರು ಮಕ್ಕಳಲ್ಲಿ ಕಂಡು ಬಂದಿದೆ. ಭಾಷೆ ತೊಂದ್ರೆನೂ ಆಗ್ತಾ ಇದೆ. ಕೆಲವೊಂದ್ಸರಿ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡಬಹುದು, ನನ್ನ ಮಗು ಹಿಂಗ್ ಹುಟ್ಟಿದೆ ಅನ್ಬಿಟ್ಟು ಕೇರ್ ಕೊಡದೇನೆ ಇರ್ಬೋದು, ಪ್ರೀತಿ ಕೊಡದೇನೆ ಇರ್ಬೋದು, ನೋಡಕ್ ಚೆನ್ನಾಗಿಲ್ಲ ಅಂತ, ಎಲ್ಲಾ ಪೇರೆಂಟ್ ಒಂದೇ ತರ ಇರಲ್ಲ. ಸೊ ಹೀಗಾಗಿ ಹಲವಾರು ತೊಂದರೆಗಳಿದೆ. ಇದಕ್ಕೋಸ್ಕರ ನಾವು ಜುಲೈ ತಿಂಗಳಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈಗ ನಿಮ್ಮಲ್ಲಿ ಕೂತು ಮಾತಾಡ್ತಾ ಇದೀವಿ, ಇದು ಎಷ್ಟು ಜನಕ್ಕೆ ಮುಟ್ಟುತ್ತೋ ಮುಟ್ಲಿ ಒಳ್ಳೇದು. ನಮ್ಮಲ್ಲಿ ಜುಲೈ ಮಂತ್ ಅಲ್ಲಿ ಬಂದ್ರೆ ನಾವು ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಕ್ಯಾಂಪ್ ಟೈಮ್ ಅಲ್ಲಿ ಬಂದ್ರೂ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬರೋರ್ಗೆಲ್ಲ ಪ್ಯಾಂಪ್ಲೆಟ್ಸ್ ಹಂಚ್ತೀವಿ, ಇದ್ರ ಬಗ್ಗೆ ಹೇಳ್ಕೊಡ್ತೀವಿ, ಸ್ಟೂಡೆಂಟ್ಸ್ಗೂ ಹೇಳ್ತೀವಿ, ಎಲ್ಲಾ ಪೇರೆಂಟ್ಸ್ಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಅಂತ. ಮತ್ತೆ ಸ್ಕೂಲ್ ಸ್ಕ್ರೀನಿಂಗ್ ಹೋದಾಗ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಮಕ್ಕಳು ಕಂಡು ಬಂದ್ರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡಿ ಎವಾಲ್ಯೂಷನ್ ಕರೆಸ್ತೀವಿ.
0: ಈಗ ಈ ತರದ ಮಕ್ಕಳಿಗೆ ತೊಂದರೆಯನ್ನ ಸ್ವಲ್ಪ ಸರಿಪಡಿಸಿ ಸಾಮಾನ್ಯ ಮಕ್ಕಳು ಹೋಗುವ ಶಾಲೆಗೆ ಸೇರಿಸಿದಾಗ ಮಕ್ಕಳು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಒಂದು ಕೀಳರಿಮೆಯನ್ನ ಬೆಳೆಸ್ಕೊಂಡಿರ್ತಾರೆ. ಅಂದ್ರೆ ನಾನು ಬೇರೆಯವ್ರ ತರ ಇಲ್ಲ, ನನ್ನ ಮಾತು ಸ್ಪಷ್ಟ ಇಲ್ಲ, ಕಾಣಿಸಕ್ಕೆ ನಾನು ಸರಿಯಾಗಿಲ್ಲ, ಈ ತರದ ಕೀಳರಿಮೆಯನ್ನ ಯಾವ ರೀತಿಯಲ್ಲಿ ಹೋಗಲಾಡಿಸ್ಬೇಕಂತ.
1: ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ, ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್. ಕ್ಲೆಫ್ಟ್ ಶುರು ಆಯ್ತು ಅಂತ ಹೇಳಿದ್ರೆ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇಟ್ ಸೆಲ್ಫ್ ಇಸ್ ಅ ಪ್ರಾಬ್ಲಮ್, ಅದೇ ಒಂದು ತೊಂದರೆ, ಕಾಸ್ಮೆಟಿಕ್ ಅಪಿಯರೆನ್ಸ್. ಅದರಿಂದ ಆಗೋ ತೊಂದರೆಗಳು ಅದು ತಿನ್ನೋದಾಗಿರ್ಬೋದು, ಮಾತಾಗಿರ್ಬೋದು, ಈ ಸೈಕಾಲಜಿಕಲ್ ಇಶ್ಯೂಸ್ ಗಳನ್ನ ಎಲ್ಲರೂ ಟ್ಯಾಕಲ್ ಮಾಡಲ್ಲ. ಈಗ ನೀವು ಹೇಳಿದ್ರೆ ಅಲ್ಲ, ಸ್ಕೂಲ್ ಗೋಯಿಂಗ್ ಚೈಲ್ಡ್ ಚೆನ್ನಾಗಿರೋ ಮಕ್ಕಳನ್ನೇ ಬುಲಿ ಮಾಡ್ತಾರೆ, ಮಕ್ಕಳು ಬಿಡಲ್ಲ ಅಂತದ್ರಲ್ಲಿ ಅಪಿಯರೆನ್ಸ್ ಚೆನ್ನಾಗಿಲ್ಲ ನೋಡ್ಲಿಕ್ಕೆ, ಅಥವಾ ಮಾತೆಲ್ಲ ಮೂಗಲ್ಲಿ ಮಾತಾಡ, ಈಗ ಸ್ಕೂಲ್ ಮಕ್ಕಳು ಯಾವ ರೀತಿ ಮಾತಾಡ್ತವೆ, ಸೀಳು ಅಂಗಳಿದ್ರೆ ಅಂತ ಹೇಳಿದ್ರೆ, ಈಗ ಸಪೋಸ್ ಕಾಗೆ ಕಾಲು ಕಪ್ಪು ಅಂತ ಹೇಳಿದ್ರೆ ಆ ಮಕ್ಕಳು ಕಾಗೆ ಕಾಹು ಹಾಹು ಅಂತ ಹೇಳ್ತವೆ. ಸೊ ಈ ತರ ಮಾತಾಡಿದಾಗ ಫ್ರೆಂಡ್ಸ್ ಗಳ ಮಧ್ಯ ಅಥವಾ ಬೇರೆ ಮಕ್ಕಳ ಮಧ್ಯ ಆ ಮಗು ಬುಲಿಯಿಂಗ್ ಗೆ ಒಳಗಾಗುತ್ತೆ, ಆ ಮಗು ಸ್ವಲ್ಪ ಕೀಳರಿಮೆ ಅನ್ಸ್ಬೋದು, ಲೋ ಸೆಲ್ಫ್ ಎಸ್ಟೀಮು, ಸ್ಕೂಲ್ಗೆ ಹೋಗಕ್ ಇಷ್ಟಪಡಲ್ಲ, ಸ್ಕೂಲಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗಕ್ ಇಷ್ಟಪಡಲ್ಲ, ಓದ್ಲಿಕ್ಕೆ ಇಷ್ಟಪಡಲ್ಲ, ಅಕಾಡೆಮಿಕಲಿ ಹಿಂದೆ ಉಳಿದ್ಬಿಡುತ್ತೆ. ಸೊ ಒಂದಕ್ಕೊಂದು ಲಿಂಕ್ಡ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, 1.6 ಇಯರ್ಸ್ ಒಳಗಡೆನೆ ಕರ್ಕೊಂಡು ಬನ್ನಿ. ಮ್ಯಾನೇಜ್ಮೆಂಟ್ ಮೂರು ಟೈಪ್ ಇರುತ್ತೆ, ಒಂದು ಪ್ರಾಪರ್ ಸರ್ಜಿಕಲ್ ಕರೆಕ್ಷನ್ ಬೈ ಪ್ಲಾಸ್ಟಿಕ್ ಸರ್ಜನ್, ಇನ್ನೊಂದು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಬೈ ಆರ್ಥೋಡಾಂಟಿಸ್ಟ್ ಅಥವಾ ಡೆಂಟಿಸ್ಟ್, ಇನ್ನೊಂದು ನಮ್ಮಲ್ಲಿ ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಅಸ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ. ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಬಂದ್ರೆ ಸರ್ಜಿಕಲ್ ಕರೆಕ್ಷನ್ಸ್ ಮೇಡಮ್, ಇದು ಸರ್ಜರಿ ಒಂದು ಸರ್ಜರಿಗೆ ನಿಲ್ಲಲ್ಲ ಇದು. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ನನ್ನ ಕೈ ಮೇಲೆ ಒಂದು ಗಾಯ ಮಾಡ್ಕೋತೀನಿ, ಒಂದು ಕಟ್ ಮಾಡ್ತೀನಿ, ಆ ಕಟ್ಟು ಒಣಗದ ಮೇಲೆ ಗಟ್ಟಿಯಾಗುತ್ತೆ, ಸುತ್ತಮುತ್ತಲಿನ ಚರ್ಮ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಅನ್ಸುತ್ತೆ, ಆ ಕಟ್ಟಾಗಿರೋ ಕಡೆ ಮಾತ್ರ ಹಾರ್ಡ್ ಇರುತ್ತೆ, ದಟ್ ಲೀವ್ಸ್ ಅ ಸ್ಕಾರ್. ಸೊ ಏನಾಗಿರುತ್ತೆ, ಸರ್ಜಿಕಲ್ ಕರೆಕ್ಷನ್ ಅಂದ್ರೆ ಅವರು ಅಲ್ಲಿ ಚುಚ್ಚಿ ಹೊಲ್ದಿರ್ತಾರಲ್ಲ, ಅಲ್ಲಿ ಸ್ಕಾರ್ ಇರುತ್ತೆ. ಸ್ಕಾರ್ ಇರೋ ಡೆವಲಪ್ಮೆಂಟ್ಗೂ ಸುತ್ತಮುತ್ತ ಇರೋ ಡೆವಲಪ್ಮೆಂಟ್ಗೂ ವ್ಯತ್ಯಾಸ ಇರುತ್ತೆ. ಸೊ ಬೇರೆ ತಲೆ ದೊಡ್ಡದಾಗುತ್ತೆ, ಅಂಗಳ ದೊಡ್ಡದಾಗುತ್ತೆ, ಎಲ್ಲ ದೊಡ್ಡದಾಗುತ್ತೆ, ಬೆಳವಣಿಗೆ ಆಗ್ತಿರುತ್ತೆ. ಕಿರುನಾಲಿಗೆ ಮಾತ್ರ ಅದೇ ರೇಟ್ ಅಲ್ಲಿ ಬೆಳವಣಿಗೆ ಆಗದೇನೆ ಇರಬಹುದು. ಹಾಗಾಗಿ ಏನಾಗುತ್ತೆ, ಗ್ಯಾಪ್ ಉಳ್ಕೊಳ್ಳುತ್ತೆ. ಈಗ ನಾವು ಪ ಅಂತ ಹೇಳಬೇಕಾದ್ರೆ ನಮ್ಮ ಕಿರುನಾಲಿಗೆ ಹೋಗಿ ಹಿಂದ್ಗಡೆ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಪೋಸ್ಟೀರಿಯರ್ ಫೆರಿಂಜಲ್ ವಾಲ್ ಮುಟ್ಬೇಕು, ಹಿಂಗೆ ಕ್ಲೋಸ್ ಆಗ್ಬೇಕು, ಆಗ ಬಾಯಲ್ಲಿ ಬರುತ್ತೆ ಪ ಅಂತ. ಅದೇ ಮಾ ಹೇಳಬೇಕಾದ್ರೆ ಕಿರುನಾಲ್ಗೆ ಕೆಳಗ್ ಬೀಳ್ಬೇಕು, ಮುಚ್ಕೋಬಾರ್ದು, ಮಾ ಬಿಡು ಈ ತರ. ಸೊ ಬಾಯಲ್ಲಿ ಬರುವಂತ ಶಬ್ದಗಳು ಹೇಳಬೇಕಾದ್ರೆ ಕಿರುನಾಲ್ಗೆ ಮೇಲೆ ಹೋಗ್ಬೇಕು, ಮೂಗಲ್ ಬರುವಂತ ಶಬ್ದಗಳು ಹೇಳಬೇಕಾದ್ರೆ ಕಿರುನಾಲ್ಗೆ ಕೆಳಗಿರ್ಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ನಮ್ಮ. ಸೊ ಏನಾಗ್ಬಿಡುತ್ತೆ, ಅವ್ರಿಗೆ ಸೀಳಿರೋದ್ರಿಂದ ಎಲ್ಲ ಮೂಗಲ್ ಬರ್ತಾ ಇರುತ್ತೆ. ಸೊ ಈ ಕರೆಕ್ಷನ್ ಆದಷ್ಟು ಬೇಗ ಆಗ್ಬೇಕು. ಇದಾದ್ಮೇಲೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗ್ಬೇಕು, ನಮ್ಮಲ್ಲಿ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ಆಗ್ಬೇಕು, ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಗ್ಬೇಕು. ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಅವ್ರಿಗೆ ಸರ್ಜರೀಸ್ಗಳನ್ನ ಕಮ್ಮಿ ಮಾಡಬಹುದು. ಒಂದೇ ಸರ್ಜರಿಗೆ ನಿಲ್ಲಲ್ಲ ಇದು, ದೊಡ್ಡವರಾದ್ಮೇಲೆ ಇನ್ನ ಸರ್ಜರೀಸ್ ಬೇಕಾಗ್ತದೆ, ಸೆಕೆಂಡರಿ ತರ್ಷರಿ ಸರ್ಜರೀಸ್ ಬೇಕಾಗ್ತದೆ. ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ರೆಗ್ಯುಲರ್ ಆಗಿ ತಗೊಂಡ್ರೆ ಸರ್ಜರೀಸ್ ಅವಾಯ್ಡ್ ಮಾಡಬಹುದು, ಅವನ್ನ ನಾರ್ಮಲ್ ಮಗುವಾಗಿ ಮಾಡಬಹುದು.
0: ಈಗ ಗಿರೀಶ್ರೆ ತಾವು ಮಾತಾಡ್ತಾ ಹೇಳಿದ್ರಿ, ಒಂದೇ ಸರ್ಜರಿಗೆ ನಿಲ್ಲಲ್ಲ, ಹೆಚ್ಚು ಹೆಚ್ಚು ಸರ್ಜರಿ, ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳು ಬೇಕಾಗ್ತದೆ ಅಂತೆ. ಆವಾಗ ನಮ್ಮ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ, ಇದು ಬಹಳ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಅಂತ. ಅಂದ್ರೆ ಬಡ ಬಗ್ಗರು ಏನ್ ಮಾಡ್ಬೇಕು?
1: ಆಕ್ಚುಲಿ ಸ್ಮೈಲ್ ಟ್ರೈನ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಈ ಪ್ರೋಗ್ರಾಮ್ ಅವರು ಮೊದಲನೇ ಸರ್ಜರಿನ ಫ್ರೀಯಾಗಿ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ರೀಚ್ ಆಗ್ಲಿ ಅನ್ಬಿಟ್ಟು ಸ್ಮೈಲ್ ಟ್ರೈನ್ ಅನ್ನೋರು ಫ್ರೀ ಸರ್ಜರೀಸ್ ಮಾಡ್ತಾ ಇದಾರೆ, ಮೊದಲನೇ ಸರ್ಜರಿ. ಸೊ ಮಕ್ಕಳಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಈಗ ಸೆಕೆಂಡ್

0: ಆದರೂ ರಿಕ್ವೆಸ್ಟ್ ಮಾಡಿಕೊಂಡು ಲೆಟ್ರ್ ಬರೀತು ಅಂತ ಹೇಳಿದ್ರೆ ಯಾರಾದರೂ ದಾನಿಗಳು ಲೈಕ್ ರೋಟರಿ ಕ್ಲಬ್ ಇರ್ಬೋದು ಅಥವಾ ಬೇರೆ ಬೇರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳು ಫಂಡ್ ಮಾಡ್ಬೋದು ಅಥವಾ ಎಂ ಪಿ ಫಂಡ್ಸಿಂದನೋ ಅವ್ರಿಗೆ ನಮ್ಮಲ್ಲಿ ನಮ್ಗೆ ಎಲ್ಲಿ ಗೊತ್ತು ನಾವಲ್ಲಿ ಸಹಾಯ ಮಾಡ್ತೀವಿ ಅಥವಾ ಅವ್ರಿಗೆ ಸೋಷಿಯಲ್ ವರ್ಕರ್ ಕಡೆ ಕಳಿಸ್ತೀವಿ ಅವ್ರು ಎಲ್ಲಿ ಅವ್ರಿಗೆ ಸಹಾಯ ಆಗುತ್ತೆ ಅಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ.
1: ಒಟ್ಟು ಈ ಮಕ್ಕಳಿಗೆ ಸರ್ಜರಿ ಅನ್ನೋದು ಅನಿವಾರ್ಯ ಅಂತ ಹೇಳ್ತೀವಿ.
0: ಸರ್ಜರಿ ಅನಿವಾರ್ಯ.
1: ಈಗ ಒಂದು ಕೊನೆಯದಾಗಿ ಗಿರೀಶ್ ಅವರೇ, ತಾವು ಮಾತಾಡ್ತಾ ಹೇಳಿದ್ರಿ ಜುಲೈ ತಿಂಗಳವನ್ನ ಈ ತರದ ಮಕ್ಕಳ ಒಂದು ಅನುಕೂಲತೆಗಾಗಿ ಫ್ರೀ ಚೆಕಪ್, ಅವರಿಗೆ ಒಂದು ಫ್ರೀ ಅನಾಲಿಸಿಸ್ ಮಾಡೋ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಅಕಸ್ಮಾತ್ ಆಗಿ ಬೇರೆ ಸಮಯದಲ್ಲಿ ಜನ ಬಂದು ತಮ್ಮನ್ನು ಸಂಪರ್ಕ ಮಾಡಿದ್ರೆ ಈ ಒಂದು ಟ್ರೀಟ್ಮೆಂಟ್ ಸಾಧ್ಯ ಇದೆಯಾ?
0: ಬೇರೆ ಸಮಯದಲ್ಲಿ ಬಂದ್ರೆ ಮಿನಿಮಮ್ ಚಾರ್ಜಸ್ ತಗೋತೀವಿ. ನಮ್ದು JSS ವಾಕ್ಶ್ರವಣ ಸಂಸ್ಥೆ, ಸುತ್ತೂರು ಮಠದ್ದು, ಇದು ಮಠದಾಗಿರೋದ್ರಿಂದ ತುಂಬಾ ಚಾರ್ಜ್ ಮಾಡೋದೇ ಇಲ್ಲ ನಾವು. ತುಂಬಾ ಮಿನಿಮಲ್ ಚಾರ್ಜಸ್, ಒಂದು ಅಸೆಸ್ಮೆಂಟ್ಗೆ ಒಂದು 100 ರೂಪಾಯಿ ತಗೋಬಹುದಷ್ಟೇ. ಥೆರಪಿ ಸೆಷನ್ಗೆ ನೀವು ಬೆಂಗಳೂರಲ್ಲೆಲ್ಲ 1800 ರೂಪಾಯಿ, 2000, 1500 2000 ಒಂದು ಸೆಷನ್ಗೆ, ಮುಕ್ಕಾಲು ಗಂಟೆ ಸೆಷನ್. ವೆರಸ್ ನಾವು ಚಾರ್ಜ್ ಮಾಡೋದು ಬರೀ 75 ರೂಪಾಯಿ. ಅದನ್ನು ಮಠದ್ದು ಸಂಸ್ಥೆ ಯಾಕೆ ಚಾರ್ಜ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಫ್ರೀಯಾಗಿ ಕೊಡ್ತಾ ಇದೀವಿ ಅಂದ್ರೆ ನಮ್ ಜನಕ್ಕೆ ಯಾವ್ದು ವ್ಯಾಲ್ಯೂ ಇರಲ್ಲ, ನಂಬಿಕೆನೆ ಬರಲ್ಲ. ಇವ್ರು ಫ್ರೀಯಾಗಿ ಕೊಡ್ತಾ ಇದಾರೆ, ಒಂದು ಮಿನಿಮಮ್ ವ್ಯಾಲ್ಯೂ ಆದ್ರೂ ಇಡಬೇಕು ಅಂತ ಹೇಳಿ ಸಂಸ್ಥೆ ಅದಿಟ್ಟಿದೆ. ಅಂಡ್ ಇದರಿಂದ ತುಂಬಾ ಜನ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ನಮ್ಮಲ್ಲಿ JSS ವಾಕ್ಶ್ರವಣ ಸಂಸ್ಥೆಯಲ್ಲಿ 50-60 ಕೇಸ್ ರೆಗ್ಯುಲರ್ ಆಗಿ ಥೆರಪಿ ತಗೋತಾ ಇದಾರೆ. ಕಂಟಿನ್ಯೂಸ್ಲಿ ತಿಂಗಳಿಗೆ 500 ಸೆಷನ್ಸ್ ಗಳು ನಡೀತಾ ಇದೆ ಥೆರಪಿ, 500 ಸೆಷನ್ಸ್. ಸೊ ಬಹಳ ಜನ ಉಪಯೋಗ ಪಡಿತಾ ಇದಾರೆ. ಇದರಲ್ಲಿ ಸೀಳು ತುಟಿ ಅಂಗಳು ಮಕ್ಕಳು ಸುಮಾರು ಜನ ಇದಾರೆ. ಸೊ ನೀವು ಅವರು ಜುಲೈ ತಿಂಗಳಲ್ಲಿ ಬಂದಾಗ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬೇರೆ ತಿಂಗಳಲ್ಲಿ ಬಂದಾಗ ಮಿನಿಮಮ್ ಚಾರ್ಜಸ್ ತಗೋತೀವಿ.
1: ಈಗ ಒಟ್ಟಿನಲ್ಲಿ ಈ ತರದ ಮಗು ಇರುವಂತಹ ಪಾಲಕರಿಗೆ ತಾವೇನ್ ಹೇಳಿಕೆ ಬಯಸ್ತೀರಿ?
0: ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ತರ ಮಗು ಕಂಡು ಬಂದಲ್ಲಿ ಹುಟ್ಟಿದ ತಕ್ಷಣ ನೀವು ತೋರಿಸಿ, ಹಾಸ್ಪಿಟಲ್ಗೆ ಹೋಗಿ ತೋರಿಸಿ, ಪ್ಲಾಸ್ಟಿಕ್ ಸರ್ಜನ್ ನ ಮೀಟ್ ಮಾಡಿ, ಆರ್ಥೋಡಾಂಟಿಸ್ಟ್ ಗೆ ತೋರಿಸಿ, ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನಮ್ಮ ಹತ್ರ ಬನ್ನಿ, ನಾವು ಎಲ್ಲರ ಹತ್ರನು ಕಳಿಸ್ತೀವಿ ಅಥವಾ ಅವ್ರು ಎಲ್ಲರ ಹತ್ರನು ಕಳಿಸ್ತಾರೆ. ಪ್ರೊಫೆಷನಲ್ಸ್ ಗೆ ಮಾತ್ರ ಗೊತ್ತಿರುತ್ತೆ ಎಲ್ಲರ ಹತ್ರನು ಕಳಿಸ್ಬೇಕು, ಯಾರ್ಯಾರಿಂದ ಟ್ರೀಟ್ಮೆಂಟ್ ಬೇಕು ಮಗುಗೆ ಅಂತ. ಸೊ ಎಲ್ಲರ ಹತ್ರನು ಕಳಿಸ್ತೀವಿ. ಅಟ್ಲೀಸ್ಟ್ ನೀವು ಹಾಸ್ಪಿಟಲ್ಗೆ ಹೋಗಿ ಅದನ್ನ, ಓ ದೇವ್ರು ಮಾಡಿದ್ದು ಹೀಗೆ, ಅಥವಾ ನನ್ನ ಮಗು ಮುಂದೆ ಮಾತಾಡ್ತಾನೆ, ಅಥವಾ ಇವನಿಂಗೆ ಹುಟ್ಟಿದಾನೆ, ಏನ್ ಮಾಡಕ್ ಆಗಲ್ಲ ಇದು ಅಂತ ಅವ್ರಿಗವರೇ ಅನ್ಕೊಂಡು ಸುಮ್ನೆ ಇರೋದ್ಕಿಂತ ಅವರು ಹಾಸ್ಪಿಟಲ್ಗೆ ತೋರಿಸಿ ಕನ್ಸರ್ನ್ ತೋರಿಸಿದ್ರೆ ನಾವು ಸಹಾಯ ಮಾಡ್ತೀವಿ. ಮಗು ನಾರ್ಮಲ್ ಮೈನ್ ಸ್ಟ್ರೀಮ್ ಮಗು ಜೊತೆ ಬೆಳೆದು ನಾರ್ಮಲ್ ಆಗಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ.
1: ಧನ್ಯವಾದಗಳು ಡಾಕ್ಟರ್ ಗಿರೀಶ್ ಅವರೇ. ಎಷ್ಟೊಂದು ಜನ ಪಾಲಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರಬಹುದು, ಹಾಗಾಗಿ ಅವರು ಧಾರವಾಡದಲ್ಲಿ ಇರುವಂತಹ JSS ವಾಕ್ಶ್ರವಣ ಸಂಸ್ಥೆಗೆ ಭೇಟಿ ಕೊಟ್ರೆ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರವಾದ ಮಾಹಿತಿ ಲಭ್ಯ ಆಗ್ತದೆ. ಜೊತೆಗೆ ಮಗುವಿಗೆ ಉತ್ತಮ ಚಿಕಿತ್ಸೆ ಸಿಕ್ಕು ಮಗು ಕೂಡ ಸಾಮಾನ್ಯ ಮಗುವಿನಂತೆ ಒಂದು ಶಾಲೆಯಲ್ಲಿ ಓದಿ ಉತ್ತಮ ಪ್ರಜೆ ಆಗೋದ್ರಲ್ಲಿ ಸಹಕಾರಿ ಆಗ್ತದೆ. ಈ ತರದ ಮಗುವನ್ನ ಮೂಲೆ ಗುಂಪು ಮಾಡದೇನೆ ಅದಕ್ಕೂ ಒಂದು ಬದುಕನ್ನ ಕಲ್ಪಿಸಿಕೊಡೋದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಅಂತ ಹೇಳ್ತಾ ಈ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಸೀಳು ತುಟಿ ಅಂಗಳು ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ. ಈಗ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಡಾಕ್ಟರ್ ರಜನಿಕಾಂತ್ ಅವರಿಂದ ಮಾಹಿತಿ.
3: ಹೃದಯಾಘಾತ ಎಂದರೆ ಹೃದಯದ ಒಂದು ಭಾಗಕ್ಕೆ ರಕ್ತ ಪೂರೈಕೆಯಲ್ಲಿ ಅಡ್ಡಿ ಉಂಟಾಗಿ ಅಲ್ಲಿನ ಹೃದಯದ ಜೀವಕೋಶಗಳು ಸಾಯೋದು ಎಂದರ್ಥ. ಇದಕ್ಕೆ ಮುಖ್ಯ ಕಾರಣ ರಕ್ತನಾಳದಲ್ಲಿ ಆಗುವ ಪ್ಲಾಕ್. ಇನ್ನು ಕೆಲವೊಮ್ಮೆ ಇನ್ನೊಂದು ಕಡೆ ಆದ ಪ್ಲಾಕು ಛಿದ್ರವಾಗಿ ಮುಂದೆ ಹೋಗಿ ಸಣ್ಣ ರಕ್ತನಾಳವನ್ನು ಮುಚ್ಚಿಕೊಳ್ಳುವುದು. ಆಗ ರಕ್ತ ಕೊರತೆ ಮತ್ತು ಆಮ್ಲಜನಕದ ಕ್ಷೀಣತೆಯಿಂದ ಹೃದಯದ ಜೀವಕೋಶಗಳಿಗೆ ತೊಂದರೆಯಾಗುತ್ತದೆ. ರಕ್ತನಾಳಗಳ ಅಡ್ಡುಗಟ್ಟುವಿಕೆಯ 80-90% ಮಟ್ಟಕ್ಕೆ ತಲುಪುವವರೆಗೂ ಈ ಸಮಸ್ಯೆ ಅರಿವಿಗೆ ಬರುವುದಿಲ್ಲ. ಹೃದಯಾಘಾತವು ಪ್ರಪಂಚದಾದ್ಯಂತ ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಸಾವನ್ನು ತರುವ ಪ್ರಮುಖ ಕಾರಣವಾಗಿದೆ. ಹೃದಯಾಘಾತ ಕಾಯಿಲೆ ಸಂಭವಿಸುವ 5 ಸಾವುಗಳಲ್ಲಿ ಒಂದಕ್ಕೆ ಕಾರಣವಾಗಿದೆ. ಮುಂಚೆ ಹೃದಯಾಘಾತ ಶ್ರೀಮಂತ ದೇಶಕ್ಕೆ ಮಾತ್ರ ಇತ್ತು. ಈಗ ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೂ ಸಹಿತ ಹೃದಯದ ರಕ್ತನಾಳದ ಕಾಯಿಲೆ ಸಾವನ್ನು ಉಂಟು ಮಾಡುವ ಪ್ರಮುಖ ಕಾರಣವಾಗುತ್ತಿದೆ. ಮುಂಚೆ 1985 2015 ಹೃದಯಾಘಾತದಿಂದ ಸಾವು ದ್ವಿಗುಣಗೊಂಡಿದೆ. ಹೃದಯಾಘಾತವು ಸಾಮಾನ್ಯವಾಗಿ ಮುಂಚೆ 50-60 ವರ್ಷ ಆದವರಿಗೆ ಮಾತ್ರ ಆಗುತ್ತಿತ್ತು, ಆದರೆ ಈಗ ಸಣ್ಣ ವಯಸ್ಸಿನವರಿಗೂ ಸಹಿತ ಆಗಬಹುದು. ಇದಕ್ಕೆ ಪ್ರಮುಖವಾಗಿರುವ ಕಾರಣಗಳು ಅಂದರೆ, ಮೊದಲಿಗೆ ಧೂಮಪಾನ, ನಿಯಂತ್ರಣವಿಲ್ಲದ ಮಧುಮೇಹ, ಕೊಲೆಸ್ಟ್ರಾಲ್ ಮತ್ತು ಕುಟುಂಬದ ಇತಿಹಾಸ, ಡಯಟಿನ ಕೊರತೆ, ವ್ಯಾಯಾಮದ ಕೊರತೆ ಅಥವಾ ಸಿಕ್ಕಾಪಟ್ಟೆ ವ್ಯಾಯಾಮ ಮಾಡುವುದರಿಂದಲೂ ಸಹಿತ ಆಗಬಹುದು. ರಕ್ತದ ಒತ್ತಡ ಕಂಟ್ರೋಲಲ್ಲಿ ಇರಲದೇ ಇದ್ದಾಗ, ಜೀವನ ಶೈಲಿ, ಮದ್ಯಪಾನ, ಇನ್ನು ಕೆಲವೊಮ್ಮೆ ಡ್ರಗ್ಸ್ ಮುಂತಾದಗಳಿಂದಲೂ ಸಹಿತ ಹೃದಯಾಘಾತವಾಗಬಹುದು. ಹೃದಯಾಘಾತದ ರೋಗ ಲಕ್ಷಣಗಳೆಂದರೆ ಏನು? ಹೃದಯಾಘಾತ ಆದಾಗ ನಿಮ್ಗೆ ಹೇಗೆ ಗೊತ್ತಾಗುತ್ತದೆ? ಮೊದಲಿಗೆ ಎದೆ ನೋವು ಶುರುವಾಗುತ್ತೆ. ಈ ಎದೆ ನೋವು ಒಮ್ಮೆಲೆ ಶುರುವಾಗುತ್ತದೆ. ವಿಶಿಷ್ಟವಾಗಿ ಈ ಎದೆ ನೋವು ಎಡೆಭಾಗದ ಎದೆಯಿಂದ ಎಡಗಡೆ ಕೈಗೆ ಮುಷ್ಟಿಯನ್ನು ಬಿಗಿದಾಗಿ ಹಿಡಿದುಕೊಂಡು ಎದೆ ನೋವನ್ನು

0: ನಿಯಂತ್ರಿಸಲು ಕೊಳ್ಳುತ್ತಾರೆ. ಈ ಚಿಹ್ನೆಯನ್ನು ಹೃದಯಘಾತದ ಎದೆ ನೋವಿನ ಮುನ್ಸೂಚನೆ ಎಂದು ಸಹಿತ ತಿಳಿಯಬಹುದು. ಆದರೆ ಕೆಲವೊಮ್ಮೆ ಸರಿಸುಮಾರು 25% ಜನರಿಗೆ ಎದೆ ನೋವು ಅಥವಾ ಯಾವುದೇ ಇತರ ರೋಗ ಲಕ್ಷಣಗಳು ಇಲ್ಲದೆ ಸದ್ದಿಲ್ಲದೆ ಹೃದಯಘಾತ ಆಗುತ್ತದೆ. ಇದಕ್ಕೆ ಸೈಲೆಂಟ್ MI ಎನ್ನುತ್ತಾರೆ. ಮೇಲೆ ಹೇಳಿದಂತೆ ಇತರದ ಯಾವುದೇ ತೊಂದರೆ ಇದ್ದಾಗ ನೀವು ನಿಮ್ಮ ಹತ್ತಿರದಲ್ಲಿ ಇರುವ ದವಾಖಾನೆಗೆ ಬೇಗ ಹೋಗಬೇಕು. ಹೃದಯಘಾತ ಕಂಡುಹಿಡಿಯಲು ನಮ್ಮಲ್ಲಿ 3 ತರದ ಪರೀಕ್ಷೆಗಳಿವೆ. ಅವು ಯಾವುವು ಎಂದರೆ, ಮೊದಲನೆಯದು ECG ಅಥವಾ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದರೆ ವಿದ್ಯುತ್ ಲೇಖ, ಎರಡನೆಯದು ಎಕೋಕಾರ್ಡಿಯೋಗ್ರಾಫಿ, ಇದರಲ್ಲಿ ಹಾರ್ಟ್ ಅನ್ನು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಿಷಿನ್ ಇಂದ ನೋಡುತ್ತಾರೆ, ಅದರಲ್ಲಿ ಏನಾದರೂ ಏರುಪೇರು ಇದ್ದರೆ ಕಂಡುಹಿಡಿಯುತ್ತಾರೆ. ಮೂರನೆಯದು ರಕ್ತದ ಪರೀಕ್ಷೆ, ಇದರಲ್ಲಿ ಕ್ರಿಯಾಟಿನಿನ್ ಕೈನೇಸ್ ಮತ್ತು ಟ್ರೋಪೋನಿನ ಮಟ್ಟವನ್ನು ಅಳತೆ ಮಾಡಬಹುದು, ಅದರಿಂದಲೂ ಸಹಿತ ನಿಮಗೆ ಹೃದಯಘಾತ ಆಗಿದೆ ಎಂದು ಪತ್ತೆ ಹಚ್ಚಬಹುದು. ಹೃದಯಘಾತರ ECG ಮೇಲೆ 2 ತರ ವಿಭಾಗಿಸಬಹುದು, ಒಂದು ಸ್ಟೆಮಿ ಅಂತ, ಇನ್ನೊಂದು ನಾನ್ ಸ್ಟೆಮಿ ಅಂತ. ಸ್ಟೆಮಿಯು ಸ್ವಲ್ಪ ತೀವ್ರವಾಗಿರುತ್ತದೆ, ನಾನ್ ಸ್ಟೆಮಿ ಸ್ವಲ್ಪ ಕಡಿಮೆ ಪ್ರಮಾಣದ್ದು. ಒಮ್ಮೆ ನಿಮಗೆ ಹೃದಯಘಾತವಾಗಿದೆ ಎಂದು ಗುರುತಿಸಿದ ಮೇಲೆ ವೈದ್ಯರು ನಿಮಗೆ ತಕ್ಷಣವೇ ಆಮ್ಲಜನಕ, ಆಸ್ಪ್ರಿನ್, ಕ್ಲೋಪಿಡೋರಲ್ ಮತ್ತು ಸ್ಟಾಟಿನ್ ಅನ್ನ ಮಾತ್ರೆಗಳನ್ನು ಕೊಡುತ್ತಾರೆ.
1: ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ರಜನಿಕಾಂತ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರಗತಿಪಥ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರ ಸಂವಾದ.
1: ಶಿವಣ್ಣ, ಹೇಗಿದ್ದೀರಿ?
2: ಓಹೋಹೋ, ಏನ್ ಸುಬಣ, ನಾನು ಇಲ್ಲೇ ಹೋಗ್ತಾ ಇದ್ದೆ ಟೌನಿಗೆ, ನೋಡ್ಕೊಂಡು ಹೋಗೋಣ ಮನೆಗೆ ಅಂತ ಬಂದ್ರೆ ಏನಿದು ಪೇಪರ್ ಇಷ್ಟೊಂದೆಲ್ಲ ಹಾಸ್ಕೊಂಡು ಟೇಬಲ್ ಮೇಲೆ, ಏನ್ ಕತೆ, ಏನ್ ಅಭ್ಯಾಸ ಇದು?
1: ಅಲ್ಲ, ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಅನಿಸ್ತು. ಇತ್ತೀಚೆಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲ ನಮ್ಮ ಯುವಕರು ತಮ್ಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳ್ತಿದಾರಲ್ವಾ?
2: ಹೌದು ಹೌದು ಹೌದು. ಏನ್ ಗೊತ್ತಾ ಸುಬ್ಬಣ್ಣ, ಈಗ ಮನಸ್ಸಿದ್ರೆ ಮಾರ್ಗ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದವ್ರು ಬೇಕಾದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ನೀನ್ ಯಾವ್ದ್ರ ಬಗ್ಗೆ ಹೇಳಕೊಟ್ಟೆ?
1: ಇದು ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಶಿವಣ್ಣ. ಇದು
2: ಏನು,
1: 2 ವರ್ಷದಲ್ಲಿ 2.5 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ.
2: ಓಹೋ, ಯಾವ್ದಪ್ಪ ಇದು, ಹೊಸ ಉದ್ಯೋಗ ಇದು?
1: ಇದು ಒಂದು ಹೊಸ ಯೋಜನೆಯನ್ನ ಈ ಸಾರಿ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇದು ಹೆಸರೇನೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ.
2: ಓಹೋ, ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ರೋಜ್ಗಾರ್ ಯೋಜನೆ ಅಂದ್ರೆ
1: ರೋಜ್ಗಾರ್ ಯೋಜನೆ. ಆದ್ರೆ ನಾವ್ ಇಷ್ಟು ದಿವಸಗಳ ಕಾಲ ನಾವ್ ಈ ಹಳ್ಳಿಲೆಲ್ಲ ಏನಂದ್ಕೋತಿದ್ವಿ, ರೋಜ್ಗಾರ್ ಯೋಜನೆ ಅಂತ ಅಂದ್ಕೊಂಡೇನೆ ಬೇರೆ ತರದಲ್ಲೇ ಯೋಚನೆ ಮಾಡ್ತಾ ಇದ್ವಿ.
2: ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಬಿಡು.
1: ಈಗ ಏನಾಗೋಯ್ತು ಅಂತಂದ್ರೆ, ಇದು ನೋಡಿದ್ರೆ ನಮ್ಮ ತೋಟದಲ್ಲಿ ಮಾಡೋ ರೋಜ್ಗಾರ ಯೋಜನೆ ಅಲ್ವೇ ಅಲ್ಲ. ಇದು ಎಲ್ಲ ಕಂಪನಿ ಇದೆಯಲ್ಲ, ಕಂಪನಿಗಳಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕಂತೆ, ಹೊಸದಾಗಿ ಸೇರ್ಕೊಳ್ಳೋ ಅಂತ ಯುವಕರಿಗೆ ದುಡ್ಡು ಕೊಡ್ತಾರಂತೆ.
2: ಓಹೋ, ನೋಡಪ್ಪ, ನಾನು ಈ ನರೇಗಾ ಯೋಜನೆ ಇದೆಯಲ್ಲ,
1: ಅಲ್ಲ ಅದಕ್ಕೆ ಹೇಳಿದ್ರು ಆ ರೋಜ್ಗಾರ ಯೋಜನೆ ಅಲ್ಲ ಇದು.
2: ಅದು ನಮ್ಮ ರೈತರು ಮಕ್ಕಳಿಗೆ ಸಂಬಂಧಪಟ್ಟದ್ದು, ಗ್ರಾಮೀಣ ಭಾಗದಲ್ಲಿ.
1: ಹೌದು,
2: ಇದು ಬೇರೆ ಯುವಕರಿಗೆ.
1: ಅಂದ್ರೆ ಯುವಕರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದ್ರಲ್ಲಿ ಬಹಳ ಒಂದು ವಿಶೇಷತೆ ಇದೆಯಪ್ಪ.
2: ಏನಂತದ್ದು ವಿಶೇಷತೆ ಇದ್ರಲ್ಲಿ?
1: ನಮ್ಮಲ್ಲಿ ಉದ್ಯೋಗದಾತರು ಉದ್ಯೋಗಿಗಳು ಎರಡು ಹೇಳ್ತೀವಿ. ಹೌದಾ?
2: ಹೌದು ಹೌದು.
1: ಈ ಒಂದು ಯೋಜನೆಯಲ್ಲಿ ಉದ್ಯೋಗದಾತರಿಗೂ ಹಣ ಕೊಡ್ತಿದ್ದಾರೆ, ಉದ್ಯೋಗ ಸೇರ್ಕೊಳ್ಳೋರಿಗೂ ಹಣ ಕೊಡ್ತಿದ್ದಾರೆ.
2: ಉದ್ಯೋಗದಾತರು ಅಂದ್ರೆ ಯಾರು ಉದ್ಯೋಗ ಕೊಡ್ತಾರೆ ಅವರು, ಅವರಿಗೂ ದುಡ್ಡು?
1: ಇದಕ್ಕೆ ಆಮೇಲೆ ನೋಡ್ತಾ ಇದ್ದೆ, ನನಗೆ ಬಹಳ ಆಶ್ಚರ್ಯ ಆಗೋಯ್ತು. 2 ವರ್ಷದಲ್ಲಿ 2.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ 2025 ಜುಲೈ 1 ಕ್ಯಾಬಿನೆಟ್ ನಲ್ಲಿ ಇದನ್ನ ಜಾರಿಗೆ ತರೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ.
2: ನೋಡಪ್ಪ, ಇವು ನಮ್ಗಳಿಗೆ ಗೊತ್ತೇ ಆಗೋದಿಲ್ಲ, ಇಲ್ಲಿ ತನಕ ಬರೋದೇ ಇಲ್ಲ ನಮ್ಗೆ. ಯಾವಾಗಿಂದ ಇನ್ನೊಂದ್ಸರಿ ಹೇಳು?
1: ಇದು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿದ್ದು ಜುಲೈ 1, 2025. ಅದೇನೋ ಅವ್ರ ಇಂಗ್ಲಿಷ್ ನಲ್ಲಿ ಬರ್ದಿದಾರಪ್ಪ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನಿಶಿಯೇಟಿವ್ ಸ್ಕೀಮ್. ಇದರ ಹೆಸರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಇಟ್ಟಿರೋ ದುಡ್ಡು ನೋಡ್ಬಿಟ್ರೆ ಲೆಕ್ಕ ಮಾಡೋದೇ ಕಷ್ಟಪ್ಪ.
2: ಹೌದಾ?
1: 99,446 ಕೋಟಿ
2: ಇದು.

0: ಎಷ್ಟು 2 ವರ್ಷದಲ್ಲಿ ಖರ್ಚು,
1: 2 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ. ಅದ್ರಲ್ಲೂ ಅದು ಡೇಟು ಅಲ್ಲಿ ಡೆಡ್ ಲೈನ್ ಅಂದ್ರೆ ಅಂತಿಮ ಒಂದು ದಿನಾಂಕವನ್ನು ಹೇಳ್ಬಿಟ್ಟಿದ್ದಾರೆ.
0: ಹೌದಾ?
1: ಯಾವಾಗಿಂದ ಶುರುವಾಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ ಅಂತ ಈಗ ನೋಡಲ್ಲಿ.
0: ಅಂದ್ರೆ ಏನ್ ಗೊತ್ತಾ ಸುಬ್ಬಣ್ಣ, ನಾನು ಹೇಳೋದು ನಮ್ ದೇಶದಲ್ಲಿ ಎಷ್ಟೋ ಯೋಜನೆಗಳಿದೆ, ಆದ್ರೆ ಟೈಮ್ ಲಿಮಿಟ್ ಇರೋದಿಲ್ಲ. ಈ ರೀತಿ ಟೈಮ್ ಲಿಮಿಟ್ ಹಾಕೋದ್ರಿಂದ ಏನಾಗುತ್ತೆ, ಅಧಿಕಾರಿಗಳ ಮೇಲೆ ಒತ್ತಡ ಬರುತ್ತೆ. ಆಮೇಲೆ ಅಷ್ಟೊಳಗಡೆ ಈ ಒಂದು ಯೋಜನೆ ಸಾಕಾರ ಆಗ್ಬೇಕು ಅಂತೇಳಿ ಜನಗಳಿಗೂ ಕೂಡ ಅಧಿಕಾರಿಗಳು ಬೆನ್ನತ್ತಾರೆ. ಬಹಳ ಒಳ್ಳೆ ಯೋಜನೆ ಸುಬ್ಬಣ್ಣ ಇದು. ಇದು ಎಫೆಕ್ಟಿವ್ ಡೇಟ್ ಅಂತ ಅದೇನೋ ಆಗಸ್ಟ್ 2025 31 ಜುಲೈ 2027.
1: 2 ವರ್ಷ
0: ಆಯ್ತಲ್ಲ,
1: 2 ವರ್ಷದ ಒಳಗಡೆಗೆ ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಯೋಜನೆನೆ ಈ ಯೋಜನೆ. ಆದ್ರೆ ಇದರಲ್ಲಿ ಇನ್ನೊಂದಿದೆ, ಉದ್ಯೋಗ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೋತಾರಲ್ಲ,
0: ಹೌದು,
1: ಅವರಿಗೆ 15,000 ರೂಪಾಯಿ ಕೊಡ್ತಾರೆ
0: ನೋಡಪ್ಪ.
1: ಅದು 2 ಇನ್ಸ್ಟಾಲ್ಮೆಂಟ್, ಆ 2 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡೋದಕ್ಕೂ 7,500 ಕೊಡ್ತಾರೆ.
0: ಬಹಳ ಖುಷಿ ಆಗುತ್ತೆ, ಯಾಕೆಂದ್ರೆ ಕಲಿಯೋ ಟೈಮಲ್ಲೂ ಕೂಡ ಇಷ್ಟು ದುಡ್ಡು ಕೊಡ್ತಾರೆ ಅವರು.
1: ಹೌದು, ಈಗ ಉದ್ಯೋಗಕ್ಕೆ ತಗೋತಾರಲ್ಲ, ತಗೊಂಡವನಿಗೆ ತಿಂಗಳ 3,000 ರೂಪಾಯಿ ಕೊಡ್ತಾರೆ, ಇವರಿಗೆ ಕೊಡೋದಕ್ಕೋಸ್ಕರ.
0: ಸರಿ ಸರಿ.
1: ಆಮೇಲೆ ವೇಜಸ್ ಅನ್ನ ಇಟ್ಟಿದ್ದಾರೆ, ಅವರಿಗೆ ಈ ಬೇರೆ ಬೇರೆ ತರದ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಇದನ್ನ ಅಮೌಂಟ್ ಅನ್ನ ಬಿಟ್ಟು ಇನ್ನೊಂದು ವಿಶೇಷ ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ ಗಳು ಅಂತ ಕರೀತಾರಲ್ಲ, ಖರ್ಚು ವೆಚ್ಚ,
0: ಖರ್ಚು ವೆಚ್ಚ
1: ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಕ್ಕೆ,
0: ಹೌದು,
1: ಅದಕ್ಕೆ ಸುಮಾರು 200 ಚಿಲ್ಲರೆ ಕೋಟಿ ರೂಪಾಯಿ ಇಟ್ಬಿಟ್ಟಿದ್ದಾರೆ
0: ನೋಡಪ್ಪ.
1: ಈಗ ನಮ್ಮ ಇದಕ್ಕೆ ಮುಖ್ಯವಾಗಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ ಯುವಕರಿಗಿಂತ ಹೆಚ್ಚಾಗಿ ಉದ್ಯೋಗದಾತರು ಇರ್ತಾರೆ.
0: ಉದ್ಯೋಗದಾತರು
1: ಇದಕ್ಕೆ ಮನಸ್ಸು ಮಾಡ್ಬೇಕು ಈಗ.
0: ಹೌದು ಹೌದು,
1: ಅಂದ್ರೆ ಈ ಯೋಜನೆಯನ್ನ ನಾವು ಹೇಗೆ ಅನುಷ್ಠಾನ ಮಾಡ್ಕೋಬಹುದು ಅಂತ.
0: ಹೌದು, ಈಗ ಏನಾಗತ್ತೆ ಅಂದ್ರೆ ನಮ್ದೊಂದು ಕಂಪನಿ ಇದೆ ಅಂದ್ರೆ ಬರೀ ನಾವಷ್ಟೇನೆ ಬೆಳೀತಾ ಹೋಗ್ಬಾರ್ದು ಸುಬ್ಬಣ್ಣ, ಏನಂತೀಯ?
1: ಈಗ ನೋಡಿ ಇನ್ನೊಂದು ಹೇಳ್ತಾನೆ ಇಲ್ಲಿ, ಆಲ್ ಪೇಮೆಂಟ್ಸ್ ಟು ದಿ ಫಸ್ಟ್ ಟೈಮ್ ಎಂಪ್ಲಾಯಿ ಅಂದ್ರೆ ಈಗ ಡಿಗ್ರಿ ಮುಗಿಸ್ತಾರೆ ಅಂತ ಇಟ್ಕೋ.
0: ಹೌದು,
1: ಡಿಗ್ರಿ ಮುಗಿಸಿದ ನಂತರ ಒಂದ್ ಕಡೆಯಲ್ಲಿ ಎಂಪ್ಲಾಯಿ ಆಗಿ ಸೇರ್ಕೊಳ್ಳುವಾಗ ಮಾತ್ರ ಈ ಯೋಜನೆ. ಈಗ ನಮ್ಮ ಯುವಕರು ಇದಾರಲ್ಲ, ಅದೇನೋ ನಮ್ಮ ಬೆಂಗಳೂರಿಗೆ ಹೋಗ್ತಾರೆ, ಸಾಫ್ಟ್ವೇರ್ ಸೇರ್ತಾರೆ, ಇವತ್ತೊಂದು ಕಂಪನಿ ನಾಳೆ ಒಂದ್ ಕಂಪನಿ ಅಂತ ಹೇಳ್ತಾರಲ್ವಾ, ಅಂತವ್ರಿಗಲ್ಲ ಇದು.
0: ಮತ್ತೆ
1: ಫಸ್ಟ್ ಟೈಮ್ ಅವನು ಜಾಬ್ಗೆ ಸೇರಿದಾಗ ಅವನಿಗೆ ಒಂದು ಕೊಡೋ ಅಂತ ಒಂದು ಬೆನಿಫಿಟ್ ಇದು. ಹಾಗೇನೆ ಇಲ್ಲಿ ಇದ್ರಲ್ಲಿ 2 ಭಾಗ ಮಾಡ್ಬಿಟ್ಟಿದ್ದಾರೆ.
0: ಯಾವ ತರ?
1: ಎಂಪ್ಲಾಯಿಗೆ ಒಂದ್ ಹೇಳ್ತಾರೆ, ಅಂದ್ರೆ ಯಾರು ಈ ಉದ್ಯೋಗ ಮಾಡೋದಕ್ಕೆ ಸೇರ್ಕೋತಾರಲ್ಲ, ಆಮೇಲೆ ಉದ್ಯೋಗ ಕೊಡೋರಿಗೆ, ಅವರಿಗೇನೆ ಇನ್ನೊಂದು ಸಪರೇಟ್ ಭಾಗ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಯೋಜನೆ, ಇವರಿಗೆ ಇನ್ನೊಂದಿಷ್ಟು ಯೋಜನೆ, ಈ ತರ ಮಾಡ್ಬಿಟ್ಟು ಅವ್ರು ಇದನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವೆಲ್ಲವೂ ಕೂಡ DBT ಅಂತ ಕರೀತಾರಲ್ಲ, ಈಗ ನಮ್ಮ ಎಲ್ಲರಿಗೂ ಗೊತ್ತಿರುವಂತದ್ದು, ಡೈರೆಕ್ಟ್ ಆಗಿ ಅಕೌಂಟ್ಗೆ ಬಂದು ಬೀಳೋದು.
0: ಇದು ನೋಡು ಸುಬ್ಬಣ್ಣ, ಬಹಳ ಒಳ್ಳೆ ಸ್ಕೀಮ್ ಇದು.
1: ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ವೇ ಇಲ್ಲ.
0: ಹೌದು, ಅದು ಹೆಂಗಾಗ್ತಿತ್ತು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಇಲಿ ಕಚ್ಕೊಂಡೋಯ್ತು ಅಂದಂಗೆ, ಬರೋ ದುಡ್ಡಲ್ಲಿ ಮಧ್ಯವರ್ತಿಗಳ ನುಂಗಿ ನೀರ್ ಕುಡಿತಾ ಇದ್ರು. ಬಟ್ ಇದು ಒಳ್ಳೆ ಸ್ಕೀಮ್ ಆಯ್ತು, ಡೈರೆಕ್ಟ್ ಆಗಿ ಅಕೌಂಟ್ ಹೋಗಿ,
1: ಡೈರೆಕ್ಟ್ ಅಕೌಂಟ್ ಆಗುತ್ತೆ. ನನಗೆ ಅದು ಎಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು, 3.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಮ್ಮ ಉದ್ಯೋಗದಾತರು ಮುಂದೆ ಬರಬೇಕು ಅಂತ.
0: ಹೌದು ಹೌದು. ಈಗ ಉದ್ಯೋಗದ ಈ ಕಂಪನಿಗಳೇನಿರುತ್ತೆ ಅವುಗಳಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಅಂತ ಕೂಡ ಇರುತ್ತಲ್ಲ.
1: ಹೌದು ಹೌದು ಹೌದು.
0: ಹಂಗಾಗಿ ಅವರು ಕೂಡ ನಿರುದ್ಯೋಗಿಗಳನ್ನ ಆದಷ್ಟು ಹೆಚ್ಚೆಚ್ಚು ಅವ್ರ ಗಮನ ಸೆಳಿಬೇಕು, ಸೇರಿಸ್ಕೊಳ್ಬೇಕು. ಇದರಿಂದ ಅವ್ರಿಗೂ ಕೂಡ ಒಳ್ಳೆ ಇದೆಯಲ್ಲ, ಬೆನಿಫಿಟ್ ಇದೆಯಲ್ಲ.
1: ಹೌದು, ಅಂದ್ರೆ ಸಾಮಾಜಿಕ ಭದ್ರತೆಗೋಸ್ಕರವಾಗಿ ನಮ್ಮ ಈ ಉದ್ಯೋಗದಾತರು ಹೊಸ ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೇನೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು.
0: ಹೌದು ಹೌದು ಹೌದು.
1: ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದ್ ಹೇಳ್ತಾರೆ ಅದರಲ್ಲಿ,
0: ಏನಂತೆ,
1: ಈಗ ನಾವೆಲ್ಲ ಟ್ರೈನಿಂಗ್ ತಗೊಂಡು ಜಾಬ್ ಸೇರ್ತೀವಿ. ಹೌದಾ?
0: ಹೌದು ಹೌದು.
1: ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾನೆ. ಈಗ ಒಬ್ಬ ಫಸ್ಟ್ ಟೈಮ್ ನೌಕರಿ ಸೇರ್ತಾನಪ್ಪ,
0: ಸರಿ,
1: ಸೇರಿದ ನಂತರ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ.
0: ಓಹೋ, ಸ್ಟೈಪೆಂಡ್ ಅಂತಾರಲ್ಲ ಹಂಗೆ ಸುಬ್ಬಣ್ಣ ಇದು.
1: ಹೌದು
0: ಅಲ್ವಾ?
1: ಆಮೇಲೆ ನೌಕರದಾರರು ಸೇರ್ಕೊಂಡ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಒಂದ್ ಮಾತು ಎಲ್ಲ ಕಡೆ ಕೇಳ್ತೀವಲ್ಲ, ಕೌಶಲ್ಯ ಕೌಶಲ್ಯ ಅಂತ.
0: ಹೌದೌದು.
1: ಕೌಶಲ್ಯ ಗೊತ್ತಿಲ್ದಿದ್ರೆ ಕೌಶಲ್ಯ ಕಲಿಸ್ಕೊಡೋದಕ್ಕೆ ಹೇಳ್ತಾರೆ ಶಿವಣ್ಣ. ಇದ್ರಲ್ಲಿ
0: ಒಳ್ಳೆ ಸ್ಕೀಮ್ ಆಯ್ತಲ್ಲ ಸುಬ್ಬಣ್ಣ. ಅಂದ್ರೆ ಯಾರ್ ಬೇಕಾದ್ರೂ ಸೇರ್ಕೋಬಹುದು. ಈಗ ನನಗೊಂದು ಕೆಲಸ ಅಂತೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅವರು, ಅದಕ್ಕೂ ದುಡ್ಡು ಕೊಡ್ಬೇಕು.
1: ಹೌದು,
0: ಒಳ್ಳೆ ಕೆಲಸ.
1: ಅಂದ್ರೆ ಈಗ ಟ್ರೈನಿಂಗ್ ತಗೊಳೋದಕ್ಕೂ ಅವರು ಎಂಪ್ಲಾಯರ್ಸ್ ಇರ್ತಾರಲ್ಲ, ಅಂದ್ರೆ ಯಾರು ನೌಕರಿ ಕೊಡೋರು ಇರ್ತಾರಲ್ವ, ಅವ್ರೂ ಮಾಡ್ಬೋದು. ಇಲ್ಲ ಅಂತ ನಾನು ಒಂದು ಟ್ರೈನಿಂಗ್ ಸ್ಕಿಲ್ ಅನ್ನ ತಗೋತೀನಿ ಅಂತಂದ್ರೆ ಅದಕ್ಕೂ ಇರಬಹುದು. ಈ ತರದ ಬೇರೆ ಬೇರೆ ವಿಭಾಗಗಳನ್ನ ಇಟ್ಬಿಟ್ಟಿದ್ದಾರೆ.
0: ಸರಿ ಸರಿ.
1: ಈ ರೀತಿ ವಿಭಾಗ ಇಟ್ಟಿದ್ದನ್ನ ಎಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಟ್ಟಿದಾರಪ್ಪ. ಅದನ್ನೇ ನೋಡ್ತಾ ಇದ್ದಿದ್ ನಾನು.
0: ಹೌದಾ?
1: ನಾನು ಸರ್ಚ್ ಮಾಡ್ತಾ ಇದ್ದೆ ಇಲ್ಲಿ ಹೋದ್ರೆ ನನಗೆ ಎಲ್ಲಿ ಸಿಗತ್ತೆ ಅಂತ. ಯಾಕಂದ್ರೆ ಅದ್ರಲ್ಲಿ ಪೂರ್ತಿ ವಿವರ ಕೊಟ್ಟಿದ್ದಾರೆ.
0: ಏನದು?
1: https://pmvbry.com/

0: epfinda.gov.in ಇದಕ್ಕೆ ಹೋಗಬಹುದು.
1: ಇಲ್ಲ ಇನ್ನೊಂದಿದೆಯಾ?
0: ಇನ್ನೂ ಒಂದಿದೆ. ಇಲ್ಲ ಅಂತಂದ್ರೆ pmvbry.labor.gov.in ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು ಅಂತ ಹೇಳ್ತಾನೆ. ಕಾರ್ಮಿಕ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದ್ರೆ ತಿಳಿಯುತ್ತೆ. ಇಲ್ಲ ಅಂತಂದ್ರೆ ನಾವು ವೆಬ್ಸೈಟ್ ಹೇಳಿದೀವಲ್ವಾ, ಅಲ್ಲಿ ಹೋಗಾದ್ರೂ ತಿಳ್ಕೊಳ್ಳಿ.
1: ನಾನು ಬರ್ಕೊಂಡಿದ್ದೇನಪ್ಪ,
0: ನಾನು ಅದನ್ನೇ, ನನಗೆ ಮೊದಲು ಓದೋದಕ್ಕೆ ಕಷ್ಟ ಆಗೋಯ್ತು, ಅದಕ್ಕೆ ನೀನ್ ಬರೋವಾಗ ಅದ್ರಲ್ಲೇ ಮುಳುಗೋಗ್ಬಿಟ್ಟಿದೆ, ನಿನ್ ಕಡೆ ನೋಡೋದಕ್ಕೆ ಆಗಿಲ್ಲ. ಕಾಫಿ ಆದ್ರೂ ಕುಡಿಯೋಣವಾ?
1: ಸರಿ ಸರಿ.
2: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
3: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
2: ಜಡ ದಿನವ ಮುದಗೊಳಿಸೋ ಸಹಪಾಠಿ,
3: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
2: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ್ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ: ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಮಹತ್ವದ ಒಪ್ಪಂದವು ಭಾರತೀಯ ರಫ್ತಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡ 99% ಸುಂಕ ರೇಖೆಗಳಿಗೆ ಶೂನ್ಯ ಸುಂಕದ ಪ್ರವೇಶವನ್ನು ನೀಡುತ್ತದೆ. ಆ ಮೂಲಕ ಬ್ರಿಟನ್ ಸರಕುಗಳು ಅಗ್ಗವಾಗಲಿದ್ದು, ಇದೇ ವೇಳೆ ಭಾರತ ರಫ್ತಿನ ಪ್ರಮಾಣ ಏರಿಕೆಯಾಗಲಿದೆ. ಇದು ಭಾರತ ಮತ್ತು ಬ್ರಿಟನ್ ಹಂಚಿಕೆಯ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ. ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಗಾಢವಾಗಿಸಲು ಈ ಐತಿಹಾಸಿಕ ಒಪ್ಪಂದಕ್ಕೆ 2021 ಮೇನಲ್ಲಿ ಅಡಿಪಾಯ ಹಾಕಲಾಯಿತು. ಅದರಂತೆ ಈ ವ್ಯಾಪಾರ ಪಾಲುದಾರಿಕೆ ಮತ್ತು ಭಾರತ ಯುಕೆ ಮಾರ್ಗಸೂಚಿ 2030 ಅಳವಡಿಕೆಯ ಮೂಲಕ ನಡೆಯಲಿದ್ದು, ಮುಂದಿನ 4 ವರ್ಷಗಳಲ್ಲಿ ವ್ಯಾಪಾರವನ್ನು $100 ಬಿಲಿಯನ್ ಯುಎಸ್ ಡಾಲರ್ಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ 4 ದಿನಗಳ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವು ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಇದು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ಸ್ಮಾರ್ಟ್ ಆಪ್ಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ 5F ಮಿಷನ್ ಫಾರ್ಮ್ನಿಂದ, ಫೈಬರ್ನಿಂದ, ಫ್ಯಾಕ್ಟರಿಯಿಂದ, ಫ್ಯಾಷನ್ನಿಂದ ವಿದೇಶಿಗೆ ಸ್ಫೂರ್ತಿ ಪಡೆದ ಭಾರತ್ ಟೆಕ್ಸ್ 2026 ಜವಳಿ ಮೌಲ್ಯ ಸರಪಳಿಯಾದ್ಯಂತ ವ್ಯವಹಾರ, ಹೂಡಿಕೆ, ನಾವೀನ್ಯತೆ, ನೀತಿ ಸಂವಾದ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಿಗೆ ಪ್ರಮುಖ ಜಾಗತಿಕ ವೇದಿಕೆಯಾಗಿ ವಿಕಸನಗೊಂಡಿದೆ. ಭಾರತ್ ಟೆಕ್ಸ್ 2026 ಮೂರನೇ ಆವೃತ್ತಿಯು ಸುಮಾರು 7,000 ಖರೀದಿದಾರರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳ ಭಾಗವಹಿಸುವಿಕೆ ಸಾಕ್ಷಿಯಾಗಿದೆ. 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಸಿದ್ದ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಇಂದು ಭಗವಾನ್ ಜಗನ್ನಾಥ

0: ಪ್ರಯುಕ್ತ ಭಗವಾನ್ ಬಲಭದ್ರ ಹಾಗೂ ದೇವಿ ಸುಭದ್ರೆಯವರ ನವಯೌವನ ದರ್ಶನ ನಡೆಯಲಿದೆ. ಸ್ನಾನ ಪೂರ್ಣಿಮೆಯ ಬಳಿಕ ದೇವರುಗಳು ಆಚರಣಾತ್ಮಕ ಅಸ್ವಸ್ಥತೆಯಿಂದ ಚೇತರಿಸಿಕೊಳ್ಳುವ ಸಲುವಾಗಿ ಪಾಲಿಸಲಾಗುವ 15 ದಿನಗಳ ಅವಧಿ ಪೂರ್ಣಗೊಂಡ ನಂತರ ದೇವತೆಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ದರ್ಶನ ನೀಡಲಿದ್ದಾರೆ. ನವಯೌವನದ ರೂಪದಲ್ಲಿ ದೇವರ ದರ್ಶನ ಪಡೆಯಲು ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಸುಗಮ ಮತ್ತು ಶಿಸ್ತುಬದ್ದ ದರ್ಶನ ಕಲ್ಪಿಸುವ ಉದ್ದೇಶದಿಂದ ದೇವಸ್ಥಾನ ಆಡಳಿತ ಮಂಡಳಿ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತೆ, ಜನಸಂದಣಿ ನಿಯಂತ್ರಣ ಹಾಗೂ ಸಂಚಾರ ವ್ಯವಸ್ಥೆಗಳನ್ನು ಕಲ್ಪಿಸಿವೆ. ಇದೇ ಗುರುವಾರ ನಡೆಯಲಿರುವ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯವರು ಸಂಪ್ರದಾಯಬದ್ದವಾಗಿ ಶ್ರೀ ಗುಂಡೀಚ ದೇವಸ್ಥಾನದತ್ತ ಪಯಣ ಬೆಳೆಸಲಿದ್ದಾರೆ. ಭಾರತವು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿವೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಉಮೇದುವಾರಿಕೆಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಜಗತ್ತು ಬೆಳೆಯುತ್ತಿರುವ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಎದುರಿಸುತ್ತಿದೆ, ಇದು ವಿಶ್ವಸಂಸ್ಥೆಯ ಪಾತ್ರವನ್ನು ಹಿಂದೆಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿಸಿದೆ ಎಂದು ತಿಳಿಸಿದರು. ಜಾಗತಿಕ ಶಾಂತಿ, ಭದ್ರತೆ ಮತ್ತು ಸಮಾನ ಅಭಿವೃದ್ದಿಗಳನ್ನು ಉತ್ತೇಜಿಸುವಲ್ಲಿ ದೇಶದ ಮಾರ್ಗದರ್ಶಿ ವಿಧಾನವಾಗಿ ಭಾರತದ ಶಾಂತಿ ದೃಷ್ಟಿಕೋನ, ಮಾನದಂಡಗಳು, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸಮಗ್ರ ಪ್ರಗತಿಯನ್ನು ಭದ್ರಪಡಿಸುವ ಬಗ್ಗೆ ಸಚಿವರು ಒತ್ತಿ ಹೇಳಿದರು. ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಸುಮಾರು 50 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಭಾರತ ಸುಮಾರು 300,000 ಸಿಬ್ಬಂದಿಯನ್ನು ಕೊಡುಗೆ ನೀಡಿದೆ. ಪ್ರಸ್ತುತ 4,300 ಹೆಚ್ಚು ಸಿಬ್ಬಂದಿ 10 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಕತಾರ್ನ ಪಿತಾಮಹ ಅಮೀರ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಭಾರತ ಪರವಾಗಿ ಸಂತಾಪ ಸೂಚಿಸಲು ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು ಇಂದು ದೋಹಾಗೆ ಪ್ರಯಾಣ ಬೆಳೆಸಿದರು. ಆಧುನಿಕ ಕತಾರ್ ನಿರ್ಮಿಸುವಲ್ಲಿ ಅಮೀರ್ ಶೇಖ್ ಖಾನ್ ಅಹಮದ್ ಅವರ ಪಾತ್ರ ಪ್ರಮುಖವಾಗಿದ್ದು ಅವರು ಭಾರತದ ಉತ್ತಮ ಸ್ನೇಹಿತರಾಗಿದ್ದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬರ್ಮಿಂಗ್ಹ್ಯಾಂನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನಿಂದ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ ಅಂಡರ್ 21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ನ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಪ್ರಾರಂಭವಾಗಲಿದೆ. ಇಂಗ್ಲೆಂಡ್ ವಿರುದ್ದ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಿನ್ನೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಎಸ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ, ಉಕ್ರೇನ್ ಮತ್ತು ಸುಡಾನ್ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಅವರು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಭಾರತದ ಅಭಿಯಾನವನ್ನು ಮುನ್ನಡೆಸಲು ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ನಲ್ಲಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮೆನ್ನ ಇರಾನ್ನ ಬೆಂಬಲಿತ ಹೌತಿ ಬಂಡುಕೋರರು ಹೇಳಿದ್ದಾರೆ. ಯೆಮೆನ್ನ ಸನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ನೇತೃತ್ವದ ವೈಮಾನಿಕ ದಾಳಿ ನಡೆದಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಹಲವು ವರ್ಷಗಳ ಹಿಂದೆ ಸೌದಿ ನೇತೃತ್ವದ ಮೈತ್ರಿಕೂಟವು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ನಡೆಸಿದ್ದ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಉದ್ವಿಗ್ನತೆ ತೀವ್ರಗೊಂಡಿದೆ. ಯೆಮೆನ್ನಲ್ಲಿ ನಡೆದಿರುವ ವೈಮಾನಿಕ ದಾಳಿಗಳ ಕುರಿತು ಸೌದಿ ಅರೇಬಿಯಾ ಅಧಿಕಾರಿಗಳು ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ

0: ಪ್ರತಿಕ್ರಿಯೆ ನೀಡಿದ. ಹಾರ್ಮೋನ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ ಎರಡು ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು ಇತರ ಆರು ಭಾರತೀಯರು ಸೇರಿದಂತೆ ಎಂಟು ಮಂದಿ ಗಾಯಗೊಂಡಿದ್ದಾರೆ. ಸಂಯುಕ್ತ ಅರಬ್ ಎಮಿರೇಟ್ಸ್ನ ರಕ್ಷಣಾ ಸಚಿವಾಲಯದ ಪ್ರಕಾರ ಒಮನ್ ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಯ ಹಾರ್ಮೋನ್ ಜಲಸಂಧಿಯ ದಕ್ಷಿಣ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮೊಂಬಾಸ ಮತ್ತು ಅಲ್ ಬಹ್ಯಾಜ್ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ರಾಜ್ಯದ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ತಡರಾತ್ರಿ 12:30 ಆರಂಭವಾಗಲಿದೆ. ಸತತ ಮೂರನೇ ಬಾರಿಗೆ ಫಿಫಾ ವಿಶ್ವಕಪ್ ಫೈನಲ್ ಪ್ರವೇಶಿಸುವ ಗುರಿಯೊಂದಿಗೆ ಫ್ರಾನ್ಸ್ ಕಣಕ್ಕೆ ಇಳಿಯುತ್ತಿದೆ. ಇತ್ತ 2010 ವಿಶ್ವಕಪ್ ಪ್ರಶಸ್ತಿ ಗೆದ್ದ ಬಳಿಕ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸುವ ಉದ್ದೇಶದಿಂದ ಸ್ಪೇನ್ ತಂಡ ಸೆಮಿಫೈನಲ್ಸ್ನಲ್ಲಿ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಒಂದು ಗಂಟೆ 20 ನಿಮಿಷಗಳ ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 MHz. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ಕೆಸಿ ಶಿವಪ್ಪ ಅವರ ಭಾವಗೀತೆ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಹೆಚ್.ಆರ್. ಲೀಲಾವತಿಯವರ ರಚನೆ ಹಾಡಿದ್ದಾರೆ ರೋಹಿಣಿ ಮೋಹನ್ ಹಾಗೂ ನಿತಿನ್ ರಾಜಾರಾಮಶಾಸ್ತ್ರಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಭಾವಗೀತೆಗಳನ್ನು ಇಂದು ಸಂಜೆ 6:15 ಕೇಳಬಹುದು. ಆಕಾಶವಾಣಿ ಹಾಸನ, ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಹಂಸಲೇಖ ಅವರ ಸಾಹಿತ್ಯವಿರುವ ಅರಸು ಚಿತ್ರದ ಗೀತೆ. ಗಾಯಕರು ಚಿತ್ರ ಹಾಗೂ ಕಾರ್ತಿಕ್.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು ಈ ಕುರಿತಂತೆ ನಿಮ್ಮೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289 ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಕುರಿತಂತೆ ನೀವು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಕರೆ ಮಾಡಿ ಕಾರ್ಯಕ್ರಮದ ಉಪಯೋಗವನ್ನು ಮಾಡಿಕೊಳ್ಳಿ.

ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದರಲ್ಲಿ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258, ಎಸ್ಟಿಡಿ ಕೋಡ್ 081-72. ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ವಿಷಯಗಳನ್ನು ತಿಳಿಯಲು ಕರೆ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, KR ಪುರಂ, ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಜೋಶುವ ಶ್ರೀಧರ್ ಅವರ ಸಂಗೀತವಿರುವ ಲವ್ ಗುರು ಚಿತ್ರದ ಗೀತೆ. ಗಾಯಕರು ಕಾರ್ತಿಕ್ ಹಾಗೂ ಬೆನ್ನಿ.

0: ಇದೊಂದು ಪ್ರಕಟಣೆ. ನೇರ ಗುತ್ತಿಗೆ ನೇಮಕಾತಿ ಸಂದರ್ಶನ ಕುರಿತಂತೆ ಒಂದು ಪ್ರಕಟಣೆ. ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಲು ಅನುಕೂಲವಾಗುವಂತೆ ಹಾಸನ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಸಂಖ್ಯೆ 7 ಹಾಗೂ ಫಾರ್ಮಸಿ ಅಧಿಕಾರಿಗಳ ಹುದ್ದೆ ಸಂಖ್ಯೆ 51 ನೇರ ಗುತ್ತಿಗೆ ಆಧಾರದ ಮೇಲೆ ದಿನಾಂಕ 27/2026 ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಹಾಸನ, ಇಲ್ಲಿ ನೇರ ಸಂದರ್ಶನ ನೇಮಕಾತಿ ನಡೆಯಲಿದೆ. ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಹುದ್ದೆಗೆ ಡಿಪ್ಲೊಮೋ ಇನ್ ಲ್ಯಾಬೊರೇಟರಿ ತಾಂತ್ರಿಕ ವಿದ್ಯಾರ್ಹತೆಯನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು. ವಯಸ್ಸು 45 ವರ್ಷ ಒಳಗಿರಬೇಕು. ಕಿರಿಯ ಫಾರ್ಮಸಿ ಅಧಿಕಾರಿ ಹುದ್ದೆಗೆ ಡಿಪ್ಲೊಮೋ ವಿದ್ಯಾರ್ಹತೆಯನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು ಹಾಗೂ ಡಿಫಾರ್ಮಾ ಅಭ್ಯರ್ಥಿಗಳು ಕರ್ನಾಟಕ ಫಾರ್ಮಸಿ ಕೌನ್ಸಿಲಿಂಗ್ನಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ವಯಸ್ಸು 45 ವರ್ಷದ ಒಳಗಿರತಕ್ಕದ್ದು. ಇದುವರೆಗೆ ನೇರ ಗುತ್ತಿಗೆ ನೇಮಕಾತಿ ಸಂದರ್ಶನ ಕುರಿತಂತೆ ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ರಾಜೇಶ್ ಕೃಷ್ಣನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಕೇಳಿ ಒಲವಿ ಜೀವನ ಲೆಕ್ಕಾಚಾರ ಚಿತ್ರದ ಗೀತೆ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ

0: ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
1: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ನಿರ್ದೇಶನದ ಪಾರಿಜಾತ ಚಿತ್ರದ ಗೀತೆ, ಗಾಯಕರು ಶ್ರೇಯಾ ಘೋಷಾಲ್.

ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬೊಂಬಾಟ್ ಹುಡುಗ ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಬಿಡತಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ದಿಪಡಿಸಲು, ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: Today, along as we build as an AI innovation hub that will bring together startup researchers, academics and industries to the development of AI learning solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position, India's technology and capital. We are laying the foundation for AI, first and the largest university, as I said, an ecosystem that will nurture the world-class riches and the next generation.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತುವಿನ ಶೇಕಡಾ 40% ಕೊಡುಗೆ ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಗ್ರಾಮೀಣಾಭಿವೃದ್ದಿ ಇಲಾಖೆ ಆಯುಕ್ತಾಲಯದಲ್ಲಿ ಇಂದು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ, ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ಪಾರದರ್ಶಕ ವರ್ಗಾವಣೆ ಪ್ರಕ್ರಿಯೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಳ್ಳಿಗಳೇ ಭಾರತದ ಜೀವನಾಡಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಗ್ರಾಮದಲ್ಲೇ ಯುವಜನರಿಗೆ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿದರೆ ಗ್ರಾಮೀಣಾಭಿವೃದ್ದಿಯ ಜೊತೆಗೆ ವಲಸೆಯೂ ನಿಲ್ಲಲಿದೆ ಎಂದು ಹೇಳಿದ್ದಾರೆ. ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಪಿಡಿಒಗಳ ಆನ್ಲೈನ್ ವರ್ಗಾವಣೆ ವಿಶೇಷ ಪ್ರಕರಣಗಳ ಅಡಿಯಲ್ಲಿ 213, ಕಡ್ಡಾಯ ವರ್ಗಾವಣೆಯಡಿ 238 ಹಾಗೂ ಸಾಮಾನ್ಯ ಕೋರಿಕೆ ವರ್ಗಾವಣೆಯಡಿ 388 ಸೇರಿ ಒಟ್ಟು 839 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳನ್ನು ಕೌನ್ಸಿಲಿಂಗ್ಗೆ ಪರಿಗಣಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ ಅನ್ನು ಹೈಲೈಟ್ ಪ್ರಾಜೆಕ್ಟ್ ಆಗಿ ಕೈಗೆತ್ತಿಕೊಂಡು ನವದೆಹಲಿಯ ಡಿಎಲ್ಎಫ್ ಸಂಸ್ಥೆಯಿಂದ 9,684 ಎಕರೆ ಜಮೀನಿನಲ್ಲಿ ಉಪನಗರ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಆದರೆ ರೈತರ ವಿರೋಧ ಮತ್ತು ಈ ಯೋಜನೆಯಿಂದ ಸ್ಥಳೀಯವಾಗಿ ಉಂಟಾಗುವ ಪರಿಣಾಮಗಳನ್ನು ಪರಿಗಣಿಸಿ ಯೋಜನೆಯನ್ನು ಕೈಬಿಡಲಾಯಿತು ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ. ಒಂದು ವೇಳೆ ತಮ್ಮ ಮನವಿಯನ್ನು ತಿರಸ್ಕರಿಸಿದರೆ ಸರ್ಕಾರದ ವಿರುದ್ದ ಈಗಾಗಲೇ ಹೋರಾಟ ನಡೆಸುತ್ತಿರುವ

0: ರೈತರನ್ನು ಬೆಂಬಲಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ವಿಮಾನ ನಿಲ್ದಾಣ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು, ಟೌನ್ಶಿಪ್ಗಿಂತ ಉತ್ತಮ ಕರ್ನಾಟಕದ ಅಭಿವೃದ್ದಿಯ ಬಗ್ಗೆ ಹೆಚ್ಚು ಒತ್ತು ನೀಡುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ರೈತರ ಜಮೀನು ಕಸಿದು ಟೌನ್ಶಿಪ್ ಮಾಡಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೇಕಡಾ 70%ರಷ್ಟು ರೈತರು ಜಮೀನು ನೀಡುವ ಪ್ರದೇಶದಲ್ಲಿ ಮಾತ್ರ ಭೂಸ್ವಾಧೀನ ಮಾಡಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಮೀಕ್ಷೆ ನಡೆಸಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20,000 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ರೈತರೊಂದಿಗೆ ಮಾತುಕತೆ ನಡೆಸಲು ನಿರ್ಧರಿಸಿದ್ದು ಪೊಲೀಸ್ ರಕ್ಷಣೆಯಲ್ಲಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ರೈತರ ಅನುಮತಿ ಪಡೆಯದೆ ಸಮೀಕ್ಷೆ ನಡೆಸಲು ಆಗಮಿಸಿದ ಅಧಿಕಾರಿಗಳ ವಿರುದ್ದ ರೈತರು ನಿನ್ನೆ ಹಲ್ಲೆ ನಡೆಸಿದರು. ರೈತರ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಬೆಂಬಲ ಸೂಚಿಸಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಕಾವೇರಿ ನದಿ ಪ್ರದೇಶದ ಹಲವಾರು ಭಾಗಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಕೂಡಲೇ ಸರ್ಕಾರ ಕೆಆರ್ಎಸ್ನಿಂದ ನೀರು ಹರಿಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿನ ಕಬ್ಬು ಹೊಲಗಳಿಗೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸಬೇಕು. ಮೂರು ದಿನಗಳಲ್ಲಿ ನೀರು ಹರಿಸದೆ ಇದ್ದಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮೊದಲ ರಾಜ್ಯದಲ್ಲಿ ತಲೆದೋರಿರುವ ಬರದ ಕುರಿತು ಚರ್ಚೆ ನಡೆಸಬೇಕು, ಇಲ್ಲವೇ ವಿಶೇಷ ಅಧಿವೇಶನ ಕರೆಯಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ರಾಮಚಂದ್ರಗೌಡ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ರಾಮಚಂದ್ರಗೌಡ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಹಾಗೂ ಪಶ್ಚಿಮ ನಗರ ಪಾಲಿಕೆಗಳ ವ್ಯಾಪ್ತಿಯ ಚಾಮರಾಜನಗರ ಪೇಟೆ ಮತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಸಂಬಂಧಿತ ಸಮಸ್ಥೆಗಳನ್ನು ಶೀಘವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವ ವಾಹನಗಳಿಂದ ರುದ್ರಭೂಮಿಗೆ ಆಗಮಿಸುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸ್ ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ನಿಯಮಾನುಸಾರ ವಾಹನಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ 4,97,840 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ 5,12,620 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 35%ರಷ್ಟು ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ.

0: ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು 7,07,933 ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ, ಕೌನ್ಸೆಲಿಂಗ್ಗೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಹಾಸನ, ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸೋನು ನಿಗಮ್ ಅವರು ಹಾಡಿರುವ ಸ್ನೇಹಲೋಕ ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು ಈ ಕುರಿತಂತೆ ನಿಮ್ಮೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289 ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಕಾರ್ಯಕ್ರಮ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಮೆಕ್ಕೆಜೋಳದ ಬೆಳೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಕುರಿತಂತೆ ನೀವು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಕರೆ ಮಾಡಿ ಕಾರ್ಯಕ್ರಮದ ಉಪಯೋಗವನ್ನು ಮಾಡಿಕೊಳ್ಳಿ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ವಿ ರವಿಚಂದ್ರನ್ ಅವರ ಸಂಗೀತ ನಿರ್ದೇಶನದ ಸ್ನೇಹ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದರಲ್ಲಿ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258, ಎಸ್ಟಿಡಿ ಕೋಡ್ 081-72. ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ವಿಷಯಗಳನ್ನು ತಿಳಿಯಲು ಕರೆ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೆಆರ್ಪುರಂ ಹಾಸನ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ಕಾರ್ಯಕ್ರಮದ ಕೊನೆಯಲ್ಲಿ ಉದಿತ್ ನಾರಾಯಣ್ ಹಾಗೂ ಮಧುವಂತಿಯವರು ಹಾಡಿರುವ ಶಾಸ್ತ್ರ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

0: ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 5:30 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಬಹುದು. ಈಗ ವೇಳೆ 3:00 ಇನ್ನು ಮುಂದೆ ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: विविध भारती पर अगला कार्यक्रम है सखी सहेली. आप सुनेंगे कुछ ही पलों में.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಕೇಳುಗರೆಯದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಸಮಯ ಸರಿಯಾಗಿ 5:07. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಎಂ ಸ್ಫೂರ್ತಿ ಮಾಡುವ ನಮಸ್ಕಾರಗಳು.

0: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಗೆಲುವಿನ ಹೆಜ್ಜೆ.

0: ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ವಿವಿಧ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳ ಕುರಿತು ಹಾಸನದ ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ನ ಉಪನ್ಯಾಸಕರಾದ ಬಿಎಸ್ ಪರಮೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ.
1: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಎಲ್ಲರೂ ಕೂಡ ಈ ಮೆಡಿಕಲ್ ಕೋರ್ಸ್ಗಳ ಬಗ್ಗೆ ಕೇಳಿದ್ದೀರಿ. ಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತಹ ಅನೇಕ ಅಲೈಡ್ ಕೋರ್ಸ್ಗಳು ಕೂಡ ಇವತ್ತು ಇದ್ದಾವೆ. ಅಲೈಡ್ ಕೋರ್ಸ್ಗಳನ್ನು ಮಾಡಿಕೊಂಡವರಿಗೂ ಕೂಡ ಹೆಚ್ಚಿನ ಬೇಡಿಕೆ ಇದ್ದು ಅವರಿಗೂ ಕೂಡ ಒಳ್ಳೆಯ ಉದ್ಯೋಗದ ಅವಕಾಶಗಳು ದೊರಕ್ತಾ ಇದ್ದಾವೆ. ಹೆಲ್ತ್ ಅಲೈಡ್ ಕೋರ್ಸ್ಗಳು ಯಾವ್ಯಾವು ಇದ್ದಾವೆ, ಎಲ್ಲಿ ಇದನ್ನು ಕಲಿಯಬಹುದು, ಎಷ್ಟು ವರ್ಷಗಳ ಕಾಲ ಇದನ್ನು ಕಲಿಯಬೇಕಾಗುತ್ತೆ, ಕಲಿತ ನಂತರ ಇಲ್ಲಿ ಯಾವೆಲ್ಲ ಉದ್ಯೋಗದ ಅವಕಾಶಗಳು ದೊರಕುತ್ತೆ, ಅದರ ಜೊತೆಗೆ ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶಗಳು ಇದ್ದಾವ, ಹಾಗೂ ಈ ಕೋರ್ಸ್ಗಳಲ್ಲಿ ಏನನ್ನು ಕಲಿಸಿಕೊಡಲಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇರತಕ್ಕಂಥವರು ಹಾಸನದ ರಾಜೀವ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಉಪನ್ಯಾಸಕರಾದ ಬಿಎಸ್ ಪರಮೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್. ಹಾಸನದ ಆಕಾಶವಾಣಿ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಮೊದಲಿಗೆ ನಾನು ಹಾಸನದ ಆಕಾಶವಾಣಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಇದೊಂದು ಸುಂದರವಾದ ಕಾರ್ಯಕ್ರಮ. ಏನಂದರೆ ಸಾಮಾನ್ಯವಾಗಿ ಎಲ್ಲ ಜನರಿಗೂ ಸರ್ ಶಿಕ್ಷಣ ಅಂದರೆ ಒಂದು ಪದವಿ ಪಡೆಯೋದು ಅಂತ ಅನ್ಕೊಂಬಿಟ್ಟಿರ್ತಾರೆ. ಇದಾಗಲ್ಲ ಸರ್. ಇದೇನಂದರೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವಂಥ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಒಂದು ಸಾಧನ ಆಗಿದೆ ಸರ್. ಅದರಲ್ಲೂ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಆದ ನಂತರ ಯಾವ ವಿದ್ಯಾಭ್ಯಾಸವನ್ನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ನಾನು ಎಲ್ಲಿಗೆ ಹೋದರೆ ನನ್ನ ಜೀವನವನ್ನು ಕಟ್ಕೋಬೋದು, ಆ ವಿದ್ಯಾಭ್ಯಾಸವನ್ನು ಮಾಡಿದರೆ ನನ್ನ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋ ಒಂದು ನೂರಾರು ಗೊಂದಲಗಳು ಇರ್ತವೆ ಸರ್. ಆ ಗೊಂದಲಕ್ಕೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಲಭವಾಗಿ ಕೈಗೆಟಕುವಂಥ ದರದಲ್ಲಿ, ಕೈಗೆಟಕುವಂಥ ಅವಧಿಯಲ್ಲಿ ಯಾವೆಲ್ಲ ಕೋರ್ಸ್ಗಳು ಏನಿದೆ, ಅದು ಹಾಸನದ ನಗರದಲ್ಲೇ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗೋಣ ಸರ್.
1: ಸರ್, ಸಾಮಾನ್ಯವಾಗಿ ನಾವೆಲ್ಲರೂ ಇದುವರೆಗೆ ಪ್ಯಾರಾಮೆಡಿಕಲ್ ಅಂತ ಹೇಳಿ ಕೇಳಿದ್ವಿ, ಮತ್ತೆ ಅದೇ ರೀತಿ ಫಾರ್ಮಾ ಬಗ್ಗೆ ಕೂಡ ಕೇಳಿದ್ವಿ. ಈಗ ಹೊಸ ಒಂದು ಪದ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಹೇಳ್ಬೋದು
2: ಸರ್.
1: ಏನ್ ಸರ್ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಅಂದ್ರೆ ಏನು
2: ಸರ್? ಅಲೈಡ್ ಹೆಲ್ತ್ ಸೈನ್ಸಸ್ ಅಂದ್ರೆ ಶೇಕಡ 90% ಸಾರ್ವಜನಿಕರಿಗೆ ಆಸ್ಪತ್ರೆ ಅಂದ್ರೆ ವೈದ್ಯರು ಮತ್ತೆ ದಾದಿಯರು ಅಂತ ಅನ್ಕೊಂಡಿರ್ತಾರೆ, ಶುಶ್ರೂಷಕಿಯರು ಅಂತ ಅನ್ಕೊಂಡಿರ್ತಾರೆ. ಇವರಿಬ್ಬರ ಮಧ್ಯೆ ಇನ್ನೊಂದು ವಿಶೇಷವಾದಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಸರ್. ಈಗೇನಂದ್ರೆ ಪ್ರತಿಯೊಬ್ಬ ರೋಗಿ ಆಸ್ಪತ್ರೆಗೆ ಬರುವಾಗ ಸಮಸ್ಯೆಗಳನ್ನ ತಗೊಬರ್ತಾನೆ. ನಾವು ಅದನ್ನ ಸೈನ್ ಅಂಡ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಸಮಸ್ಯೆಗಳನ್ನ ತಂದಾಗ ಆ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಯಾವ ಕಾಯಿಲೆ ಬಂದಿದೆ ಅನ್ನ ಪತ್ತೆ ಹಚ್ಚಬೇಕು. ಅಂದ್ರೆ ನೀವೀಗ ಟೈಫಾಯ್ಡ್ ಅನ್ನೋ ಒಂದು ಕಾಯಿಲೆನ ತಗೊಂಡ್ರೆ ನಿಮಗೆ ಸಮಸ್ಯೆ ಜ್ವರ ಇರುತ್ತೆ. ಮಲೇರಿಯಾ ಅಂತ ಒಂದು ಸಮಸ್ಯೆ ತಗೊಂಡ್ರೆ ಜ್ವರ ಇರುತ್ತೆ. ಈಗ ಜ್ವರನೇ ನಮಗೆ ಅಲ್ಟಿಮೇಟ್ ಅಲ್ಲ. ಜ್ವರ ಅನ್ನೋ ಸಮಸ್ಯೆ ಇಟ್ಕೊಂಡು ಅವನಿಗೆ ಟೈಫಾಯ್ಡ್ ಬಂದಿದೆಯಾ ಮಲೇರಿಯಾ ಬಂದಿದೆಯಾ ಅಂತ ನಾವು ಪತ್ತೆ ಹಚ್ಚಬೇಕು. ಯಾಕೆಂದ್ರೆ ಟೈಫಾಯ್ಡ್ಗೆ ಕೊಡುವಂಥ ಚಿಕಿತ್ಸಾ ಕ್ರಮವೇ ಬೇರೆ, ಮಲೇರಿಯಾಗೆ ಕೊಡುವಂಥ ಚಿಕಿತ್ಸಾ ಕ್ರಮನೇ ಬೇರೆ. ಈಗ ಆ ಬಂದಿರುವಂಥ ರೋಗಿಗೆ ಟೈಫಾಯ್ಡೇ ಬಂದಿದೆ ಅಂತ ಹೇಳುವವರು ಯಾರು, ಮಲೇರಿಯಾನೇ ಬಂದಿದೆ ಅಂತ ಹೇಳೋರು ಯಾರು? ಈಗ ನಮ್ಮ ಕನ್ನಡದಲ್ಲೊಂದು ಭಾಷೆ ಇದೆ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಈಗ ಅದಕ್ಕೆ ಉತ್ತರನೇ ಇವರು ಸರ್. ಈಗ ನೀವು ಪ್ಯಾರಾಮೆಡಿಕಲ್ ಅಂತ ಒಂದು ಶಬ್ದನ ಬಳಸಿದ್ರಿ ಸರ್, ಅದು ಡಿಪ್ಲೊಮೊ ಕೋರ್ಸಸ್, ಎಸ್ ಎಲ್ ಸಿ ಮೇಲೆ ಬರುವಂಥ ಒಂದು ಕೋರ್ಸಸ್. ಅದನ್ನೇ ಉನ್ನತಿ ಪಡೆದಂಥ ಕೋರ್ಸ್ಗಳಾಗಿರ್ತವೆ ಇವು. ಇವನ್ನ ನಾವೇನಂತ ಕರಿತೀವಿ, ಬ್ಯಾಚುಲರ್ ಸೈನ್ಸಸ್ ಅಂತ ಕರಿತೀವಿ. ಅಂದರೆ ಬೇಸಿಕಲಿ ಡಿಗ್ರಿ ಕೋರ್ಸ್ಗಳಾಗಿರುತ್ತೆ ಸರ್. ಇದರಲ್ಲಿ ನಾನಾ ಚಿಕಿತ್ಸಾ ಕ್ರಮಗಳು, ನಾನಾ ವಿಭಾಗಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಲ್ಯಾಬೊರೇಟರಿ ಸೈನ್ಸ್ ಅಂತ ಬರುತ್ತೆ, ಅಲ್ಲಿ ಸಂಗ್ರಹಿಸುವಂಥ ಮಾದರಿಗಳೇ ಬೇರೆ. ಈಗ ಆಪರೇಷನ್ ಥಿಯೇಟರ್ ಆ್ಯಂಡ್ ಅನಸ್ಥೀಶಿಯಾ ಅಂತ ಬರ್ತೀವಿ. ಈಗ ವೈದ್ಯರು ಸರ್ಜರಿನ ಮಾಡುವಾಗ ಅವರೊಟ್ಟಿಗೆ ನಿರಂತರವಾಗಿ ನಿಂತು ಆ ಸರ್ಜರಿಗೆ ಸಹಾಯ ಮಾಡುವಂತ ಟೆಕ್ನಿಷಿಯನ್ಗಳಾಗಿರ್ತಾರೆ. ಮತ್ತೆ ಇನ್ನೊಂದು ರೇಡಿಯಾಲಜಿ ಅಂತ ಕರಿತೀವಿ, ಕ್ಷಕಿರಣ ಅಂತ ಕರಿತೀವಿ, ಅಂದ್ರೆ ಎಕ್ಸ್ರೇ. ಸೊ ಈ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ಪ್ರತಿಯೊಂದು ಕಾಯಿಲೆಗೆ ಶೇಕಡ 60-80% ಕಾಯಿಲೆಗಳು ಇವತ್ತು ಪ್ರಯೋಗಾಲಯದ ಆಧಾರದ ಮೇಲೆ ಚಿಕಿತ್ಸೆಯನ್ನು ನಾವೇನು ಮಾಡ್ತೀವಿ, ಕೊಡಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಕೋರ್ಸ್ಗಳು ಬಹುಮುಖ್ಯವಾದಂಥ ಅವಿಭಾಜ್ಯ ಅಂಗವನ್ನು ನಾವೇನು ಮಾಡ್ತವೆ, ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಸರ್.
1: ಈ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತೇಳಿ ಏನಿದೆಯೋ ಇದಕ್ಕೆ ಏನೆಲ್ಲ ಮಹತ್ವ ಇದೆ ಇವತ್ತಿನ ಸಮಾಜದಲ್ಲಿ?
2: ಸರ್, ಮಹತ್ವ ಇಲ್ಲಿ ಆವಾಗಲೇ ಹೇಳ್ದಂತೆ, ಎಷ್ಟೋ ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ನಗರದ ಪ್ರದೇಶದಲ್ಲಿ ಕೈಗೆಟಕುವಂಥ ಕೋರ್ಸ್ಗಳು ಅಂತ ನಾನು ಆವಾಗಲೇ ಹೇಳಿದೆ ಸರ್. ಇವಾಗ ಪ್ರತಿಯೊಬ್ಬ ರೋಗಿಯ ಚಿಕಿತ್ಸಾ ಕ್ರಮ ಬರೀ ವೈದ್ಯರಿಂದ ಸಾಧ್ಯ ಆಗಲ್ಲ. ಅದು ವೈದ್ಯರು ಪರೀಕ್ಷೆಯನ್ನು ನಡೆಸಿದ ನಂತರ ಆ

0: ವ್ಯಕ್ತಿಗೆ ಸೂಕ್ತವಾಗಿ ಬೇಕಾಗಿರುವಂತಹ ಪ್ರಯೋಗಾಲಯ ಪರೀಕ್ಷೆಗಳು ನಡೀಬೇಕು. ಈಗ ಒಬ್ಬ ವ್ಯಕ್ತಿ 15 ದಿವಸದಿಂದ ಕೆಮ್ಮು ಅಂತ ಬಂದ್ರೆ ಆ ವ್ಯಕ್ತಿಗೆ ಒಂದು ಚೆಸ್ಟ್ ಎಕ್ಸ್ರೇ ಆಗ್ಬೇಕು, ಒಂದು ಕಫ ಪರೀಕ್ಷೆ ಆಗ್ಬೇಕು. ಈಗ ಕಫ ಪರೀಕ್ಷೆಯನ್ನ ಮತ್ತೆ ಚೆಸ್ಟ್ ಎಕ್ಸ್ರೇನ ಮಾಡೋರು ಯಾರು? ಚೆಸ್ಟ್ ಎಕ್ಸ್ರೇನ ಮಾಡೋರು ಈ ಕೋರ್ಸ್ ಅನ್ನ ಈ ವಿದ್ಯಾಭ್ಯಾಸವನ್ನ ಮಾಡಿರೋರಾಗ್ತಾರೆ. ಕಫ ಪರೀಕ್ಷೆನ ಮಾಡಿರೋರು ಲ್ಯಾಬೊರೇಟರಿ ತರಬೇತಿ ಪಡೆದಿರೋರು ಮಾಡಲಾಗುತ್ತೆ. ಪ್ರಯೋಗಾಲಯ ತಜ್ಞರು ಪರೀಕ್ಷೆನ ನಡೆಸಿದ ನಂತರ ಅವರೊಂದು ನಿರ್ದಿಷ್ಟ ಆದಂತ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಆ ರಿಪೋರ್ಟ್ ಅನ್ನ ಕೊಟ್ಟಾದ್ಮೇಲೆ ಆ ವ್ಯಕ್ತಿಗೆ ಬಂದಿರುವಂತಹ ಕಾಯಿಲೆಯನ್ನ ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಈಗ ನಾನು ಕೆಮ್ಮು ಅಂತ ಹೇಳಿದೆ, ಶ್ವಾಸಕೋಶದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದು ಆ ಸಾಕ್ಷಿಗಳ ಎಕ್ಸ್ರೇಲಿ ಏನಾಗುತ್ತೆ ಪತ್ತೆ ಹಚ್ಚುತ್ತೆ. ಆ ಎಕ್ಸ್ರೇ ರಿಪೋರ್ಟ್ ಕೊಟ್ಟಾದ್ಮೇಲೆ ಮತ್ತೂ ಸಹ ವೈದ್ಯರು ಆ ಎಕ್ಸ್ರೇ ಆಧಾರದ ಮೇಲೆ ಆ ವ್ಯಕ್ತಿಯ ಚಿಕಿತ್ಸಾ ಕ್ರಮವನ್ನು ಏನ್ ಮಾಡ್ತಾರೆ ತೀರ್ಮಾನಿಸಲಾಗುತ್ತೆ. ಸರ್, ಇದರೊತ್ತಿಗೆ ಇನ್ನೊಂದಿದೆ ಸರ್, ಇವಾಗ ನಮಗೆ ಕಾಯಿಲೆಗಳಂತ ಬಂದಾಗ ಚಿಕಿತ್ಸಾ ಕ್ರಮಗಳು ಬೇರೆ ಬೇರೆ ವಿಭಿನ್ನವಾಗಿರ್ತವೆ. ಅಂದ್ರೆ ಒಂದು ಕಾಯಿಲೆಗೆ ನಮಗೆ ಸಿರಪ್ ಕೊಟ್ಟರೆ ಸಾಕು, ಔಷಧಿಗಳನ್ನ ಕೊಟ್ಟರೆ ಸಾಕು, ಕೆಲವೊಂದು ಕಾಯಿಲೆಗಳಿಗೆ ನಾವು ಸರ್ಜರಿಯನ್ನ ಮಾಡಲೇಬೇಕಾಗತ್ತೆ. ಸರ್ಜರಿ ಅಂತ ಬಂದಾಗ ನಮಗೆ ಅನಸ್ಥೇಷಿಯಾ ಅಂತ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ ಸರ್, ಅದನ್ನ ನಾವು ಹರಿವಳಿಕೆ ಮದ್ದು ಅಂತ ಕರಿತೀವಿ. ಇನ್ನೊಂದು ಸರ್ಜರಿ, ಅದನ್ನ ಮಾಡೋರು MBBS MS ಮಾಡಿರುವಂತ ತಜ್ಞರಾಗಿರ್ತಾರೆ. ಅವರೊಟ್ಟಿಗೆ ಇನ್ನೊಂದು ಸಹಾಯಕರಾಗಿ ಕೆಲಸ ಮಾಡ್ತಾರೆ, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್ ಅಂತ ಕರೀತಾರೆ ಸರ್. ಆ ಸರ್ಜರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಅಷ್ಟು ಉಪಕರಣಗಳನ್ನ ಸಲಕರಣೆಗಳನ್ನ ತಯಾರಿ ಮಾಡಿ ಇಟ್ಕೊಂಡು ನಿರಂತರವಾಗಿ ಆ ಆಪರೇಷನ್ ನಡೆಯುವವರೆಗೂ ವೈದ್ಯರು ಕೇಳುವಂತ ಅಷ್ಟು ಸೌಲಭ್ಯಗಳನ್ನ ಬೇಕಾಗಿರುವಂತಹ ಅಗತ್ಯವಾದ ವಸ್ತುಗಳನ್ನ ಪೂರೈಸುವಂತ ಕೆಲಸ ಆಪರೇಷನ್ ಥಿಯೇಟರ್ ಮತ್ತೆ ಅನಸ್ಥೀಷ್ಯ ಮಾಡಿರುವಂತ ಅಲೈಡ್ ಕೋರ್ಸ್ನವರು ಏನ್ ಮಾಡ್ತಾರೆ ನಿರ್ವಹಿಸ್ತಾರೆ ಸರ್.
1: ಈ ಆರೋಗ್ಯ ಕ್ಷೇತ್ರದಲ್ಲಿ ಇವರುಗಳ ಪಾತ್ರ ಏನೇನಿರುತ್ತೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ
0: ಸರ್. ಪಾತ್ರ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ಸರ್. ಇಲ್ಲಿ ಒಂದೊಂದು ಕೋರ್ಸಿನ ಪಾತ್ರಗಳು ತುಂಬಾ ವಿಶಾಲವಾಗಿ ಮನಸಾರೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ರೋಗಿ ಆಸ್ಪತ್ರೆಗೆ ಬಂದಾಗ ನಾನಾ ರೀತಿಯ ಸಮಸ್ಯೆಗಳನ್ನು ಹೊತ್ತು ತರ್ತಾನೆ. ಅವನು ವಾಪಸ್ ಮನೆಗೆ ಹಿಂದಿರುಗಿ ಹೋಗಬೇಕು ಅಂದರೆ ನಾನು ಆಸ್ಪತ್ರೆಗೆ ಬರಬೇಕಾದ್ರೆ ಅವನ ನೋವು ಅವನ ಸಮಸ್ಯೆಗಳು ಅದು ಹೇಳೋದಕ್ಕೆ ಆಗೋದಿಲ್ಲ. ಈಗ ಆ ಸಮಸ್ಯೆಗಳಿಗೆ ನಾವು ಸೂಕ್ತವಾದ ಚಿಕಿತ್ಸೆ ಕೊಟ್ಟರೆ ಮಾತ್ರ ಅವನು ತೃಪ್ತಿಕರವಾಗಿ ಮನೆಗೆ ಏನಾಗ್ತಾನೆ ಹಿಂದಿರುಗ್ತಾನೆ. ಈಗ ರೋಗಿ ಅಂದ ತಕ್ಷಣನೇ ನಿಮಗೆ 45 ವರ್ಷದ ವ್ಯಕ್ತಿ ಆಗಲ್ಲ, ಅದು ಒಂದಿನದ ಮಗು ಆಗಿರ್ಬೋದು ಅಥವಾ ಒಂದು 25 ವರ್ಷದ ಗರ್ಭಿಣಿ ತಾಯಿ ಆಗಿರ್ಬೋದು ಅಥವಾ ಬಾಣಂತಿ ತಾಯಿ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ಆ ದೇವರು ಕಾಯಿಲೆಯನ್ನ ಕೊಡ್ತಾ ಹೋಗ್ತಾನೆ ಸರ್. ಈ ಕಾಯಿಲೆಗಳನ್ನ ಪತ್ತೆ ಹಚ್ಚಿ ವೈದ್ಯರಿಗೆ ಕೊಟ್ಟು ಅದಾದ ನಂತರ ವೈದ್ಯರು ಕೊಡುವಂತ ಚಿಕಿತ್ಸಾ ಕ್ರಮ ಇದೆಯಲ್ಲ ಸರ್, ಅದು ಬಹುಮುಖ್ಯವಾಗಿರುತ್ತೆ. ಅದರಲ್ಲೂ ಸಹ ಕೋರ್ಸ್ಗಳು ಅಂದ್ರೆ ಈ ಅಲೈಡ್ ಕೋರ್ಸ್ಗಳು ಮಾಡಿರುವಂತ ಲ್ಯಾಬೊರೇಟರಿ ಆಗಿರ್ಬೋದು, ಆಪರೇಷನ್ ಮತ್ತೆ ಅನಸ್ಥೀಷಿಯಾ ಟೆಕ್ನಾಲಜಿ ಆಗಿರ್ಬೋದು, ಮತ್ತೆ ರೇಡಿಯಾಲಜಿ ಆಗಿರ್ಬೋದು, ಅವ್ರದೇ ಆದಂತ ಪಾತ್ರ ಅವ್ರದೇ ಆದ ದಾರಿಯಲ್ಲಿ ವಿಭಿನ್ನವಾಗಿರುತ್ತೆ ಸರ್. ಈಗ ಲ್ಯಾಬೊರೇಟರಿ ಅಂತ ಬಂದಾಗ ಕೆಲವೊಂದು ಕಾಯಿಲೆಗೆ ಮಾದರಿಗಳು ವಿಭಿನ್ನವಾಗಿರುತ್ತೆ. ಇವಾಗ ನಿಮ್ಗೆ ಕಿಡ್ನಿ ಸಮಸ್ಯೆಗಳಂತ ಬಂದಾಗ ಮೂತ್ರ ಪರೀಕ್ಷೆ ಮಾಡಬೇಕಾಗಿ ಬರುತ್ತೆ. ಸಾಮಾನ್ಯ ಜ್ವರ ಒಂದು ವಾರದ ಜ್ವರಕ್ಕೆ ಬಂದಾಗ ರಕ್ತದ ಮಾದರಿಯನ್ನು ತಗೊಂಡು ನಾವು ಪರೀಕ್ಷೆ ಮಾಡಬೇಕಾಗಿ ಬರುತ್ತೆ. ಕೆಲವೊಂದು ಈಗ ರೆಸ್ಪಿರೇಟರಿ ಉಸಿರಾಟಕ್ಕೆ ಸಮಸ್ಯೆ ಬಂದಂಥ ಸಮಯದಲ್ಲಿ ಕಫ ಪರೀಕ್ಷೆಯನ್ನು ಮಾಡಬೇಕಾಗಿ ಬರುತ್ತೆ. ಕೆಲವೊಂದು ಸಮಸ್ಯೆಗಳಲ್ಲಿ ಮಲ ಪರೀಕ್ಷೆಯನ್ನು ಮಾಡಬೇಕಾಗಿ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳು ಬರುತ್ತೆ ಸರ್. ಒಂದೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಸಹ ನಾವು ಕೆಲಸವನ್ನು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅವರು ಈಗ BSc ಇನ್ ಲ್ಯಾಬೊರೇಟರಿ ಟೆಕ್ನಾಲಜಿನ ಓದುವಾಗ ಸಬ್ಜೆಕ್ಟನ್ನು ಓದ್ತಾರೆ, ಬಯೋಕೆಮಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟನ್ನು ಓದ್ತಾರೆ, ಮೈಕ್ರೋಬಯಾಲಜಿ ಅಂತ ಒಂದು ಓದ್ತಾರೆ, ಪೆಥಾಲಜಿ ಅಂತ ಒಂದು ಓದ್ತಾರೆ. ನಾನು ಆಗಲೇ ಹೇಳಿದಂತೆ ಪ್ರಯೋಗಾಲಯದಲ್ಲಿ ನಾನಾ ರೀತಿಯ ನಾನಾ ಬಗೆಯ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಒಂದೊಂದು ಮಾದರಿಗಳು ವಿಭಿನ್ನವಾಗಿರುತ್ತೆ. ಆ ಮಾದರಿಗಳೊಟ್ಟಿಗೆ ಏನು ಮಾಡಬೇಕಾಗತ್ತೆ, ಕೆಲಸವನ್ನು ಮಾಡಬೇಕಾಗತ್ತೆ. ಈಗ ಕೋವಿಡ್ ಸಮಯದಲ್ಲಿ ನಾವು 2019 ಮತ್ತು 2020 ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಆಸ್ಪತ್ರೆಗಳ ಮುಂದೆ ಒಂದು ಬೂತನ್ನು ಇರಿಸಲಾಗಿತ್ತು, ಸಾರ್ವಜನಿಕರಿಗೆ ಗಮನಕ್ಕೆ ಬರುತ್ತೆ. ಆ ಬೂತ್ ಒಳಗಡೆ ಬ್ಲೂ ಕಲರ್ ಒಂದು ಕಿಟ್ ಹಾಕೊಂಡು ಮಾಸ್ಕ್ಗಳನ್ನು ಹಾಕೊಂಡು ಯಾವುದೇ ಭಯವಿಲ್ಲದೆ ಯಾವುದೇ ಅಂಜಿಕೆ ಇಲ್ಲದೆ ಆ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿರುವಾಗ ಆ ಬೂತಿನೊಳಗಡೆ ನಿಂತ್ಕೊಂಡು ಒಬ್ಬ ಯೋಧನಂತೆ ಮುಂದ್ಗಡೆ ಬಂದಿರುವಂತ ವ್ಯಕ್ತಿಗೆ ಕೋವಿಡ್ ಬಂದಿದೆಯೋ ಇಲ್ವೋ ಅನ್ನೋ ಒಂದು ಗೊತ್ತಿಲ್ಲದಲೆ ಆ ಸ್ಯಾಂಪಲ್ ಅನ್ನ ಸ್ವಾಬ್ ಕಲೆಕ್ಷನ್ ಅನ್ನ ಮಾಡಿ ನಿರಂತರವಾಗಿ ಕೆಲಸ ಮಾಡಿದವರು ನಮ್ಮ ಪ್ರಯೋಗಾಲಯ ತಂತ್ರಜ್ಞರು. ಯಾವುದೇ ಸಮಸ್ಯೆ ಅಂತ ಬಂದಾಗ ವೈದ್ಯರಿಗೆ ಜೊತೆಯಾಗಿ ನಿಂತು ಪ್ರಯೋಗಾಲಯದಲ್ಲಿ ಕಾಯಿಲೆಗಳನ್ನ ಪತ್ತೆ ಹಚ್ಚಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡೋದಕ್ಕೆ ಪ್ರಮುಖವಾದ ಪಾತ್ರನ ವಹಿಸ್ತಾರೆ. ಅದೇ ರೀತಿ ಈಗ ನಾವು BSc ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಥೀಷಿಯಾ ಟೆಕ್ನಾಲಜಿ ಅಂತ ಅನ್ಕೊಂಡಿದ್ದೀವಿ ಸರ್. ಇದರಲ್ಲಿ ಆಪರೇಷನ್ ಅಲ್ಲಿ ನಮಗೆ ನಾನಾ ಬಗೆಗಳು ಬರುತ್ತೆ. ಇವಾಗ ನೀವು ಕಾರ್ಡಿಯಾಕ್ ಹೃದಯ ಸಂಬಂಧಿತ ಆಪರೇಷನ್ಗಳಂತ ಕರಿತೀವಿ, ಈಗ ಮೂತ್ರಪಿಂಡ ಸಂಬಂಧಂತೆ, ಚರ್ಮ ಕಣ್ಣು ಮೂಳೆ ಮತ್ತೆ ನ್ಯೂರೋ ಅಂತ ಕರಿತೀವಿ ಸರ್. ಒಂದೊಂದು ಆಪರೇಷನ್ ಮತ್ತೆ ಸರ್ಜರಿಗಳು ಆ ಡ್ಯೂರೇಷನ್ ಅಂತ ಏನ್ ಕರಿತೀವಿ, ಸರ್ಜರಿ ಡ್ಯೂರೇಷನ್ಸ್ಗಳು ಕೆಲವೊಂದು 45 ನಿಮಿಷಕ್ಕೆ ಮುಗಿಬಹುದು, ಇನ್ನು

0: ಒಂದು 6-8 ಗಂಟೆ ವರೆಗೂ
1: ಹೌದು
0: ಸರ್, ನಿರಂತರ 2 ಗಂಟೆಗೆ ನೀವು ಒಳಗಡೆ ರೋಗಿಗಳನ್ನ ಕರ್ಕೊಂಡು ಹೋದ್ರೆ ಸಂಜೆ 6:30-7 ಗಂಟೆ ವರೆಗೂ ಕೇಸ್ಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಅಷ್ಟು ಸಮಯ ನಿರಂತರವಾಗಿ ವೈದ್ಯರೊಟ್ಟಿಗೆ ನಿಂತ್ಕೊಂಡು ಮಾಡುವಂತ ಕ್ಷಮತೆ ಇವರಲ್ಲಿ ಇರುತ್ತೆ ಸರ್, ಇವರು ಮಾಡಲೇಬೇಕಾಗತ್ತೆ. ಇನ್ನೊಂದು 3ನೇ ಡಿಪಾರ್ಟ್ಮೆಂಟ್ BSc ಇನ್ ರೇಡಿಯಾಲಜಿ ಮತ್ತೆ ಇಮೇಜಿಂಗ್ ಟೆಕ್ನಾಲಜಿ. ಇವ್ರ ನಾವೇನಂತ ಕರಿತೀವಿ ಅಂದ್ರೆ ಸಾಕ್ಷಿಯನ್ನು ಕೊಡುವಂತವ್ರು ಅಂತ ಕರಿತೀವಿ. ಈಗ ನಿಮ್ಮಲ್ಲಿ ಶ್ವಾಸಕೋಶ ಇದೆಯಾ ಅಂದ್ರೆ ನೀವು ಹೂ ಅನ್ಬೋದು. ನಾನು ಎಲ್ಲಿ ಸಾಕ್ಷಿ ತೋರಿಸಿ ಅಂದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ನಿಮಗೊಂದು ಎಕ್ಸ್ರೇ ತೆಗೆದ್ಬಿಟ್ಟು ನೋಡಿ ಇಲ್ಲಿ ಶ್ವಾಸಕೋಶ ಇದೆ ಅಂತ ನಮ್ಗೆ ಏನ್ ಮಾಡ್ತಾರೆ, ಪ್ರೂಫ್ ಅನ್ನ ಕೊಡ್ತಾರೆ ನಮ್ಗೆ. ಹಾಗಾಗಿ ಈಗ ಯಾವುದೇ ವೈದ್ಯರು ಅನುಮಾನ ಪಟ್ಟರೆ ಆ ಅನುಮಾನಕ್ಕೆ ಸಾಕ್ಷಿಯನ್ನು ಕೊಡುವಂತ ನಮ್ಮ BSc ಇನ್ ರೇಡಿಯಾಲಜಿ ಮತ್ತೆ ಇಮೇಜಿಂಗ್ ಟೆಕ್ನಾಲಜಿ ಅವರು ಆಗಿರ್ತಾರೆ. ಈಗ ಒಂದು ಪುಟ್ಟ ಮಗು ಸೈಕಲ್ ಹೊಡಿತಾ ಇರುತ್ತೆ ಅಂತ ಅನ್ಕೊಳ್ಳಿ, ಮಿಸ್ ಆಗಿ ಬಿದ್ದೋಗ್ಬಿಡುತ್ತೆ, ಒಂದು ಎಲ್ಬೋ ಜಾಯಿಂಟ್ ಅಂತ ಕರಿತೀವಿ ಆ ಭಾಗದಲ್ಲಿ ವಿಪರೀತವಾಗಿ ಊತ ಕಂಡು ಬರುತ್ತೆ. ಪೋಷಕರು ಗಾಬರಿಯಿಂದ ಆಸ್ಪತ್ರೆಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ವೈದ್ಯರು ಪರೀಕ್ಷಿಸ್ತಾರೆ, ಮುರಿದಿರಬಹುದು ಒಂದು ಅನುಮಾನ ಅವರಲ್ಲಿ, ಆದರೆ ಅದನ್ನ ಮುರಿದಿದೆಯೋ ಇಲ್ಲವೋ ಅಂತ ನಿಖರವಾಗಿ ಒಂದು ಎಕ್ಸ್ರೇ ಅನ್ನ ತೆಗೆದು ವೈದ್ಯರಿಗೆ ಕೊಡುವಂತ ಕ್ಷಮತೆ ಇವರಲ್ಲೇ ಇರುತ್ತೆ ಸರ್. ಮನುಷ್ಯ ಎಲ್ಲಿವರೆಗೂ ಇರ್ತಾನೆ ಅಲ್ಲಿವರೆಗೂ ಕಾಯಿಲೆಗಳಿರುತ್ತೆ ಸರ್. ಕಾಯಿಲೆಗಳಿರೋವರೆಗೂ ವೈದ್ಯರೊಟ್ಟಿಗೆ ಆ ಕಾಯಿಲೆಗಳನ್ನ ಪತ್ತೆ ಹಚ್ಚಿ ಕೊಡುವಂತ ಕೆಲಸ ಇವ್ರದಾಗೈತೆ ಸರ್. ಹಾಗೆ ನಾನು ಹೇಳ್ದಂಗೆ ಮಹತ್ವದ್ದು 1-5 ನಿಮಿಷದಲ್ಲಿ ಮಾತಾಡಿ ಮುಗಿಸೋದಿಕ್ ಆಗಲ್ಲ. ಸಾರ್ವಜನಿಕರು ಎಲ್ಲರೂ ಅರ್ಥ ಮಾಡ್ಕೋಬೇಕಿಲ್ಲಿ. ನಮ್ಮಲ್ಲಿ ಕೆಲವೊಂದು ಕೋರ್ಸ್ಗಳಿಗೆ ಮಾತ್ರ ನಾವು ಅಧೀನರಾಗ್ಬಿಟ್ಟಿದ್ವಿ, ಇಲ್ಲೇ ಹೋಗ್ಬೇಕು ನಾನು ಇಲ್ಲೇ ಮಾಡಬೇಕು ಅಂತ. ಕಣ್ಣು ತೆರೆದು ನೋಡಿದ್ರೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲೇ ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸಿಕೊಳ್ಳುವಂತ ಕೋರ್ಸ್ಗಳು ಇದೆ, ಅದನ್ನ ನಾವು ಹುಡುಕಿ ಬಂದ್ರೆ ನಿಜವಾಗ್ಲೂ ಭವಿಷ್ಯ ಉಜ್ವಲವಾಗಿರುತ್ತೆ ಸರ್.
1: ಇಷ್ಟೊಂದು ಆಸಕ್ತಿದಾಯಕವಾದಂತಹ ಈ ರೀತಿಯ ಅಲೈಡ್ ಹೆಲ್ತ್ ಸೈನ್ಸಸ್ನ ಕೋರ್ಸ್ಗಳಿಗೆ ಪ್ರವೇಶಾತಿ ಹೇಗಿರುತ್ತೆ, ವಿದ್ಯಾರ್ಹತೆ ಏನಿರಬೇಕು, ಮತ್ತೆ ಈ ಕೋರ್ಸ್ನ ಅವಧಿ, ಪಠ್ಯಕ್ರಮ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ?
0: ಖಂಡಿತ ಸರ್. ಪ್ರವೇಶಾತಿ ವಿಶೇಷವಾಗಿ ಏನಿಲ್ಲ ಸರ್, ತುಂಬಾ ಸರಳವಾಗಿರುತ್ತೆ. PVC ಸೈನ್ಸ್ PCMB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸ್ ಕಡ್ಡಾಯವಾಗಿ ಬಯಾಲಜಿಯನ್ನ ಓದಿರಬೇಕು ಸರ್, ಜೀವಶಾಸ್ತ್ರವನ್ನ ಓದಿರಬೇಕಾಗತ್ತೆ. ಕೆಲವರು PCMC ಮಾಡಿರ್ತಾರೆ, ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ, ಆ ಮಕ್ಕಳಿಗೆ ಇಲ್ಲಿ ಪ್ರವೇಶಾತಿ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಗಮನಿಸಿ, ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಜೀವಶಾಸ್ತ್ರವನ್ನ ಓದಿರುವಂತಹ ಮಕ್ಕಳಿಗೆ ನಾವಿಲ್ಲಿ ನೇರವಾಗಿ ಪ್ರವೇಶಾತಿಯನ್ನು ಪಡಿತೀವಿ. ಇದರಲ್ಲಿ 2 ರೀತಿಯ ಅವರು ಅವಕಾಶವನ್ನ ಮಾಡ್ಕೊಂಡು ಬರ್ಬೋದು, ಒಂದು ಮ್ಯಾನೇಜ್ಮೆಂಟ್ ಸೀಟ್ ಮತ್ತೆ ಇನ್ನೊಂದು ಗೌರ್ಮೆಂಟ್ ಸೀಟ್. ಗೌರ್ಮೆಂಟ್ ಸೀಟ್ ಅನ್ನ ಬರೋರು CET ಅನ್ನ ಬರೀಬೇಕಾಗತ್ತೆ ಸರ್. CET ಅನ್ನ ಬರೆದು ಆ ಪ್ರವೇಶಾತಿ ಮತ್ತೆ ಅವರು ಪಡೆದಿರುವಂತಹ ರ್ಯಾಂಕಿನ ಆಧಾರದ ಮೇಲೆ ಸರ್ಕಾರವೇ ಏನ್ ಮಾಡುತ್ತೆ, ಅವರಿಗೆ ಸರ್ಕಾರದ ಕೋಟಾಡಿಯಲ್ಲಿ ನಮಗೆ ನಿರ್ದೇಶನ ಕೊಡುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ ಅನ್ನ ಪಡೆಯುವವರು ನೇರವಾಗಿ ನಮ್ಮ ಕಾಲೇಜಿಗೆ ಆಡಳಿತ ವರ್ಗಕ್ಕೆ ಬಂದು ವಿಚಾರಿಸಿ ದಾಖಲಾತಿಯನ್ನ ಅಥವಾ ಪ್ರವೇಶಾತಿಯನ್ನ ಪಡಿಬಹುದು ಸರ್. ಯಾವುದೇ ಈಗ BSc LT ಆಗಿರ್ಬೋದು, BSc OT AT ಆಗಿರ್ಬೋದು, ಅಥವಾ BSc ರೇಡಿಯಾಲಜಿ ಅಥವಾ ಮೆಡಿಕಲ್ ಇಮೇಜ್ ಆಗಿರ್ಬೋದು, 3 ಕೋರ್ಸ್ಗಳಿಗೂ ಪ್ರವೇಶಾತಿ ಒಂದೇ ರೀತಿಯಲ್ಲಿ ಇರುತ್ತೆ ಸರ್, PCMB ಇರುತ್ತೆ ಸರ್. ಅವಧಿ ಬಂದು ಸರ್ 4 ವರ್ಷ ಸರ್.
1: 4 ವರ್ಷ
0: ಅವಧಿ. ಇದು ಬೇಸಿಕಲಿ ಎಲ್ಲರೂ ಅರ್ಥ ಮಾಡ್ಕೊ, ಇದೊಂದು ಡಿಗ್ರಿ ಸರ್, ಪದವಿ. ಆಮೇಲೆ ಇದು 4 ವರ್ಷದ ಪದವಿ ಆಗಿರುತ್ತೆ ಸರ್. ಈ 4 ವರ್ಷನ ನಾವು ಹೇಗೆ ಡಿವೈಡ್ ಮಾಡ್ತೀವಿ ಅಂದ್ರೆ, 3 ವರ್ಷ ಕಾಲೇಜಿನಲ್ಲಿ ಇರ್ತಾರೆ, ಇನ್ನೊಂದು ವರ್ಷ ಕಡ್ಡಾಯವಾಗಿ ಇಂಟರ್ನ್ಶಿಪ್ ಮಾಡಬೇಕಾಗತ್ತೆ ಸರ್. ಆ ಇಂಟರ್ನ್ಶಿಪ್ ಅನ್ನ NABH ಅಥವಾ NABL ಅಥವಾ ಟೀಚಿಂಗ್ ಹಾಸ್ಪಿಟಲ್ಗಳಲ್ಲಿ ಮಾಡಬೇಕಾಗುತ್ತೆ ಸರ್. ಆ ಇಂಟರ್ನ್ಶಿಪ್ ಅನ್ನ ಪಡೆದ ನಂತರ ಇವರನ್ನ ನಾವು ಪದವೀಧರರು ಅಂತ ಏನ್ ಮಾಡ್ತೀವಿ, ತೀರ್ಮಾನಿಸಲಾಗುತ್ತೆ ಸರ್.
1: ಪಠ್ಯಕ್ರಮ ಹೇಗಿರುತ್ತೆ?
0: ಪಠ್ಯಕ್ರಮ ಸರ್, ಇವರು ಮುಖ್ಯವಾಗಿ ಒಂದೊಂದು ಕೋರ್ಸ್ಗಳಿಗೂ ವಿಭಿನ್ನವಾದಂತಹ ಪಠ್ಯಕ್ರಮಗಳಿರುತ್ತೆ ಸರ್. ಈಗ ಸಾಮಾನ್ಯವಾಗಿ ಇವು 3 ಕೋರ್ಸ್ ಅವರು ಒಂದು ಸಾಮಾನ್ಯ ವಿಷಯವನ್ನ ತಿಳಿತಾರೆ ಸರ್, ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತ, ಅಂದ್ರೆ ಮಾನವ ಅಂಗ ರಚನಾಶಾಸ್ತ್ರ ಅಂತ ಕರಿತೀವಿ. ಇವರು 3 ಕೋರ್ಸ್ ಅವರಿಗೂ ಮನುಷ್ಯನ ಬಗ್ಗೆ ನಿಖರವಾದಂತಹ ಮಾಹಿತಿ ಇರಲೇಬೇಕು, ಯಾಕಂದ್ರೆ ಮನುಷ್ಯನೊಟ್ಟಿಗೆ ಇವರು ಒಡನಾಟ ಇರೋದ್ರಿಂದ ಮನುಷ್ಯನಲ್ಲಿ ಏನೆಲ್ಲ ಚಲನವಲನ ಆಗುತ್ತೆ, ಏನೆಲ್ಲ ಅಂಗಾಂಗಗಳಿದಾವೆ, ಅಂಗಾಂಗಗಳ ಕೆಲಸ, ಅವುಗಳ ಕಾರ್ಯ ಮತ್ತು ಅವುಗಳಿಗೆ ಬರುವಂತ ಕಾಯಿಲೆಗಳು, ಇದನ್ನ ಇವರು ಓದಲೇಬೇಕಾಗತ್ತೆ ಸರ್. ಈಗ ನೀವು BSc MLT ಅಂತ ತಗೊಳ್ಳೋದಾದ್ರೆ ಇವರು ಸಾಮಾನ್ಯವಾಗಿ ಅನಾಟಮಿ ಫಿಸಿಯಾಲಜಿ ಅದೊಂದು ಸಾಮಾನ್ಯ ವಿಷಯ ಆಗಿರುತ್ತೆ, ಜೊತೆಗೆ ಬಯೋಕೆಮಿಸ್ಟ್ರಿ, ಪೆಥಾಲಜಿ, ದೆನ್ ಮೈಕ್ರೋಬಯಾಲಜಿ, ಹಿಸ್ಟೋಪೆಥಾಲಜಿ ಈ ತರ ಸಬ್ಜೆಕ್ಟ್ಗಳನ್ನ ಓದ್ತಾರೆ. ನೀವು ಆಪರೇಷನ್ ಥಿಯೇಟರ್ ಮತ್ತೆ ಅನಸ್ತೀಶಿಯಾಗ ಬಂದ್ರೆ ಸರ್ಜರಿ. ಇದರಲ್ಲಿ ವಿಶೇಷವಾಗಿ ಎಲ್ಲಾ ಕೋರ್ಸ್ ಅವ್ರಿಗೂ ಒಂದು ವಿಭಿನ್ನವಾದಂತ ವಿಷಯನ ಇಟ್ಟಿದ್ದಾರೆ ಸರ್. ಈಗ ನಮ್ಗೆ ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ, ರೋಗಿಗಳು ಬಂದಾಗ ಅವ್ರ ಜೊತೆಗೆ ಒಡನಾಟ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಕಮ್ಯುನಿಕೇಶನ್ ಅಂತ ಒಂದು ವಿಶೇಷವಾದಂತ ಸಬ್ಜೆಕ್ಟ್, ಅದನ್ನ ಮಕ್ಕಳುಗಳಿಗೆ ನಾವು ಪಠ್ಯಕ್ರಮದಲ್ಲೇ ಬರುವಂತ ರೋಗಿಗಳ ಜೊತೆಗೆ ಹೇಗೆ ಒಡನಾಟ ಇಟ್ಕೋಬೇಕು, ಅಂದ್ರೆ ನೋವಲ್ಲಿ ಬಂದಿರುವಂತ ರೋಗಿಗಳಿಗೆ ಹೇಗೆ ಒಡನಾಟ ಇಟ್ಕೋಬೇಕು, ಅದನ್ನ ವಿಷಯವನ್ನ ಇಲ್ಲೇ ಕಲ್ತ್ಬಿಡ್ತಾರೆ. ಆಮೇಲೆ ನಾವು ಆಸ್ಪತ್ರೆ ಅಂತ ಅಂದಾಗ ಎಲ್ಲ ಲೀಗಲ್ ಕೇಸಸ್ ಸಹ ಇರುತ್ತೆ. ಅಂತ ಲೀಗಲ್ ಕೇಸಸ್ ಬಂದಾಗ ಮೆಡಿಕಲ್ ಅಂಡ್ ಎಥಿಕ್ಸ್ ಅಂತ ಒಂದಿದೆ ಸರ್, ಮೆಡಿಕಲ್ ಅಂಡ್ ಲಾ, ಆ ಸಬ್ಜೆಕ್ಟ್ಗಳನ್ನು ಸಹ ಇವರು ಪಠ್ಯಕ್ರಮದಲ್ಲಿ ಏನಾಗುತ್ತೆ ಸೇರಿಸಲಾಗುತ್ತೆ. ದೆನ್ ಅನಸ್ತೇಶಿಯಾ ಸರ್ಜರಿ ವಿಭಾಗದಲ್ಲಿ ಅವರು ಓದ್ತಾರೆ. ಈಗ ನೀವು BSc ಇನ್ ರೇಡಿಯಾಲಜಿ ಅಂತ ಬಂದಾಗ ನಿಖರವಾಗಿ ರೇಡಿಯೇಷನ್ ಫಿಸಿಕ್ಸ್, ವಿಶೇಷವಾಗಿ ಆ ಒಂದು

0: ಶೈವ ಅನ್ನಗುರು ಓದ್ತಾರೆ. ಅದ್ರ ಜೊತೆಗೆ ಕ್ಷಾಕ್ಷೀರಣಕ್ಕೆ ಸಂಬಂಧಪಟ್ಟಂತೆ ರೇಡಿಯೇಷನ್ ಪೊಸಿಷನಿಂಗ್ ಅಂತ ಸಬ್ಜೆಕ್ಟ್ಗಳು, ಮತ್ತು ಇಮೇಜಿನಿಂಗ್ ಸಬ್ಜೆಕ್ಟ್ಗಳು, ಮತ್ತು ಅನಾಟಮಿ ಮತ್ತು ಫಿಸಿಯಾಲಜಿ ಸಾಮಾನ್ಯ ವಿಷಯವನ್ನು ಸಹ ಇವರು ಓದ್ತಾ ಹೋಗ್ತಾರೆ.
1: ಹಾಸನದ ರಾಜೀವ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ನಿಮ್ಮ ಕಾಲೇಜಿನಲ್ಲಿ ಯಾವೆಲ್ಲ ಕೋರ್ಸ್ಗಳು ಇದ್ದಾವೆ ಅವುಗಳ ವಿವರವನ್ನು ಕೊಡಿ.
0: ಸರ್, ನಮ್ಮಲ್ಲಿ ಒಟ್ಟು 3 ಕೋರ್ಸ್ಗಳಿದೆ ಸರ್. ಯಾವುದಾದ್ರೆ ಮೊದಲನೇದು ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬೊರೇಟರಿ ಸೈನ್ಸಸ್, ಎರಡನೇದಾಗಿ ಬ್ಯಾಚುಲರ್ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಥೇಷಿಯ ಟೆಕ್ನಾಲಜಿ, ಮೂರನೇದು ಬ್ಯಾಚುಲರ್ ಇನ್ ರೇಡಿಯಾಲಜಿ ಅಂಡ್ ಇಮೇಜಿಂಗ್ ಟೆಕ್ನಾಲಜಿ. ಇವು 3 ಕೋರ್ಸ್ಗಳು ನಮ್ಮಲ್ಲಿ ಲಭ್ಯವಿದ್ದು 3 ಕೋರ್ಸ್ಗಳ ದಾಖಲಾತಿ ಈಗಾಗಲೇ ಆರಂಭವಾಗಿದೆ ಸರ್, ಪ್ರಾರಂಭ ಆಗಿದೆ ಸರ್, ನಡೀತಾ ಇದೆ ಸರ್.
1: ವಿದ್ಯಾರ್ಥಿಗಳಿಗೆ ಇಲ್ಲಿ ಕಲಿಯಲಿಕ್ಕೆ ವಿಶೇಷವಾಗಿ ಅವರ ಥಿಯರಿ ಕ್ಲಾಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಪ್ರಾಯೋಗಿಕ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದ್ದಾವೆ?
0: ಸರ್, ಈಗಾಗಲೇ ನಿಮಗೆ ರಾಜೀವ್ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಬರುವಂಥ ರಾಜೀವ್ ಸಂಸ್ಥೆ ಸಮೂಹಗಳು ಹಾಸನ ನಗರದಲ್ಲಿ ಎಷ್ಟು ಹೆಸರುವಾಸಿಯಾಗಿದೆ, ಅವರು ಕೊಡುವಂಥ ಅತ್ಯುನ್ನತ ವಿದ್ಯಾ ಮತ್ತು ಶಿಕ್ಷಣಕ್ಕೆ, ಅದೇ ರೀತಿ ನಾವು ಸಹ ನಮ್ಮಲ್ಲಿ ಅತ್ಯುನ್ನತವಾದಂಥ ಗುಣಮಟ್ಟವಾದಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಸರ್. ಈ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಥಿಯರಿ ಕ್ಲಾಸಸ್ ಜೊತೆಗೆ ಪ್ರಾಕ್ಟಿಕಲ್ ಶಿಕ್ಷಣ ತುಂಬಾನೇ ಅಂದರೆ ತುಂಬಾನೇ ಅತ್ಯವಶ್ಯಕವಾಗಿರುತ್ತೆ ಸರ್. ಹಾಗಾಗಿ ನಾವು ಹಾಸನದ ಹೆಸರಾಂತ ಆಸ್ಪತ್ರೆಗಳಲ್ಲಿ 5-6 ಆಸ್ಪತ್ರೆಗಳಲ್ಲಿ ಮಕ್ಕಳೊಟ್ಟಿಗೆ ನಾವು ಅಲ್ಲೇನು ಮಾಡ್ತೀವಿ, ಪ್ರಯೋಗಶಾಲಾ ಒಂದು ಸೌಲಭ್ಯವನ್ನು ತರಿಸ್ಕೊಟ್ಟಿದ್ದೀವಿ. ಮತ್ತು 10-11 ಅಥವಾ 10-12 ಅಥವಾ 8-10 ಸಣ್ಣ ಪುಟ್ಟ ಲ್ಯಾಬ್ಗಳಲ್ಲೂ ಸಹ ಮಕ್ಕಳಿಗೆ ನಾವೇನು ಮಾಡಿದ್ವಿ, ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇದಲ್ಲದೆ ನಮ್ಮಲ್ಲೇ ಸುಸಜ್ಜಿತ ಪ್ರಯೋಗಶಾಲೆಗಳು ಇದ್ದು ಅವುಗಳಲ್ಲಿ ಮಕ್ಕಳಿಗೆ ನಮ್ಮ ಉಪನ್ಯಾಸಕರಿಂದಲೇ ಒಂದು ಬೇಸಿಕ್ ಲ್ಯಾಬೊರೇಟರಿ ತರಬೇತಿಯನ್ನು ನಾವು ಕೊಟ್ಟು, ಅದನಂತರ ನಾವು ಹಾಸನದ ನಗರಾಭಿವೃದ್ಧಿಯಲ್ಲಿರುವಂಥ ನಾನಾ ಹೆಸರಾಂತ ಆಸ್ಪತ್ರೆಗಳು ಮತ್ತು ಲ್ಯಾಬೊರೇಟರಿಗಳಿಗೆ ಮಕ್ಕಳಿಗೆ ಪ್ರಯೋಗಶಾಲೆ ಶಿಕ್ಷಣವನ್ನು ಕೊಡಿಸಲಾಗ್ತದೆ ಸರ್.
1: ಈಗ ಈ ವರ್ಷಕ್ಕೆ ಪ್ರವೇಶಾತಿ ಪಡಿಬೇಕು ಅಂತ ಅಂದರೆ ತಕ್ಷಣದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಪ್ರವೇಶಾತಿಯನ್ನು ಪಡೆಯುವಂಥದ್ದು?
0: ಸರ್, ತಕ್ಷಣ ನಮ್ಮ ಹಾಸನದ ಹೃದಯ ಭಾಗದಾದಂಥ ಕೆಆರ್ಪುರಂ ರಾಜೀವ್ ಆಸ್ಪತ್ರೆ ಹಿಂಭಾಗ ಸರ್ ನಮ್ಮ ಕಾಲೇಜು ದೊರೆಯುವಂಥದ್ದು. ಅಲ್ಲಿ ನೇರವಾಗಿ ಬಂದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂದರೆ ಲಿಮಿಟೆಡ್ ಸೀಟ್ ಸರ್. ಇಲ್ಲಿ ನಾವು 40, 50, 100 ಆ ರೀತಿ ದಾಖಲಾತಿ ಮಾಡ್ಕೊಳ್ಳಲ್ಲ ಸರ್. ಒಂದು ಕೋರ್ಸಿಗೆ 20 ಸೀಟ್ಗಳು ಮಾತ್ರ ಸರ್ ನಮ್ಮಲ್ಲಿ ಅವಕಾಶ ಲಭ್ಯವಿರುತ್ತೆ. ಆ 20 ಸೀಟು ತ್ವರಿತವಾಗಿ ಎಷ್ಟು ಬೇಗ ದಾಖಲಾತಿ ಆಗುತ್ತೆ ನಾವು ಅಡ್ಮಿಷನ್ ಅನ್ನು ನಾವು ಮಾಡ್ಕೊಬಿಡ್ತೀವಿ. ಕೆಲವು ಪೋಷಕರು ನಮ್ಮಲ್ಲಿ ಬಂದಾಗ ಸರ್ ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗ ಅಂತ ಒಂದು ಕಾಮನ್ ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರಿಗೆ ನಾನು ಹೇಳೋದು ಯಾವಾಗ ಏನು ಅಂದರೆ ಒಂದು ವಾರಕ್ಕೆ ಮುಗಿಬೋದು, ಒಂದು ತಿಂಗಳಿಗೆ ಮುಗಿಬೋದು. ಸೊ ಹಾಗಾಗಿ ಯಾರೇ ಪ್ರವೇಶವನ್ನು ಪಡೆಯಬೇಕು ಅಂತ ಅಂದರೆ ಹೃದಯ ಭಾಗದಲ್ಲಿರುವಂಥ ರಾಜೀವ್ ಆಸ್ಪತ್ರೆ ಕೆಆರ್ಪುರಂ ಹಿಂಭಾಗದಲ್ಲಿ ನಮ್ಮ ಕಾಲೇಜ್ ಕಟ್ಟಡ ಇರುತ್ತೆ ಸರ್. ಅಲ್ಲಿ ನನ್ನನ್ನಾಗಲಿ ಅಥವಾ ನಮ್ಮ ಆಡಳಿತ ವರ್ಗವನ್ನು ಯಾರನ್ನೇ ಸಂಪರ್ಕಿಸಿದ್ರು ಅವರು ಪ್ರವೇಶಾತಿಯನ್ನು ಪಡಿಬೋದು ಸರ್.
1: ಈಗ ಇಲ್ಲಿ ಪದವಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಯಾವ ವಿಶ್ವವಿದ್ಯಾನಿಲಯ ಪದವಿಯನ್ನು ಪ್ರದಾನ ಮಾಡುತ್ತೆ?
0: ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಎಲ್ ಸೈನ್ಸಸ್ ಬ್ಯಾಂಗ್ಳೂರ್ ಅಂತ ಕರಿತೀವಿ ಸರ್. ನಿಮಗೆ ಆಗ್ಲೇ ಗೊತ್ತಿರಬಹುದು ವಿಶ್ವದಲ್ಲೇ ಒಂದು ಅತ್ಯುನ್ನತ ಸ್ಥಾನ ಇರುವಂತ ನಮ್ದೊಂದು ಯೂನಿವರ್ಸಿಟಿ ಸರ್.
1: ಪ್ರತಿಷ್ಠಿತವಾದಂತ
0: ಯೂನಿವರ್ಸಿಟಿ, ಯಾಕಂದ್ರೆ ಆರ್ಜಿಎಚ್ಎಸ್ ಅಲ್ಲಿ ಇರುವಂತ ಪದವಿಗಳು ಈಗಾಗಲೇ ಎಲ್ಲರಿಗೂ ಗೊತ್ತಿರೋದ್ರಿಂದ ಆರ್ಜಿಎಚ್ಎಸ್ ಬಗ್ಗೆ ಮಾತಾಡೋಕ್ಕೇನಿಲ್ಲ ಸರ್. ಅದು ಒಂದು ದೊಡ್ಡ ಆಲದ ಮರ. ಆ ಆಲದ ಮರಲ್ಲಿ ಇರುವಂತ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಸ್ಥೆಗಳು ಅವ್ರದೇ ಆದಂತ ದಾರಿನಲ್ಲಿ ಸಾಕ್ತಾ ಇದೆ, ನಾವು ಸಹ ಸಾಕ್ತಾ ಇದ್ದೀವಿ ಸರ್.
1: ಇಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಥವಾ ಪ್ರವೇಶಾತಿಯನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಇಲ್ಲೇನಾದರೂ ವಿದ್ಯಾರ್ಥಿ ವೇತನದ ಸೌಲಭ್ಯಗಳಿರುತ್ತೆ?
0: ಖಂಡಿತವಾಗ್ಲೂ ಇದೆ ಸರ್. ಇದರಲ್ಲಿ ಎರಡು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಮಕ್ಕಳಿಗೆ ಪೋಷಕರ ಧನ ಸಹಾಯದೊಂದಿಗೆ ಸರ್ಕಾರದ ಸ್ಕಾಲರ್ಶಿಪ್ಗಳೇನಾದ್ರು ದೊರೆತರೆ ವಿದ್ಯಾಭ್ಯಾಸ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಪೋಷಕರಿಗೂ ಅನುಕೂಲ ಆಗುತ್ತೆ ಸರ್. ಅದರಲ್ಲಿ SSP ಒಂದು ಸ್ಕಾಲರ್ಶಿಪ್ ಮತ್ತು NSP ಸ್ಕಾಲರ್ಶಿಪ್ಗಳು ಮಕ್ಕಳಿಗೆ ದೊರೀತಾ ಇದೆ ಸರ್. ಸ್ಕಾಲರ್ಶಿಪ್ ಸೌಲಭ್ಯವನ್ನು ಅವರು ಪಡೆದು ವಿದ್ಯಾಭ್ಯಾಸವನ್ನು ಮುಂದೆ ಹೋಗ್ಬೋದು ಸರ್.
1: ಈ ಕೋರ್ಸ್ಗಳನ್ನು ಕಲಿತಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ಉದ್ಯೋಗದ ಅವಕಾಶಗಳಿರುತ್ತೆ?
0: ಒಳ್ಳೆ ಪ್ರಶ್ನೆನ ನೀವು ಕೇಳಿದ್ರಿ, ಬಹುಮುಖ್ಯವಾದಂಥ ಪ್ರಶ್ನೆ. ಯಾಕೆಂದರೆ ನಾನು ದಾಖಲಾತಿ ಮಾಡ್ಕುವಾಗ ಎಲ್ಲ ಪೋಷಕರು ನನ್ನ ಹತ್ರ ಬರ್ತಾರೆ, ಬಂದಾಗ ಕೇಳ್ತಾರೆ ಸರ್ ಯಾವ್ಯಾವ ಕೋರ್ಸ್ ಇದೆ ನಿಮ್ಮಲ್ಲಿ ಅಂತ ಎಲ್ಲ ಕೇಳ್ತಾರೆ. ಕೇಳಾದ್ಮೇಲೆ ಸರ್ ಈ 3 ಕೋರ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಸರ್, ಡಿಮ್ಯಾಂಡ್ ಇರೋದು ಯಾವುದು ಸರ್ ಅಂತ ತಕ್ಷಣನೇ ನಾನು ವಾರದಲ್ಲಿ ಈ ಥರದ ಪ್ರಶ್ನೆ ನನಗೆ ಒಂದು 7-8 ಪ್ರಶ್ನೆ ಬಂದೇ ಬರುತ್ತೆ, ಸಾಮಾನ್ಯದ ಪ್ರಶ್ನೆ. ನಾನು ಅವ್ರಿಗೆ ಕೇಳ್ತೀನಿ ನಿಮಗೆ ತಂದೆ ಬೇಕಾ ತಾಯಿ ಬೇಕಾ ಅಂತ.
1: ಇಬ್ಬರು ಮುಖ್ಯ.
0: ಹಾಂ, ಎಡ್ಗಂಡು ಬೇಕಾ ಬಲ್ಗಂಡು ಬೇಕಾ ಅಂತ ಅವ್ರು ನಿಮ್ಮ ಥರನೇ ಒಂದು ಸಣ್ಣ ನಗು ಹಾಕ್ತಾರೆ. ಅಲ್ಲಿಗೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಯಾಕೆಂದರೆ ನಾನು LT ದೊಡ್ಡದು, OT ಚಿಕ್ಕದು, ರೇಡಿಯೇಷನ್ ಏನೂ ಇಲ್ಲ, ಆ ಥರ ಎಲ್ಲ ಹೇಳಕ್ಕೆ. ಯಾಕೆಂದರೆ ಅವ್ರದೇ ಆದಂಥ ಅರ್ಹತೆ ಮತ್ತು ಯೋಗ್ಯತೆ ಆ ಕೋರ್ಸ್ಗಳಲ್ಲಿ ದೇವರೇ ಏನು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ ಸರ್. ಇಲ್ಲಿ ಎಲ್ಲರೂ ಗಮನಿಸ್

0: ಬೇಕಾಗಿರೋದು ಇದೊಂದು ಡಿಗ್ರಿ ಸರ್. ಈಗ ಡಿಗ್ರಿ ನನಗೆ ಸಿಕ್ಕಿದ್ರೆ ನಾನು ಏನ್ ಮಾಡ್ಬೋದು? ಐ ಎಸ್ ಎ ಮಾಡಿ, ಐ ಪಿ ಎಸ್ ಎ ಮಾಡಿ. ಈಗ ನಾನು ಬಿ ಎಸ್ ಇನ್ ಲ್ಯಾಬೊರೇಟರಿ ಸೈನ್ಸ್ ನಾನು ಮುಗ್ದಿದೆ, ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ ನಾನು ಬರಿಬೋದು, ಖಂಡಿತವಾಗ್ಲೂ ಬರಿಬೋದು. ಈಗ ಗ್ರಾಮ ಪಂಚಾಯತಿ ಪಿ ಡಿ ಒ, ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್, ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಎನಿ ಡಿಗ್ರಿ ನೀವು ಬರಿಬೋದು. ಅದಾದ ನಂತರ ನೀವು ಡಿಗ್ರಿನ ಮುಗಿಸಿರೋ ಒಂದು ಡಿಗ್ರಿ ಸಿಗುತ್ತೆ, ಅಂದ್ರೆ ಈ ಕೋರ್ಸ್ ಅನ್ನ ಮುಗಿಸಿ ಡಿಗ್ರಿ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೊಂದು ಪ್ರೊಫೆಷನ್, ವೃತ್ತಿ. ವೃತ್ತಿಯಲ್ಲಿ ನೀವು ನೀವು ಬಿ ಎಂ ಎಲ್ ಎಸ್ ಮಾಡಿದೀರಾ, ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬೊರೇಟರಿ ಸೈನ್ಸ್ ಮಾಡಿದ್ದೀರಾ, ನೀವು ಆ ವೃತ್ತಿಯಲ್ಲಿ ಮುಂದುವರಿಬಹುದು. ಈಗ ವೃತ್ತಿ ಅಂತ ಬಂದಾಗ ನಮಗೆ ರಾಜ್ಯ ಸರ್ಕಾರದ ಆಸ್ಪತ್ರೆಗಳು, ಕೇಂದ್ರ ಸರ್ಕಾರದ ಆಸ್ಪತ್ರೆಗಳು, ಇವರು ಕೊಡುವಂತ ವೇತನ ಶ್ರೇಣಿಯನ್ನ ಗಮನಿಸಿದ್ರೆ ಸರ್ ನಮಗೂ ಒಂದ್ಸಲ ಹೋಗಾರತ್ತೆ. ಏನ್ರೆ ಈಗ ನಮ್ಮ ಜನಗಳಿಗೆ ಏನಾಗಿದೆ ಅಂದ್ರೆ, ಕೋರ್ಸ್ ಅನ್ನ ಮುಗಿಸ್ಬಿಟ್ರೆ ಬೆಂಗಳೂರಿಗೆ ಹೋಗ್ಬಿಡೋಣ, ಬೆಂಗಳೂರು ಹಾಸ್ಪಿಟಲ್ ಯಾವ್ದಾರು ಒಂದು ಸಣ್ಣ ಪುಟ್ಟ ಹಾಸ್ಪಿಟಲ್ ಅಲ್ಲಿ ಕೆಲಸ ಸಿಕ್ಬಿಟ್ರೆ ಸಾಕು ಅಂತ. ಅಂದ್ರೆ ಈ ಕೋರ್ಸ್ಗಳನ್ನ ಮುಗಿಸಿ ನಾವು ಆ ಪ್ರಯತ್ನವನ್ನ ಮಾಡಬಹುದು. ಇದು ವೃತ್ತಿಪರತೆ ಕೋರ್ಸ್ಗಳಾಗಿರುತ್ತೆ ಸರ್. ಇದಾದ ನಂತರ ಎರಡನೇದು, ನಮ್ಮಂತ ಖಾಸಗಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಬಹುದು ಸರ್.
1: ಇದರಲ್ಲೂ
0: ಮತ್ತೆ ಎಂ ಎಸ್ ಸಿ ಉನ್ನತ ಶಿಕ್ಷಣ ಮಾಡಬಹುದು. ಈಗ ನೀವು ಎಂ ಎಸ್ ಸಿನೂ ಸಹ ಇದರಲ್ಲಿ ಪಡಿಬಹುದು, ಪಿ ಎಚ್ ಡಿ ಪದವಿನೂ ಸಹ ಪಡಿಬಹುದು. ಉನ್ನತ ಶಿಕ್ಷಣಕ್ಕೆ ನೀವು ಮುಂದೆ ಮುಂದೆ ಹೋಗುವಂತ ಅವಕಾಶಗಳು ಹೆಚ್ಚಾಗಿ ಇರ್ತಾನೆ ಇರುತ್ತೆ. ಒಂದು ಡಿಗ್ರಿ ಸಿಗುತ್ತೆ, ಈ ಡಿಗ್ರಿ ಆಧಾರದ ಮೇಲೆ ನೀವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಘೋಷಿಸುವಂತ ಎಲ್ಲಾ ಸರ್ಕಾರದ ಕೆಲಸಗಳಿಗೆ ನೀವು ಹೋಗಬಹುದು. ಎರಡನೇದು ಪದವಿ ಸಿಗುತ್ತೆ, ಮತ್ತೆ ಪ್ರೊಫೆಷನಲ್ ವೃತ್ತಿಯಲ್ಲಿ ಮುಂದುವರಿಬಹುದು. ಆ ವೃತ್ತಿಯಲ್ಲಿ ನೀವು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಆಸ್ಪತ್ರೆಗಳಲ್ಲಿ ನಿಮ್ಮ ಒಂದು ಕೌಶಲ್ಯದ ಮೇಲೆ ವಿವಿಧ ಪರೀಕ್ಷೆಗಳನ್ನು ಎದುರಿಸಿ ಪಾಸ್ ಆಗಿ ನೀವು ಮುಂದೆ ಹೋಗ್ಬೋದು. ಮೂರನೇದು, ನಮ್ಮಂತ ಖಾಸಗಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡಬಹುದು. ಈಗ ನಾನು ಮಾತಾಡೋದು ತುಂಬಾ ದೊಡ್ಡ ವಿಷಯ, ಇದು ಹೊರದೇಶಗಳಿಗೆ ಹೋಗುವಂತ ಅವಕಾಶಗಳು ಹೆಚ್ಚಾಗಿರುತ್ತೆ. ಪ್ರತಿಯೊಂದು ದೇಶದಲ್ಲಿ ಅವಶ್ಯಕವಾಗಿ ಬೇಕಾಗಿರೋದು ಡಯಾಗ್ನೋಸ್ಟಿಕ್ ಅವ್ಯಾಲ್ಯೂಯೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಕಾಯಿಲೆಯನ್ನ ಪತ್ತೆ ಹಚ್ಚುವಂತ ಕೆಲಸ ನಡೀಬೇಕು. ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಕಾಯಿಲೆಯನ್ನ ಪತ್ತೆ ಹಚ್ಚಿಕೊಡ್ತೀವಿ, ಅದೇ ರೀತಿ ಸರಿಯಾದ ಚಿಕಿತ್ಸೆ ಏನಾಗುತ್ತೆ ಡಿಸೈಡ್ ಆಗುತ್ತೆ. ಹಾಗಾಗಿ ವೈದ್ಯರಿಗೆ ನಿರಂತರವಾಗಿ ಅಲರ್ಟ್ ಹೆಲ್ತ್ ಕೋರ್ಸ್ಗಳ ಸಹಾಯ ನಿರಂತರವಾಗಿ ಬೇಕಾಗಿರುತ್ತೆ. ಬರೀ ಭಾರತ ದೇಶದ ವೈದ್ಯರಿಗಲ್ಲ, ವಿಶ್ವಾದ್ಯಂತ ಎಲ್ಲಾ ವೈದ್ಯರಿಗೂ ಅಗತ್ಯವಾಗಿ ಬೇಕಾಗಿರುತ್ತೆ. ಆದ್ರೆ ಸರ್, ಹೊರದೇಶಕ್ಕೆ ಹೋಗುವಂತ ದಾರಿ ಸುಲಭವಾಗಿಲ್ಲ, ಅದರದೇ ಆದಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಈಗ ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯ ಪ್ರವೇಶಾತಿ, ಒಂದೊಂದು ರೀತಿಯ ಪರೀಕ್ಷೆಗಳನ್ನ ಇರುತ್ತೆ. ಈ ಪರೀಕ್ಷೆಗಳನ್ನ ಎದುರಿಸಿ ಅವರ ಸಮಕ್ಕೆ, ಅವರ ಬಲಕ್ಕೆ ತಕ್ಕಂತೆ ಇವರು ಆ ದೇಶಗಳಿಗೆ ಹೋಗ್ಬೇಕಾಗಿ ಇದೆ ಸರ್. ಇಲ್ಲಿ ಇನ್ನೊಂದು ಸಾಮಾನ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂದ್ರೆ, ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಮಕ್ಕಳನ್ನ ಸ್ವತಂತ್ರವಾಗಿ ಬಿಡ್ತಾ ಇಲ್ಲ ಸರ್. ಈಗ ಕೋರ್ಸ್ ಮುಗಿಯುತ್ತೆ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದ್ರೆ ಬೆಂಗಳೂರಿಗೆ
1: ಹೋಗ್ಬೋದು,
0: ಹಾಸನದಲ್ಲೇ ಕೆಲಸ ಮಾಡೋದು, ಹಾಸನದಲ್ಲೇ ಕೆಲಸ ಮಾಡೋದು. ಆಮೇಲೆ ಸಂಬಳ, ವೇತನ. ಈಗ ನೀವು ಕಾರ್ಪೊರೇಟ್ ಸಿಟೀಸ್ ಅಂತ ಹೋದಾಗ ಅಲ್ಲೊಂದು ವೇತನ ಇರುತ್ತೆ, ಬೇರೆ ಬೇರೆ ನಗರದಲ್ಲಿ ಒಂದೊಂದು ರೀತಿ ವೇತನ ಇರುತ್ತೆ. ಆ ವೇತನ ಕೇಳಿದಾಗ ಏನ್ ಮಾಡ್ಬಿಡ್ತಾರೆ, ಏ ಬಿಡು ನೀನ್ ಏನ್ ಮಾಡಕ್ ಹೋಗ್ತೆ ಅಂದ್ರೆ, ಬಿಟ್ಟಾಗ್ಲೇ ಅಲ್ವಾ ಸರ್ ಎಷ್ಟು ದೂರ ಹೋಗ್ತಾರೆ ನಮ್ಮ ಮಕ್ಕಳು, ಎಷ್ಟು ದೂರ ಶ್ರಮಿಸ್ತಾರೆ ಅನ್ನೋದು ನಮ್ಗೆ ಗೊತ್ತಾಗೋದು. ಹಾಸನದಲ್ಲಿ ಕೋರ್ಸ್ ಇದೆ ಅಂದ್ರೆ ಕೇರ್ಪೇಟೆಯಿಂದ ಬರ್ತಾರೆ, ಸರ್ ದೂರ ಆಗತ್ತೆ ಸರ್ ಓದ್ಸಕ್ ಆಗಲ್ಲ ಸರ್. ಕೇರಳದಿಂದ ಮಕ್ಕಳು, ಮಧ್ಯಪ್ರದೇಶದಿಂದ ಮಕ್ಕಳು ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ಬಂದು 4 ವರ್ಷ ಪದವಿ ಪಡೆದು ಅವ್ರ ಜೀವನ ಕಟ್ಕೊಳ್ತಾರೆ ಸರ್. ನಾವು ಒಂದ್ ಸ್ವಲ್ಪ ಕಣ್ಣನ್ನ ತೆರೆದು ನೋಡಿದ್ರೆ ನಮ್ಮ ಮಕ್ಕಳಿಗೂ ಒಂದು ಉಜ್ವಲವಾದ ಭವಿಷ್ಯ ಇದೆ. ಆ ನಿಟ್ಟಿನಲ್ಲಿ ಈ ಕೋರ್ಸ್ಗಳು ಅವಿಭಾಜ್ಯ ಅಂಗ ಅಂತ ನಾನು ಹೇಳ್ತೀನಿ.
1: ಖಾಸಗಿಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಬಹುದು ಸರ್?
0: ಇದು ಸಮುದ್ರ ಸರ್. ಖಾಸಗಿ ಅಂದ ತಕ್ಷಣನೇ ನಿಮ್ಗೆ ಆಸ್ಪತ್ರೆಗಳು ಬರುತ್ತೆ ಸರ್. ಚಿಕ್ಕ ಆಸ್ಪತ್ರೆಗಳು, ದೊಡ್ಡ ಆಸ್ಪತ್ರೆಗಳು, ಅದರಲ್ಲಿ ಟೀಚಿಂಗ್ ಹಾಸ್ಪಿಟಲ್ಸ್, ದೆನ್ 100-bedded, 50-bedded, 200-bedded, 500-bedded ಹಾಸ್ಪಿಟಲ್ಸ್ಗಳು ಬರುತ್ತೆ, ಆಟೋನಮಸ್ ಹಾಸ್ಪಿಟಲ್ಸ್ ಬರುತ್ತೆ. ಅದಲ್ಲದೆ ಪಾಲಿಕ್ಲಿನಿಕ್ಗಳು ಬರುತ್ತೆ. ಈಗ ಡಾಕ್ಟರ್ಸ್ ಇರ್ತಾರೆ, ಅವ್ರದೇ ಒಂದು ಲ್ಯಾಬ್ ಇರುತ್ತೆ, ಅದರೊಟ್ಟಿಗೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳು, ರಿಸರ್ಚ್ ಸೆಂಟರ್ಗಳು, ಸಂಶೋಧನಾ ಕೇಂದ್ರಗಳು, ಎಲ್ಲಾ ಕಡೆ ನಿರಂತರವಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೀವು ಬಿ ಎಸ್ ಸಿ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಥೀಷಿಯ ಅಂತ ಹೇಳಿದ್ವಿ. ಇವಾಗ ನಿಮ್ಮ ಕಾರ್ಯಕ್ಷಮತೆ ಒಂದು ಸರ್ಜನ್ಗೆ ಇಷ್ಟ ಆದ್ರೆ ಅವ್ರು ಹೋಗುವ ಆಸ್ಪತ್ರೆಗಳಿಗೂ ಸಹ ನಿಮ್ಮನ್ನ ಕರೆದುವಂತ ಅವಕಾಶಗಳು ಹೆಚ್ಚಾಗಿರುತ್ತೆ. ಈಗ ನಾವು ಬಿ ಎಸ್ ಸಿ ಇನ್ ರೇಡಿಯಾಲಜಿ ಮತ್ತೆ ಇಮೇಜಿಂಗ್ ಟೆಕ್ನಾಲಜಿ ಅಂತ ಹೇಳಿದ್ವಿ, ತುಂಬಾ ಸೊಗಸಾದಂತ ಒಂದು ಕೋರ್ಸ್ ಅದು. ಈಗಿನ ವೈಜ್ಞಾನಿಕ ಕ್ಷೇತ್ರದಲ್ಲಿ ಎಂ ಆರ್ ಐ ಅಂತ ಕೇಳಿರ್ಬೋದು, ಮತ್ತೆ ಸಿ ಟಿ ಹೆಡ್ ಅಂತ, ಸಿ ಟಿ ಸ್ಕ್ಯಾನ್ಸ್ ಅಂತ ಎಲ್ಲ ಕರಿತೀವಿ. ತುಂಬಾ ಅತ್ಯಂತ ವೇಗವಾಗಿ ಬೆಳೀತಿರುವಂತ ಕ್ಷೇತ್ರ ನಮ್ದು ಆರೋಗ್ಯ ಕ್ಷೇತ್ರ. ಆ ನಿಟ್ಟಿನಲ್ಲಿ ಇವರ ಪಾತ್ರ ತುಂಬಾನೇ ಮಹತ್ವವಾಗಿರುತ್ತೆ ಸರ್.
1: ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ?
0: ಸ್ವಯಂ ಉದ್ಯೋಗ ಸರ್, ಇದರಲ್ಲಿ ಬಿ ಎಸ್ ಸಿ ಎಂ ಎಲ್ ಎಸ್ ಮಾಡಿ ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಮೆಡಿಕಲ್ ಲ್ಯಾಬೋರೇಟರಿ ಸೈನ್ಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ಆದರೆ ಅವರು ಲ್ಯಾಬ್ ಅನ್ನ ತೊರೆಯುವಂತಹ ಅವಕಾಶ ಇರಲ್ಲ ಸರ್. MBBS MD ಇನ್ ಪೆಥಾಲಜಿ ಮಾಡಿದವರಂತ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬಹುದು ಸರ್.
1: ಇಷ್ಟೆಲ್ಲ ಉದ್ಯೋಗದ ಅವಕಾಶಗಳು ಇರುತ್ತೆ. ಇವತ್ತು ತಾವು ಹೇಳಿದಾಗೆ ಈ ವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ತುಂಬಾ ದೊಡ್ಡದಾಗಿ ಬೆಳೀತಾ ಇರತಕ್ಕಂಥದ್ದು, ಹೆಚ್ಚು ಬೇಡಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಕೋರ್ಸ್ಗಳನ್ನು ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಾಮಾನ್ಯವಾಗಿ ಉದ್ಯೋಗದ ಅವಕಾಶಗಳು ದೊರಕುತ್ತೆ ಅನ್ನುವಂಥದ್ದು. ಈ ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ?
0: ಸರ್, ನಾನು ಆಗಲೇ ಹೇಳಿದಂತೆ ಹಾಸನದ ಹೃದಯ ಭಾಗದಲ್ಲಿರುವಂತಹ ಮಕ್ಕಳ ರಾಜೀವ್ ಆಸ್ಪತ್ರೆ ಹಿಂಭಾಗದಲ್ಲಿ ರಾಜೀವ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್. ನನ್ನ ದೂರವಾಣಿ ಸಂಖ್ಯೆ 9591904385.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ.
0: 9591904385.
1: ಒಳ್ಳೆಯದು ಬಿ ಎಸ್ ಪರಮೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ಅಂದರೆ ಏನು, ಇಲ್ಲಿ ಏನನ್ನೆಲ್ಲ ಕಲಿಯಬಹುದು, ಯಾವ ಪದವಿಗಳನ್ನು ಪಡೆದುಕೊಳ್ಳಬಹುದು, ಕಲಿಯುವ ರೀತಿ ಹೇಗೆ, ಪ್ರವೇಶಾತಿಯನ್ನು ಪಡೆಯುವಂಥದ್ದು ಹೇಗೆ, ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಎಲ್ಲೆಲ್ಲಿ ಉದ್ಯೋಗದ ಅವಕಾಶಗಳನ್ನು ಗಳಿಸಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮಧುಸೂದನ್ ಸರ್. ಹಾಗೆ ನಮ್ಮ ಸಂಸ್ಥೆಯ ಪರವಾಗಿ ಆಕಾಶವಾಣಿ ಎಲ್ಲ ತಾಂತ್ರಿಕ ವರ್ಗದವರಿಗೆ ನಮ್ಮ ಮ್ಯಾನೇಜ್ಮೆಂಟಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.
2: ಇದುವರೆಗೆ ಗೆಲುವಿನ ಹೆಜ್ಜೆ ವಿವಿಧ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳ ಕುರಿತು ಹಾಸನದ ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸ್ನ ಉಪನ್ಯಾಸಕರಾದ ಬಿಎಸ್ ಪರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ.

ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಹಿಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.

ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ

ಕೇಳುಗರಿಗೆಲ್ಲ ನಿಮ್ಮ ಸಂದೇಶ ಮೇಘ ಸಂಗೀತ ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಮೊದಲ ಸಂದೇಶವನ್ನು ನೋಡುವಂತಹ ಸಮಯ. ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್ ಹಾಗೂ ಶ್ರವಂತ್ ಅವರು ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಅಂಜದ ಗಂಡು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಇವರ ಮೆಚ್ಚಿನ ಗೀತೆ ಇದೀಗ ಕೇಳೋಣ, ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜವರ ಸ್ವರಗಳಲ್ಲಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಹಂಸಲೇಖ.

ಇದೀಗ ನಿನಗಾಗಿ ನಾನು ಚಿತ್ರದ ಗೀತೆಯನ್ನ ಕೇಳಿ ವಾಣಿ ಜಯರಾಮ್ ಅವರ ಸ್ವರದಲ್ಲಿ ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ವಿಜಯ ಭಾಸ್ಕರ್. ಈ ಗೀತೆಯ ಅಭಿಲಾಷಿಗಳು ಹಾಸನದ ಹೌಸಿಂಗ್ ಬೋರ್ಡ್ನಿಂದ ಶಾಂತಿನಿ ಮಂಜುನಾಥ್ ಮತ್ತು ಮನೆಯವರು.

0: ಆತ್ಮೀಯ ಕೇಳುಗರೇ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದರಲ್ಲಿ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಹರ್ಷ ಸುರೇಶ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258, ಎಸ್ಟಿಡಿ ಕೋಡ್ 08172. ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳ ಕುರಿತು ವಿಷಯಗಳನ್ನು ತಿಳಿಯಲು ಕರೆ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೆಆರ್ ಪುರಂ ಹಾಸನ.
1: ಇದೀಗ ಪ್ರೇಮಲೋಕ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಸ್ವರದಲ್ಲಿ. ಗೀತೆಯನ್ನು ಬರೆದು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖ. ಗೀತೆಗಾಗಿ ಕೋರಿದ್ದಾರೆ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು.

ಕಾಂತಾರ ಚಿತ್ರದ ಗೀತೆಗಾಗಿ ಸಂದೇಶವನ್ನು ಕಳುಹಿಸಿದ್ದಾರೆ ಹಾಸನದ ಸತ್ಯಮಂಗಲದಿಂದ ಕೀರ್ತನ್ ಗಿರೀಶ್ ಅವರು. ಹಾಗೆ ಹಾಸನದ ಆಕಾಶವಾಣಿಯಿಂದ ಮೂಡಿ ಬರ್ತಿರುವ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಚೆನ್ನಾಗಿದೆ ಅಂತ ಮೆಚ್ಚಿಕೊಳ್ತಾ ಇದ್ದಾರೆ. ಈಗ ಇವರು ಮೆಚ್ಚಿರುವಂತಹ ಗೀತೆ ಮೂಡಿ ಬರ್ತಾ ಇದೆ ಸಾಯಿ ವಿಘ್ನೇಶ್ ಅವರ ಸ್ವರದಲ್ಲಿ. ಶಶಿರಾಜ್ ಕಾವೂರವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಬಿ ಅಜ್ನೇಶ್ ಲೋಕನಾಥ್.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕಾರ್ಯಕ್ರಮದ ಕೊನೆಯ ಗೀತೆ ನಲ್ಲ ಚಿತ್ರದ್ದು. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿರುವ ಈ ಗೀತೆಯನ್ನು ಕೇಳಬಯಸಿದ್ದಾರೆ ಚಿತ್ರದುರ್ಗದ ಅಮೃತಾ ರಮೇಶ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವೆಂಕಟನಾರಾಯಣ್.

ವಾಟ್ಸ್ಆ್ಯಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ ಈವರೆಗೂ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಮೂಡಿಬಂತು.

0: ಕಂಪನಗನ್ನೂರು 2.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಕೇಳುಗರೆ, ಇದೀಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 6:15 ಭಾವಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ, ಮೆಕ್ಕೆಜೋಳದ ಬೆಳೆಗೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು. ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ವನಿತಾ ವಿಹಾರ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಸುಷ್ಮಾ ಎನ್ ಇವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ನಮ್ಮ ನಿಲಯದಿಂದ ಭಾಗವಂತಿಕೆ ಮೇಳ ಹನುಮಯ್ಯ ಮತ್ತು ತಂಡದವರಿಂದ, 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ, 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾಚಲ್.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ, ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾ ಗುರುರಾಜ್ ಪಾಟೀಲ್ ಅವರಿಂದ, 6:50 ಹಾಗೂ 8:45 ಭಾವಗೀತೆಗಳ ಪ್ರಸಾರ, 6:45 ಕಾರ್ಯಕ್ರಮ ರೈತರಿಗೆ ಸಲಹೆ, 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಪ್ರಾಯೋಜಿತ ಕಾರ್ಯಕ್ರಮ, 7:45 ಸವಿಗಾನ, 8:30 ಗೆಲುವಿನ ಹೆಜ್ಜೆ. ಡಿ ಫಾರ್ಮಸಿ ಕೋರ್ಸ್ ಕುರಿತು ಹಾಸನದ ರಾಜೀವ್ ಫಾರ್ಮಸಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಫಿಜಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಪ್ರಾಯೋಜಕರು ರಾಜೀವ್ ಫಾರ್ಮಸಿ ಕಾಲೇಜು ಹಾಸನ. 9:00 ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ. ನಾಳಿನ ವಿಷಯ ಮೆದುಳಿಗೆ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳು. ಭಾಗವಹಿಸುತ್ತಾರೆ ಹಾಸನದ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರಾದ ಡಾ ಹರ್ಷ ಸುರೇಶ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ. ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ. 10:00 ಹೇಮಕೂಟ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಜನಪ್ರಿಯತೆಯ ಗೀಳು ಗೋಳು. 10:30 ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಗೀತೆಗಳು. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನವನ್ನು ಆಲಿಸಲಿದ್ದೀರಿ. 12:05 ವನಿತಾ ವಿಹಾರ. ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ಪಿಎಂ ಅಟಲ್ ನಿರ್ಭರ ಎಣ್ಣೆಕಾಳುಗಳ ಅಭಿಯಾನ ಕುರಿತಾದ ಕಾರ್ಯಕ್ರಮ. 1:20 ಭಾವಗೀತೆಗಳು. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅನಂತರ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳು. 3:00 ಸಖಿ ಸಹೇಲಿ, 4:00 ಆಜ್ ಕೆ ಮೆಹಮಾನ್.

ಕೇಳುವರೆ ನಾಳೆ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಅಸ್ತಮಾ, ಕಾರಣಗಳು ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಪ್ರೀತಾ ಟಿ. ಪ್ರಸ್ತುತಪಡಿಸುತ್ತಾರೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. 5:30 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗ. ಮೆಕ್ಕೆಜೋಳದ ಬೆಳೆಗೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಕುರಿತು ಮಂಡ್ಯದ ವಿಸಿ ಫೋರಂನ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗೆ ಸಂದರ್ಶನ. 7:45 ಕನ್ನಡ ಚಿತ್ರಗೀತೆಗಳು. 8:00 ಭಾವಗೀತೆಗಳ ಪ್ರಸಾರ. 8:15 ದೆಹಲಿ ಕೇಂದ್ರದಿಂದ ಒಡಿಶಾದ ಪುರಿಯಲ್ಲಿ ಭಗವಾನ್ ಜಗನ್ನಾಥನ ವಾರ್ಷಿಕ ರಥಯಾತ್ರೆಯ ಪೂರ್ವಾವಲೋಕನ ಕಾರ್ಯಕ್ರಮ. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. ರಾಷ್ಟ್ರೀಯ ಕುಸ್ತಿಪಟು ನಯನ ಯಾಹುಯಸ್ ಹಾಗೂ ಅವರ ಪೋಷಕರು ಮತ್ತು ತರಬೇತುದಾರರೂ ಆಗಿರುವ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 10:00 ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾ ತಾಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರು, ಇದುವರೆಗೂ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದಿರಿ.

ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಸಮಯ 6:05 ಆಗ್ತಾ ಇವೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: ರೂಪಾಯಿ ಕಡಿಮೆ. ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ. ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೇಳುವರೆ ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆಯಲ್ಲಿರುವ ಜವಾಹರ್ ನವೋದಯ ವಿದ್ಯಾಲಯ 2027-28 ಸಾಲಿನಲ್ಲಿ 6ನೇ ತರಗತಿಗೆ ಸೇರಬಯಸುವ ವಿದ್ಯಾರ್ಥಿಗಳು, ಹಾಸನ ಜಿಲ್ಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು, https://cbseitms.rcil.gov.in/nvs ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ನೋಂದಾಯಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31ನೇ ತಾರೀಕು. ಪ್ರವೇಶ ಪರೀಕ್ಷೆಯ ದಿನಾಂಕ 28/11/2026 ಶನಿವಾರ. ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿದೆ. ಜಿಲ್ಲೆಯಲ್ಲಿನ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ದಿನಾಂಕ 1/5/2015 31/7/2017 ಒಳಗೆ ಜನಿಸಿರುವ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ವ್ಯಾಸಂಗ ಮಾಡಬಹುದಾಗಿದ್ದು, ವ್ಯಾಸಂಗ ಮಾಡುವ ಮಕ್ಕಳಿಗೆ ಉಚಿತ ವಸತಿ ಮತ್ತು ಸಹಶಿಕ್ಷಣ, ಬಾಲಕ ಬಾಲಕಿಯರಿಗೆ ಬೇರೆ ವಸತಿ ಗೃಹಗಳು, ಆಹಾರ ವ್ಯವಸ್ಥೆ, ಕ್ರೀಡೆ, ವ್ಯಾಯಾಮ, ಆರೋಗ್ಯಕರ ವಾತಾವರಣದ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾಲಯದ ಹೆಲ್ಪ್ ಡೆಸ್ಕ್ ತೆರೆದಿದ್ದು, ಸಂಖ್ಯೆಗಳು ಹೀಗಿವೆ: 9481865429. ಮತ್ತೊಂದು ಸಂಖ್ಯೆ 86184293888. ಪ್ರಕಟಣೆಯನ್ನ ಕೇಳಿದಿರಿ. ಇದೀಗ ಕಾಣೆಯಾದವರ ಪತ್ತೆಗಾಗಿ ಇದೊಂದು ಪೊಲೀಸ್ ಪ್ರಕಟಣೆ. ಹಾಸನದ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಶಿವಯ್ಯ ಎಂಬ 65 ವ್ಯಕ್ತಿಯು ಕಾಣೆಯಾಗಿದ್ದು, ಇವರ ವಿವರ ಹೀಗಿದೆ: ದುಂಡುಮುಖ, ಕಪ್ಪು ಮೈಬಣ್ಣ ಹಾಗೂ ಕಪ್ಪು ತಲೆಕೂದಲು ಇದ್ದು, ಎತ್ತರ 172 ಸೆಂಟಿಮೀಟರ್ ಇರುತ್ತದೆ. ಎರಡು ಕಾಲುಗಳಲ್ಲಿ ಹಾಗೂ ಕೈ ಮತ್ತು ಬೆರಳುಗಳ ಸುತ್ತ ಬಿಳಿ ಬಣ್ಣದ ತೊನ್ನು ಕೂಡ ಇರುತ್ತದೆ. ಇವರು ಕಾಣೆಯಾದ ದಿನದಂದು ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಪಂಚೆಯನ್ನ ಧರಿಸಿರುತ್ತಾರೆ. ಈಗ ಹೇಳಿದ ಶಿವಯ್ಯ ಎಂಬ 65 ಈ ವ್ಯಕ್ತಿಯ ಸುಳಿವು ಯಾರಿಗಾದರೂ ಪತ್ತೆಯಾದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಇಲ್ಲವೇ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪೊಲೀಸ್ ಪ್ರಕಟಣೆ ಕೋರಿದೆ. ಕಾಣೆಯಾದವರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆಯನ್ನ ಕೇಳಿದಿರಿ.

0: ಭಾವಗೀತೆಗಳ ಪ್ರಸಾರ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಭಾವಗೀತೆಗಳ

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
4: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
1: ರತ್ನಂ ಸಿಲ್ಕ್ಸ್, ನಿಯರ್ ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ.
5: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳಿ ಕುವೆಂಪು ಅವರ ರಚನೆ, ಎನ್ ಜ್ಯೋತಿ ಅವರ ಸ್ವರದಲ್ಲಿ.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: एक प्रकार से पीएम जय अब गरीबों की जय बन गई है.

ಇದುವರೆಗೂ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಭಾವಗೀತೆಗಳು ಮೂಡಿಬಂದವು. ಇದೀಗ ಸಮಯ 6:30 ಇನ್ನು ಬೆಂಗಳೂರು ಕೇಂದ್ರದಿಂದ ಅವಲೋಕನ.

2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸೆಣಬಿನ ಉಡುಪುಗಳನ್ನು ಧರಿಸುವ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಸಜ್ಜಾಗುತ್ತಿದ್ದಾರೆ. ಜಾಗತಿಕ ಕ್ರೀಡಾರಂಗ ಕೇವಲ ಕ್ರೀಡಾ ಕೌಶಲ್ಯದ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿರದೆ ರಾಷ್ಟಗಳು ತಮ್ಮ ಸಾಂಸ್ಕೃತಿಕ ವಿಶೇಷತೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಜಗತ್ತಿಗೆ ಪರಿಚಯಿಸುವ ಪ್ರಮುಖ ಮಾಧ್ಯಮವಾಗಿದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ವೈಪರೀತ್ಯದಂತಹ ಜಾಗತಿಕ ಸವಾಲುಗಳಿಗೆ ಪರಿಸರ ಸ್ನೇಹಿ ಜವಳಿ ತಂತ್ರಜ್ಞಾನದ ಮೂಲಕ ಭಾರತವು ಅತ್ಯುತ್ತಮ ಪರಿಹಾರವನ್ನು ಪ್ರಸ್ತುತಪಡಿಸಿದೆ. ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ ಇದೇ 23ರಿಂದ ಆಗಸ್ಟ್ 2ರವರೆಗೆ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ಭಾರತೀಯ ತಂಡದ ಸದಸ್ಯರು ಮತ್ತು ಕ್ರೀಡಾಪಟುಗಳಿಗಾಗಿ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರುವ ರಾಷ್ಟೀಯ ಸೆಣಬಿನ ಮಂಡಳಿ

0: ಸಕ್ರಿಯವಾಗಿ ಶ್ರಮಿಸುತ್ತಿದೆ. ಸಾಂಪ್ರದಾಯಿಕವಾಗಿ ಕೇವಲ ಚೀಲಗಳು ಮತ್ತು ಹಗ್ಗಗಳ ತಯಾರಿಕೆಗೆ ಮಾತ್ರ ಸೀಮಿತವಾಗಿದ್ದ ಸೆಣಬನ್ನು ಇದೀಗ 100ಕ್ಕೆ 100ರಷ್ಟು ಜೈವಿಕ ವಿಘಟನೀಯ ಅಂದರೆ ಬಯೋಡಿಗ್ರೇಡಬಲ್ ಉಡುಪನ್ನಾಗಿ ಪರಿವರ್ತಿಸಿರುವುದು ಭಾರತೀಯ ಜವಳಿ ಕ್ಷೇತ್ರದ ಅದ್ಭುತ ಸಾಧನೆಯಾಗಿದೆ. ಪೆಟ್ರೋಲಿಯಂ ಆಧಾರಿತ ಕೃತಕ ನೂಲುಗಳಿಗೆ ಪರ್ಯಾಯವಾಗಿ ಈ ನೈಸರ್ಗಿಕ ನಾರನ್ನು ಕ್ರೀಡಾ ಉಡುಪುಗಳಲ್ಲಿ ಬಳಸಿರುವುದು ಪರಿಸರ ಪ್ರಜ್ಞೆಯ ಜಾಗತಿಕ ಜಾಗೃತಿಗೆ ಭಾರತದ ಕೊಡುಗೆಯಾಗಿದೆ. ಈ ಐತಿಹಾಸಿಕ ಕ್ರೀಡಾ ಉಡುಪುಗಳ ಅನಾವರಣ ಮತ್ತು ಬೀಳ್ಕೊಡುಗೆ ಸಮಾರಂಭವು ಕಳೆದ ಜುಲೈ 7ರಂದು ನವದೆಹಲಿಯಲ್ಲಿ ಅತ್ಯಂತ ವೈಭವದಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಕ್ರೀಡಾ ರಾಜ್ಯ ಸಚಿವ ಶ್ರೀಮತಿ ರಕ್ಷಾ ಖಂಡ್ಸೆ ಮತ್ತು ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಸಿದ್ದ ಕ್ರೀಡಾಪಟು ಪಿಟಿ ಉಷಾ ಸೇರಿದಂತೆ ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟು 124 ಸದಸ್ಯರನ್ನ ಒಳಗೊಂಡ ಭಾರತೀಯ ತಂಡದಲ್ಲಿ 78 ಪುರುಷ ಮತ್ತು 46 ಮಹಿಳಾ ಕ್ರೀಡಾಪಟುಗಳಿದ್ದು ಇವರೆಲ್ಲರೂ ಗ್ಲಾಸ್ಕೋದಲ್ಲಿ ಭಾರತದ ಹಸಿರು ಸಂದೇಶವನ್ನು ಸಾರಲಿದ್ದಾರೆ. ಈ ಯೋಜನೆಗಾಗಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಸಹಕಾರ ಕ್ರೀಡಾ ಮತ್ತು ಪರಿಸರ ಸ್ನೇಹಿ ಉದ್ಯಮದ ನಡುವಿನ ಅದ್ಭುತ ಹೊಂದಾಣಿಕೆಗೆ ಸಾಕ್ಷಿಯಾಗಿದೆ. ಈ ನವೀನ ಉಪಕ್ರಮದ ಹಿಂದೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಶ್ರಮ ಅಡಗಿದೆ. ರಾಷ್ಟೀಯ ಸೆಣಬಿನ ಮಂಡಳಿಯು ಕೋಲ್ಕತ್ತಾದ ಗ್ಲೋಸ್ಟರ್ ಜೂಟ್ ಮಿಲ್ಸ್ನ ಕೈಗಾರಿಕಾ ಸಹಯೋಗದೊಂದಿಗೆ ಈ ವಿಶೇಷ ಬಟ್ಟೆಯನ್ನು ಅಭಿವೃದ್ದಿಪಡಿಸಿದೆ. ತದನಂತರ ನವದೆಹಲಿಯ ಪ್ರತಿಷ್ಠಿತ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ ಆಧುನಿಕ ಕ್ರೀಡಾ ಅಗತ್ಯತೆಗಳಿಗೆ ತಕ್ಕಂತೆ ಈ ಉಡುಪುಗಳನ್ನು ಅತ್ಯಂತ ಆಕರ್ಷಕವಾಗಿ ವಿನ್ಯಾಸಗೊಳಿಸಿದೆ. ಈ ಜಾಗತಿಕ ಪ್ರದರ್ಶನವು ಭಾರತದ ಸೆಣಬಿನ ಉದ್ಯಮಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೊಸ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದು ರಾಷ್ಟೀಯ ಸೆಣಬಿನ ಮಂಡಳಿಯ ಸೆಣಬು ವೈವಿಧೀಕರಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಲಿದ್ದು ಜಾಗತಿಕ ಜವಳಿ ವಲಯದಲ್ಲಿ ನೈಸರ್ಗಿಕ ನಾರುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸಲಿದೆ. ಭಾರತದ ಗ್ರಾಮೀಣ ಆರ್ಥಿಕತೆ ಹಾಗೂ ದೇಶದ ಬೆನ್ನೆಲುಬಾಗಿರುವ ಸೆಣಬು ಬೆಳೆಯುವ ರೈತರ ಸಬಲೀಕರಣವೇ ಈ ಯೋಜನೆಯ ಅತ್ಯಂತ ಪ್ರಮುಖ ಮತ್ತು ಆಶಾದಾಯಕ ಅಂಶವಾಗಿದೆ. ಪರಿಸರಕ್ಕೆ ಪೂರಕವಾಗಿ ಬೆಳೆಯುವ ಸೆಣಬಿಗೆ ಜಾಗತಿಕ ವೇದಿಕೆಯಲ್ಲಿ ಇಂತಹ ಉನ್ನತ ಗೌರವ ಮತ್ತು ಮೌಲ್ಯ ದೊರೆತಿರುವುದು ರೈತರ ಆದಾಯ ಹೆಚ್ಚಳಕ್ಕೆ ನೆರವಾಗಲಿದೆ. ಕ್ರೀಡಾಪಟುಗಳು ಧರಿಸುವ ಪ್ರತಿ ಧಿರಿಸಿನಲ್ಲೂ ಭಾರತೀಯನ ರೈತನ ಶ್ರಮ ಮತ್ತು ದೇಶದ ಹೆಮ್ಮೆ ಅಡಗಿದೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಕೇವಲ ಪದಕಗಳಿಗಾಗಿ ಸ್ಪರ್ಧಿಸುತ್ತಿಲ್ಲ, ಬದಲಿಗೆ ಸುಸ್ಥಿರ ಭವಿಷ್ಯಕ್ಕಾಗಿ ಪರಿಸರ ಸಂರಕ್ಷಣೆಯ ಕುರಿತು ಜವಾಬ್ದಾರಿಯ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದ್ದಾರೆ. ಸಾಂಪ್ರದಾಯಿಕ ಕೃಷಿ ಮತ್ತು ಆಧುನಿಕ ತಂತ್ರಜ್ಞಾನದ ಸಮ್ಮಿಲನದ ಮೂಲಕ ಭಾರತ ಹಸಿರು ಜಗತ್ತಿನ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿದೆ ಎಂಬುದನ್ನು ಈ ಉಪಕ್ರಮ ಸಾಬೀತುಪಡಿಸಿದೆ. ಇದುವರೆಗೂ ಅವಲೋಕನ ಕೇಳಿದ್ದೀರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಹಾಸನ ಎಫ್ಎಂ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಹೈಟೆಕ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ 5 ವರ್ಷ ವಾರಂಟಿಯೊಂದಿಗೆ 28,000 ರೂಪಾಯಿಗೆ. ಟೈಕೋನ್ ಮ್ಯಾಟ್ರೆಸ್, ಬೈ ಒನ್ ಗೆಟ್ ಒನ್ ಫ್ರೀ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
1: ಕೆಳಗುರಿ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ: ಮೆಕ್ಕೆಜೋಳದ ಬೆಳೆಗೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು. ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ಇದೀಗ 6:37 ಸಮಯವಾಗ್ತಾ ಇದೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಹಾಗೂ ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ಕಬ್ಬಿಗೆ ಹಾಗೂ ಕೆರೆ ಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ರೈತರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ರೈತರ ಹಿತ ಕಾಯುವುದು ಮೊದಲ ಆದ್ಯತೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವರ್ಷ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದೆ ಜಲಾಶಯ

ಗಳಲ್ಲಿ ನೀರಿನ ಕೊರತೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವುದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ರೈತರು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಜೊತೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಷ್ಟಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಸೇರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾ ಪುರುಷೋತ್ತಮ ಬಿಳಿಮಲೆ ಸಮಿತಿಯು ಶಿಫಾರಸು ಮಾಡಿದ್ದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆಕಾಶವಾಣಿಯೊಂದಿಗೆ ಈ ಕುರಿತಂತೆ ಮಾಹಿತಿ ಹಂಚಿಕೊಂಡಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು ಧರ್ಮ ಸಮಾನತೆ ಮತ್ತು ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುವೆಂಪು ಅವರು ಬರೆದಿದ್ದ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಕೈಬಿಡಲಾಗಿತ್ತು. ಪ್ರಸ್ತುತ ಹಾಡಿನಲ್ಲಿ ಜೈನರ ಪೂಜ್ಯ ಉದ್ಯಾನ ಎಂಬ ಸಾಲಿದೆ. ಇನ್ನು ಮುಂದೆ ಈ ಸಾಲನ್ನು ಜೈನರ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರುದ್ಯಾನ ಜೊತೆಗೆ ಬೌದ್ಧರುದ್ಯಾನ ಎಂದು ಬದಲಾಯಿಸಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಾತ್ಮಕವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು, ಮನವಿ ಸಲ್ಲಿಸುವುದು ಇಲ್ಲವೇ ಶಾಂತಿಯುತ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರದ ಅಭ್ಯಂತರ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಪ್ರತಿಭಟಿಸುವುದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಆಗಮಿಸಿದ ಬಳಿಕ ಅಗತ್ಯ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಜಿಬಿಎ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಬಿಎ ಪಾಲಿಕೆಗಳ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಭೆ ನಡೆಸಿದ ಅವರು, ಸುಮಾರು 23 ಲಕ್ಷ ಆಸ್ತಿಗಳಿಗೆ ಸರ್ಕಾರದಿಂದಲೇ ಮನೆ ಮನೆಗೆ ಈ ಖಾತೆಗಳನ್ನು ವಿತರಿಸಲು ಅಗತ್ಯವಿರುವ ಎಲ್ಲಾ ರೀತಿಯ ಸಿದ್ದತೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ವೇಗ ನೀಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಖಾಲಿ ಜಾಗಗಳಲ್ಲಿ ಬೆಳೆದಿರುವ ಕಳೆ, ಗಿಡಗಂಟಿಗಳು ಹಾಗೂ ತ್ಯಾಜ್ಯವನ್ನು ಸ್ವತ್ತಿನ ಮಾಲೀಕರೇ ತೆರವುಗೊಳಿಸಲು ಆಗಸ್ಟ್ 15ರವರೆಗೆ ಕಾಲಾವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿದ ರಸ್ತೆಗಳಲ್ಲಿ ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಭಾರತ ರಾಷ್ಟೀಯ ರೆಸ್ಟೋರೆಂಟ್ ಸಂಸ್ಥೆ ಮನವಿ ಹಿನ್ನೆಲೆಯಲ್ಲಿ ವಿಶ್ವಕಪ್ ಪಂದ್ಯಗಳು ನಡೆಯಲಿರುವ ಇಂದು ಮತ್ತು ನಾಳೆ ಹಾಗೂ ಇದೇ 19ರಂದು ಈ ಆದೇಶ ಅನ್ವಯವಾಗಲಿದೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಅನ್ವಯ ತಡರಾತ್ರಿ ಪಂದ್ಯ ಪ್ರದರ್ಶನಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ. ಹೋಟೆಲ್ ಹಾಗೂ ಉಪಹಾರ ಮಂದಿರಗಳ ಹಿತದೃಷ್ಟಿಯಿಂದ ಹಾಗೂ ಉದ್ಯಮ ಸುಗಮವಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಸಂಘ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾವನೆಯು ಉದ್ಯಮದ ಮೇಲೆ ಅತಿಯಾದ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತದೆ ಎಂದು ಸರ್ಕಾರದ ಗಮನ ಸೆಳೆದಿದೆ. ಜಿಎಸ್ಟಿ ನೋಂದಣಿ ಹೊಂದಿರುವ ಹೋಟೆಲ್ಗಳಿಗೆ ವಾರ್ಷಿಕವಾಗಿ ವ್ಯಾಪಾರ ಪರವಾನಗಿ ನವೀಕರಿಸುವ ಕಡ್ಡಾಯವನ್ನು ರದ್ದುಪಡಿಸಿ ಶಾಶ್ವತ ವ್ಯಾಪಾರ ಪರವಾನಗಿ ನೀಡಲು ವಿನಂತಿ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ರಾತ್ರಿ 1 ಗಂಟೆಯ ತನಕ ಹೋಟೆಲ್ ಉದ್ಯಮವನ್ನು ನಡೆಸುವ ಅವಕಾಶವನ್ನು ರಾಜ್ಯದ ಇತರೆ ನಗರಗಳಿಗೂ ವಿಸ್ತರಿಸಬೇಕು. ಸರ್ಕಾರದ ಆದೇಶ ಜಾರಿಗೆ ತರಲು ಜಿಲ್ಲಾಡಳಿತಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು ಎಂದು ನಿಯೋಗ ಮನವಿ ಮಾಡಿದೆ. ಆಷಾಢ ಶುಕ್ರವಾರದಂದು ಹಾಗೂ ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಜಿ ತಿಳಿಸಿದ್ದಾರೆ. ಇದೇ 17, 24, 31 ಹಾಗೂ ಆಗಸ್ಟ್ 7ರವರೆಗೆ 4 ಆಷಾಢ ಶುಕ್ರವಾರ ಹಾಗೂ ಆಗಸ್ಟ್ 4ರಂದು ಅಮ್ಮನವರ ವರ್ಧಂತಿ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಟ್ಟದ ಪಾದದಿಂದ ಕಾಲ್ನಡಿಯಲ್ಲಿ ಬರುವವರಿಗೆ ಬೆಳಿಗ್ಗೆ 5 ಗಂಟೆಯ ಬಳಿಕ ಪ್ರವೇಶ ಕಲ್ಪಿಸಲಾಗಿದೆ. ಶಿಷ್ಟಾಚಾರದಡಿ ಬರುವ ಗಣ್ಯರಿಗೆ ವಿಐಪಿಗಳಿಗೆ ಬೆಳಿಗ್ಗೆ 5:30ರಿಂದ 10 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 10 ಗಂಟೆಯ ನಂತರ ಎಲ್ಲಾ ಗಣ್ಯರ ವಾಹನಗಳ ಪ್ರವೇಶವನ್ನು ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು.

0: ವ್ಯಕ್ತಪಡಿಸಿದ್ದಾರೆ. ಆಷಾಢ ಮಾಸದ ಶುಕ್ರವಾರ ಚಾಮುಂಡೇಶ್ವರಿ ವರ್ಧಂತಿ ದಿನಗಳಂದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜೈಲಿನಿಂದ ಇಂದು ಮುಂಜಾನೆ ಮೂವರು ಅಪರಾಧಿಗಳು ಪರಾರಿಯಾಗಿದ್ದಾರೆ. ಅಪರಾಧಿಗಳ ಪತ್ತೆಗೆ ಡಿಸಿಪಿ ನೇತೃತ್ವದಲ್ಲಿ ಮೂವರು ಎಸಿಪಿಗಳ ನೇತೃತ್ವದ ತಂಡಗಳನ್ನು ರಚಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಮೂವರು ಅಪರಾಧಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮುನ್ಸೂಚನೆಯಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಚುರುಕಾಗಲಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಾರುತಗಳು ಸಕ್ರಿಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮುಂದುವರೆದಿದೆ. ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕೆಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೇಕಡ 99.42 ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ. ಶೇಕಡ 42.8 ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಕೆ.ಎನ್. ಅನುರಾಧ ತಿಳಿಸಿದ್ದಾರೆ. ಎಸ್ಐಆರ್ನಲ್ಲಿ ಎಲ್ಲಾ ಮತದಾರರು ತಪ್ಪದೇ ಭಾಗಿಯಾಗುವಂತೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ಎಸ್ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ವಾರದ ಸಂತೆ ಮಾರುಕಟ್ಟೆ ಮತ್ತು ಗ್ರಾಮೀಣ ಭಾಗದ ಮಾರುಕಟ್ಟೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಅರ್ಹ ರೈತರೆಲ್ಲರೂ ಫಸಲ್ ಬೀಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡುವಂತೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಿ ರೈತರನ್ನು ಮನವೊಲಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು.

0: ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ಯ

0: ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹೈಟೆಕ್ ಫರ್ನಿಚರ್ ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾ ನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3 ಡೋರ್ ಅಂಡ್ 2 ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
3: ಆಕಾಶವಾಣಿ ಹಾಸನ.
4: ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ.
5: ಕೃಷಿ ತರಂಗ,
6: ಕೃಷಿ ತರಂಗ,
7: ನೇರ ಫೋನಿನ್ ಕಾರ್ಯಕ್ರಮ.
4: ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ಎಂದೆಂದು
3: ಕೇಳಿ.
7: ತಜ್ಞರೊಂದಿಗೆ,
5: ಅಧಿಕಾರಿಗಳೊಂದಿಗೆ
3: ನೇರ ಸಂವಾದ.
4: ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನ.
8: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದ ವಿಷಯ ಮೆಕ್ಕೆಜೋಳದ ಬೆಳೆಗೆ ಬಾಧಿಸುತ್ತಿರುವ ಬಿಳಿ ಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳು. ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258 ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್.
9: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಇವತ್ತು ನೇರ ಫೋನಿನ ಕಾರ್ಯಕ್ರಮಕ್ಕೆ ಆಯ್ಕೆಯನ್ನು ಮಾಡಿಕೊಂಡಿರತಕ್ಕಂಥ ವಿಷಯ ಮೆಕ್ಕೆಜೋಳದ ಬೆಳೆಯನ್ನು ಬಾಧಿಸ್ತಾ ಇರತಕ್ಕಂತಹ ಬಿಳಿ ಸುಳಿ ರೋಗದ ನಿರ್ವಹಣೆ ಮತ್ತು ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನು ಕುರಿತು ಮಾತನಾಡುವ ಸಲುವಾಗಿ ಇವತ್ತಿನ ಈ ನೇರ ಫೋನಿನ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಪ್ರಮುಖವಾಗಿ ನಮ್ಮ ಕೇಳುಗರು ಕೂಡ ಕಾರಣರಾಗಿದ್ದಾರೆ. ಯಾಕೆ ಅಂತ ಹೇಳಿದರೆ, ಈ ಬಿಳಿ ಸುಳಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು. ಯಾಕೆ ಇದು ಪದೇ ಪದೇ ನಮ್ಮನ್ನು ಕಾಡ್ತಾ ಇದೆ ಮತ್ತು ಇದು ಬಂದಂಥ ಸಂದರ್ಭದಲ್ಲಿ ಹೇಗೆ ಸಮಗ್ರವಾಗಿ ನಿರ್ವಹಣೆಯನ್ನು ಮಾಡಬೇಕು, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಇದಕ್ಕೆ ಕೃಷಿ ಇಲಾಖೆ ಹೇಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥ ಪ್ರಶ್ನೆಗಳನ್ನು ಅನೇಕ ನಮ್ಮ ಕೇಳುಗರು ಹೇಳ್ತಾ ಇದ್ರು. ಅವರ ಒತ್ತಾಯದ ಸಲುವಾಗಿ ನಾವು ಇವತ್ತು ಈ ಒಂದು ವಿಷಯವನ್ನು ಆಯ್ಕೆಯನ್ನು ಮಾಡಿಕೊಂಡು ನಮ್ಮ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕೋರಿಕೊಂಡ್ವಿ. ಅವರು ಒಪ್ಪಿಕೊಂಡು ತಮ್ಮೊಂದಿಗೆ ಮಾತನಾಡಲಿಕ್ಕೆ ಈಗ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
10: ನಮಸ್ಕಾರ ಸರ್.
9: ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಈ ಮೆಕ್ಕೆಜೋಳವನ್ನು ಬೆಳೆಯಲಾಗ್ತಾ ಇದೆ. ನಮ್ಮ ಮೆಕ್ಕೆಜೋಳದ ಬೆಳೆಗಾರರು ಒಂದಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಬೇಕು. ಸರ್, ಒಟ್ಟಾರೆ ನಮ್ಮ ಹಾಸನ ಜಿಲ್ಲೆಯ ಕೃಷಿ ಪರಿಸ್ಥಿತಿ ಮಳೆ ಕೊರತೆಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಗಿದೆ?
10: ಒಟ್ಟಾರೆ ನಮ್ಮ ಜಿಲ್ಲೆಗೆ ಅರೌಂಡ್ 21%ನಷ್ಟು ಮಳೆಯ ಕೊರತೆ ಎದ್ದು ಕಾಣ್ತಾ ಇದೆ. ನಮಗೇನು ವಾಡಿಕೆಯಂತೆ ಮಳೆ ಆಗಬೇಕಾಗಿತ್ತು ಅದಕ್ಕಿಂತ 21% ಕಡಿಮೆ ಇದೆ. ಅದರಲ್ಲೂ ಪ್ರಮುಖವಾಗಿ ಕೆಲವು ತಾಲೂಕಿನಲ್ಲಿ ಇನ್ನೂ ಆತಂಕಕಾರಿಯಾಗಿ ಕಾಣ್ತಾ ಇದೆ. ಅರಕಲಗೂಡು ತಾಲೂಕಿನಲ್ಲಿ 48.5%ನಷ್ಟು ಕೊರತೆ ಕಾಣ್ತಾ ಇದೆ, ಮಳೆ ಕೊರತೆ.
9: ಓಹೋ, ಹೆಚ್ಚಾಗಿದೆ.
10: ಹೆಚ್ಚಾಗಿದೆ. ಹೊಳೆ ನರಸೀಪುರದಲ್ಲಿ ಸುಮಾರು 43-45%ನಷ್ಟು ಮಳೆಯ ಕೊರತೆ ಕಾಣ್ತಾ ಇದೆ. ಈಗ ಸದ್ಯದ ಪರಿಸ್ಥಿತಿಯೊಳಗೆ ಚನ್ನರಾಯಪಟ್ಟಣ ಮತ್ತು ಅರಸೀಕೆರೆ ತಾಲೂಕಿನಲ್ಲಿ ಅಟ್ಲೀಸ್ಟ್ 10 ಇದ್ದಾರೆ, ನಾರ್ಮಲ್ ಅಂದರೆ ಸಾಮಾನ್ಯ ಮಳೆ ಬಂದಿದೆ ಅಲ್ಲಿ. ಇನ್ನು ಮಿಕ್ಕಂತೆ ನಮಗೆ ಅತಿ ಹೆಚ್ಚು ಮಳೆ ಬರತಕ್ಕಂಥ ಸಕಲೇಶ್ಪುರದಲ್ಲೇ ಮಳೆ ಕೊರತೆ ಕಾಣ್ತಾ ಇದೆ.
9: ಇದೊಂಥರ ರಿವರ್ಸ್ ಆಯಿತು.
10: ರಿವರ್ಸ್ ಆಗಿದೆ. ಅದರಲ್ಲೂ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರಂತೂ ತುಂಬಾ ರಿವರ್ಸ್ ಆಗಿದೆ ಅಂತೇಳಿ ಹೇಳ್ಬೋದು. ಇಷ್ಟೊತ್ತಿಗಾಗಲೇ ನಮ್ಮ ಸಕಲೇಶ್ಪುರದಲ್ಲಿ ಈ ಹೊತ್ತಿಗೆ ಅಂದರೆ ಜುಲೈ 15 ಹೊತ್ತಿಗೆ ಸುಮಾರು 2,300 mm ಮಳೆ ಆಗಿ ಹೋಗ್ಬಿಟ್ಟಿತ್ತು. ಅಷ್ಟೊಳಗಾಗಲಿ ಅಂದರೆ ಅತಿ ಹೆಚ್ಚು ಮಳೆ ಬಂದಿತ್ತು. ಈಗ ನಾವಿನ್ನು ಅದರ ಅರ್ಧಕ್ಕೂ ಮಳೆ ಆಗಿಲ್ಲ ನಮಗೆ, ಅಲ್ಲೇ ಕೊರತೆ ಕಾಣ್ತಾ ಇದೆ. ಇದು ಒಟ್ಟಾರೆ ಎಲ್ನಿನೋ ಎಫೆಕ್ಟ್ ಅಂತೇಳಿ ನಾವೀಗಾಗಲೇ ಕೇಳಿದ್ದೀವಿ. ಸಮುದ್ರದ ಮೇಲ್ಮೈ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಿಗೆ ಆಗೋದ್ರಿಂದ ತಣ್ಣನೆ ಗಾಳಿ ಏನು ಬೀಸಬೇಕು ಅದು ಬಿಸಿಯ ಗಾಳಿ ರೂಪ ತೆಗೆದುಕೊಳ್ಳೋದ್ರಿಂದ ಗಾಳಿ ತನ್ನ ದಿಕ್ಕನ್ನು ಬದಲಾಯಿಸ್ತದೆ. ಹಂಗಾಗಿ ಎಲ್ಲಿ ನಮಗೆ ಮಾರ್ತಗಳಿಂದ ಮಳೆ ಬರಬೇಕಾಗಿತ್ತು ಆ ಜಾಗದಲ್ಲಿ ಬರದಲ್ಲಿ ಮತ್ತೆಲ್ಲೋ ಮಳೆ ಆಗುತ್ತೆ.

0: ಹಂಗಾಗಿ ನಾರ್ತ್ ಅಮೇರಿಕಾ ಆ ಕಡೆ ಭಾಗದಲ್ಲಿ
1: ಹೆಚ್ಚು ಮಳೆ
0: ಆಗ್ತಾ ಇದೆ.
1: ನಮ್ಮ ಹಾಸನದಲ್ಲೂ ಕೂಡ ಕಡಿಮೆ ಮಳೆ ಬೀಳತಕ್ಕಂತ ಚನ್ನರಾಯಪಟ್ಟಣ ಮತ್ತೆ ಅರಸೀಕೆರೆಯಲ್ಲಿ ಜಾಸ್ತಿ ಮಳೆ,
0: ಅಟ್ಲೀಸ್ಟ್ ನಾರ್ಮಲ್ ಮಳೆ ಆಗಿದೆ. ಅದೊಂದು ಸಂತೋಷಕರಾದಂತ ವಿಚಾರ. ಆದರೂ ಒಟ್ಟಾರೆಯಾಗಿ ಬೆಳೆ ಪರಿಸ್ಥಿತಿಗೆ ಬಹಳಷ್ಟು ಅನುಕೂಲ ಆಗಂತ ಮಳೆ ಆ ಎರಡು ತಾಲೂಕುಗಳಲ್ಲೂ ಕೂಡ ಆಗಿಲ್ಲ. ಇದು ಒಂದು. ಎರಡನೇದು ತಾವು ಹೇಳಿದಾಗ ಈಗಾಗಲೇ ನಮ್ಮ ಮೆಕ್ಕೆಜೋಳದಲ್ಲಿ ಬಿಳಿಸುಳಿ ರೋಗ ಕಾಣಿಸ್ಕೊಂಡಿದೆ. ಕಳೆದ ವರ್ಷನೇ ಇದು ಕಾಣಿಸ್ಕೊಂಡಿತ್ತು, ಆದರೆ ಏನೇ ನಾವು ಪ್ರಯತ್ನ ಮಾಡಿದ್ರು ಸಹಿತ ಈ ವರ್ಷ ಇನ್ನೂ ಹೆಚ್ಚಿನ ಕ್ಷೇತ್ರದಲ್ಲಿ ಈ ಬಿಳಿಸುಳಿ ರೋಗ ಆವರಿಸ್ಕೊಂಡಿದೆ.
1: ಸರ್, ಇವತ್ತು ನಮ್ಮ ಮಾತುಗಳಿಗಿಂತಲೂ ಹೆಚ್ಚಾಗಿ ನಮ್ಮ ಕೇಳುಗರಿಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು ಅಂತೇಳಿ, ಯಾಕೆಂದರೆ ಅವರು ಬಹಳ ಒತ್ತಾಯ ಮಾಡಿದ ಕಾರಣಕ್ಕಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈಗಾಗಲೇ ನಮಗೆ ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ಕಾರ.
2: ನಮಸ್ಕಾರ ಸರ್.
1: ನಮಸ್ಕಾರ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
2: ಅರಕಲೂರು ತಾಲೂಕು ಮಾರಿಯಳ್ಳಿಯಿಂದ ಸರ್. ಮಧುಕುಮಾರ್.
1: ಮಧುಕುಮಾರ್ ಮಾತಾಡಿ.
0: ಹಾ ಮಧುಕುಮಾರ್, ನಮಸ್ತೆ ಹೇಳಿ.
2: ಆಕಾಶವಾಣಿಗೆ ಸರ್, ಮತ್ತೆ ನಿಮಗೆ ಮತ್ತೆ ಕೃಷಿ ನಿರ್ದೇಶಕರಿಗೆ ಮೊದಲಿಗೆ ಧನ್ಯವಾದಗಳು ಸರ್.
1: ಧನ್ಯವಾದ.
2: ನಿಲಯಕ್ಕೆ ಭೇಟಿ ಕೊಟ್ಟಾಗ ನಾನು ಮಾತಾಡಿದ್ದೆ ಈ ವಿಚಾರ ಬಗ್ಗೆ.
1: ಹೌದೌದೌದು, ನಿಮ್ಮ ಅಂತರ ಒತ್ತಾಯದಿಂದಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಹೇಳಿ. ಮಧು
2: ತುಂಬಾ ಸರ್, ಯಾಕೆಂದ್ರೆ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಸಾಕಷ್ಟು ಇದೆ ಸರ್ ಇದು. ಮೆಕ್ಕೆಜೋಳದ್ದು ಈ ಬೆಳಿಗ್ಗೆ ಸುಳಿರೋಗದು ಮೆಟಲ್ಯಾಕ್ಸ್ 35 ಮತ್ತೆ ಇನ್ನೊಂದು ಶಾವಿಗೆ ಟೈಪ್ ಇರುತ್ತೆ, ಅದನ್ನ ಔಷಧಿ ಸ್ಪ್ರೇ ಮಾಡಿದ್ದು ನಾವು ಹುಳಿದು, ಬಟ್ ಯಾವ್ದೇ ರೀತಿಯಾದ ಪ್ರಯೋಜನ ಆಗಿಲ್ಲ. ಮತ್ತೆ ಬೇರೆ ಬೇರೆ ಔಷಧಿಗಳೆಲ್ಲ ಇದ್ ಮಾಡುದು, ಅದ್ಯಾವ್ದು ಅಮಿಷ್ಠಾರ ಮತ್ತೆ ಅವೆಲ್ಲ ಸ್ಪ್ರೇ ಮಾಡಿದ್ರು ಯಾವ್ದೇ ರೀತಿಯಾದ ಕಂಟ್ರೋಲ್ ಬಂದಿಲ್ಲ ಸರ್. ನಾವು 4 ಜೋಳ ಹಾಕಿದೀವಿ.
0: ಮಧುಕುಮಾರ್, ಈಗ ಅಮಿಸ್ಟಾರ್ ಟಾಪ್ ನ ನೀವು ಸ್ಪ್ರೇ ಮಾಡಿದ್ದೀರಿ ಅಂತ ಹೇಳಿದ್ರೆ ಅದು ನಥಿಂಗ್ ಬಟ್ ಅಜಾಕ್ಸಸ್ಟ್ರೋಬಿನ್ ಮತ್ತು ಡೈಫನ್ಕೋನಾಜೋಲ್ ಅಂತಕ್ಕಂಥ ಕೆಮಿಕಲ್. ಅದು ನೇರವಾಗಿ ಆ ಶಿಲೀಂಧ್ರದ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಕೆಮಿಕಲ್ಲೇ ಅದು. ಅದಲ್ದಲೆ ನೀವು ನಮ್ಮ ಇಲಾಖೆಯಿಂದ ಮ್ಯಾಂಕೋಜಬ್ ಮತ್ತು ಮೆಟ್ಲಾಕ್ಸಿಲ್ ಕಾಂಬಿನೇಷನ್ ಏನಿದೆ ಆ ಕೆಮಿಕಲನ್ನು ಕೂಡ ತೆಗೆದುಕೊಂಡು ಹೋಗಿ ನೀವು ಸ್ಪ್ರೇ ಮಾಡಿರ್ಬೋದು.
2: ಓಕೆ,
0: ಇದು ಒಂದು ಹಂತದ ತನಕ ನಾವು ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು, ಹೊರತು ಒಂದು ಹಂತ ದಾಟಿದ ಮೇಲೆ ಈ ರೋಗದ ನಿಯಂತ್ರಣ ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ. ಇಲಾಖೆಗೆ ಒಂದು ಸವಾಲಾಗಿದೆ ಇದು, ಇದನ್ನು ನಾವು ನೇರವಾಗಿ ಒಪ್ಕೋತೀವಿ. ಏನು ಅಂತೇಳಿ ಹೇಳಿದರೆ ತುಂಬ ಸಣ್ಣದಿದ್ದಾಗ ಬೆಳೆ ಒಂದು 15-20 ದಿವಸದಲ್ಲಿದ್ದಾಗ ಯಾರು ಈ ಪ್ರೈಮರಿ ಇನ್ಫೆಕ್ಷನ್ ಅಂತೇಳಿ ಅಂತೀವಿ ಅದು, ಆ ಪ್ರೈಮರಿ ಇನ್ಫೆಕ್ಷನ್ ಇದ್ದಾಗಲೇ ಯಾರಾದರೂ ಈ ಸ್ಪ್ರೇಯನ್ನು ಮಾಡಿ ಕಂಟ್ರೋಲ್ ಮಾಡಿದರು ಅಂತೇಳಿ ಹೇಳಿದರೆ ಅಲ್ಲಲ್ಲಿ ಕಂಟ್ರೋಲ್ ಆಗಿದೆ. ನಮಗೆ ಒಂದು ರೀತಿ ವಿಚಿತ್ರ ಅನ್ನಿಸ್ತಕ್ಕಂಥ ವಾತಾವರಣ ಈ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಕೆಲವು ಭಾಗದಲ್ಲಿ ಏನಾಗಿದೆ, ಅತಿ ಹೆಚ್ಚು ಈ ಡೌನಿ ಮಿಲ್ಡ್ಯೂ ಡಿಸೀಸ್ ಕಾಣಿಸ್ತಾ ಇದೆ, ಅಂದರೆ ಬಿಳಿಸುಳಿ ರೋಗ. ಕೆಲವು ಭಾಗದಲ್ಲಿ ಕೇವಲ 1% ಇನ್ಫೆಕ್ಷನ್ ಇಲ್ಲದಲೇ ಇರೋ ಪ್ಲಾಟ್ಗಳನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಯಾಕಂದ್ರೆ ನೀವು ಇದು ಬೀಜದಿಂದ ಪ್ರಸಾರ ಆಗುತ್ತೆ ಅಂತೇಳಿ ನಮಗೆಲ್ಲ ಗೊತ್ತಾದಾಗ ನಾವೇನ್ ಮಾಡಿದೀವಿ, ಈ ವರ್ಷ ನಮ್ಮ ಜಿಲ್ಲೆಗೆ ಬರ್ತಕ್ಕಂಥ ಯಾವುದೇ ಬೀಜಗಳನ್ನ ಮೊದಲು ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆ ಮಾಡಿಸಿ, ಅಂದ್ರೆ ಪೆಥೋಜನ್ ಟೆಸ್ಟ್ ಅಂತೇಳಿ ಹೇಳ್ತೇವೆ, ಈ ರೋಗಾಣುವಿಗೆ ಪೆಥೋಜನ್ ಟೆಸ್ಟ್ ಮಾಡಿ ಅದರಲ್ಲಿ ತೇರ್ಗಡೆ ಹೊಂದಿದಂಥ ಬೀಜಗಳನ್ನೇ ನಾವಿಲ್ಲಿ ಕೊಡ್ತಾ ಇದ್ದೇವೆ. ಇದು ಬೀಜದಿಂದ ಈ ಸಲ ತೊಂದರೆ ಆಗಿದೆ ಅಂತೇಳಿ ನಾವು ಒಪ್ಪಕ್ಕೆ ತಯಾರಿಲ್ಲ, ಅದು ವಾಸ್ತವವೂ ಅಲ್ಲ ಅದು. ಯಾಕೆ ಅಂತೇಳಿ ಹೇಳಿದ್ರೆ ಅಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ಇಲಾಖೆಯವರು ವಹಿಸ್ಕೊಂಡಿದ್ದೇವೆ. ಇದು ನಮಗೆ ಕಳೆದ ಬಾರಿಯೇ ಕಾಣಿಸ್ಕೊಂಡಿದ್ದರಿಂದ ನಾವು ಅತಿ ಹೆಚ್ಚು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದೇವೆ. ಇಂದು ಒಂದು
2: ಪ್ಯಾಕ್ ಆಗುವಾಗ ಮುಂಚಿತವಾಗಿ ನಿಮ್ಮಲ್ಲಿ ಬೀಜೋಪಚಾರ ಆಗಿರುತ್ತೆ, ಬೀಜೋಪಚಾರ ಮಾಡಬೇಕಾಗುತ್ತಾ ಔಷಧಿಯಿಂದ?
0: ಇಲ್ಲ ಇಲ್ಲ, ಈಗ ನಿಮಗೆ ಮೆಕ್ಕೆಜೋಳವನ್ನು ಯಾರು ಮತ್ತೆ ಬೀಜೋಪಚಾರ ಮಾಡೋ ಅವಶ್ಯಕತೆ ಇಲ್ಲ. ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಇವೆರಡೂ ಕೆಮಿಕಲ್ನ ಹಾಕಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಮತ್ತೊಂದು ಕಂಡೀಷನ್ ಹಾಕಿದ್ವಿ ನಾವು. ನಮ್ಮ ಜಿಲ್ಲೆಗೆ ಸಪ್ಲೈ ಮಾಡ್ತಕ್ಕಂಥ ಯಾವುದು ಮೆಕ್ಕೆಜೋಳ ಇದೆ, ಕೆಲವಲ್ಲಿ ಏನಾಗ್ತದೆ ಯಾವುದೋ ಒಂದು ಕಾರ್ಬನ್ಡೈಜಿಂಗ್ ಟ್ರೀಟ್ ಮಾಡೋದು, ಈ ಥರದ್ದು ಬೇರೆ ಬೇರೆ ಒಂದು ಸಿಂಗಲ್ ಕೆಮಿಕಲ್ನ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಅಭ್ಯಾಸ ಇದೆ. ಆದರೆ ಹಾಸನ ಜಿಲ್ಲೆಗೆ ಬರ್ತಕ್ಕಂಥ ಯಾವುದೇ ಮೆಕ್ಕೆಜೋಳ ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಟ್ರೀಟ್ಮೆಂಟ್ ಆಗೇ ತರಿಸ್ಬೇಕು ಅಂತೇಳಿ ಮತ್ತೊಂದು ಕಂಡೀಷನನ್ನು ನಾವು ಎಲ್ಲ ಸರಬರಾಜ್ದಾರ್ಗೆ ಹಾಕಿ ಅದನ್ನು ತರಿಸ್ಕೊಂಡಿದ್ದೇವೆ. ಹಾಗಾಗಿ ಬೀಜದಿಂದ ಇದು ರೋಗ ಬಂದಿದೆ ಅಂತೇಳಿ ಅದು ಪ್ರಶ್ನೆನೇ ಇಲ್ಲ. ಮೋರ್ಓವರ್ ಇನ್ನೊಂದೇನು ಅಂತೇಳಿ ಹೇಳಿದ್ರೆ ದಿ ಟ್ರಾನ್ಸ್ಮಿಷನ್ ಆಫ್ ದಿಸ್ ಡಿಸೀಸ್ ಥ್ರೂ ಸೀಡ್ ಈಸ್ ಓನ್ಲಿ 5%. ಈ ರೋಗದಿಂದ ಈ ಬೀಜದಿಂದ ರೋಗ ಬರ್ತಕ್ಕಂಥದ್ದು ಕೇವಲ 5% ಮತ್ತು ಅದಕ್ಕಿಂತ ಕಡಿಮೆ. ನಮಗೆ ಮೇನ್ ಬರ್ತಕ್ಕಂಥದ್ದು ಈ ಮಣ್ಣಿನಲ್ಲಿಂದ ಮುಖಾಂತರ ಬರ್ತಕ್ಕಂಥದ್ದು ಮತ್ತು ವಾತಾವರಣದ ಗಾಳಿಯ ಮುಖಾಂತರ ಇದು ಪಸರಿಸೋದ್ರಿಂದ ಏನಾಗ್ತಾ ಇದೆ ನಮಗೆ ಅದರದ ಕಣ್

0: ಕಂಟ್ರೋಲ್ಮೆಂಟ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಒಂದು ನಾನು ಪ್ರಮುಖ ಇನ್ನೂ ಜಾಸ್ತಿ ಉಲ್ಬಣ ಆಗತ್ತೆ ಆಗತ್ತೆ, ಇದರಲ್ಲಿ ಏನು ಎರಡು ಮಾತಿಲ್ಲ. ಮಧುಕುಮಾರ್, ನೀವು ಕರೆಕ್ಟ್ ಗೆಸ್ ಮಾಡಿದ್ದೀರಿ, ಬಹುಶಃ ಅದನ್ನೇ ನಮಗೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಆಗ್ತದೆ. ಒಂದು ನಾವು ಇವತ್ತಿನ ದಿನಮಾನದಲ್ಲಿ ಏನು ಯೋಚನೆ ಮಾಡ್ಬೋದು ಅಂತ ಹೇಳಿದ್ರೆ, ಬೆಳೆ ಪರಿವರ್ತನೆ, ಬೆಳೆ ಪರಿವರ್ತನೆ
1: ಹೇಳೋದಾದ್ರೆ ಈಗ ತಾಲೂಕು ವೈಸಲ್ಲಿ ಎಷ್ಟು ಜಾಸ್ತಿ ಇದೆ ಸರ್?
0: ಈಗ ಸದ್ಯಕ್ಕೆ ಆಲೂರು ತಾಲೂಕಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಸದ್ಯದ ಮಟ್ಟಿಗೆ, ಬೇಲೂರು ತಾಲೂಕಲ್ಲಿ ಮತ್ತು ಹಾಸನ ತಾಲೂಕಲ್ಲಿ. ಹಾಸನ ತಾಲೂಕಲ್ಲಿ ಪ್ರಮುಖವಾಗಿ ಕಟಾಯ ಹೋಬಳಿನಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಈ ಮೂರು ಭಾಗದಲ್ಲಿ. ಅರಕಲಗೂಡು ತಾಲೂಕಿನಲ್ಲೂ ಸ್ವಲ್ಪ ಮಟ್ಟಿಗಿದೆ ಮತ್ತು ಹೊಳೆ ನರಸೀಪುರದಲ್ಲೂ ಈ ಬಾರಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಆ್ಯಕ್ಚುಲಿ. ಹಾಗಾಗಿ ಇದು ಆಲ್ಮೋಸ್ಟ್ ಐದರಿಂದ ಆರು, ನಿಮ್ಗೆ ಗೊತ್ತೇ ಇದೆ ಸಕಲೇಶ್ಪುರದಲ್ಲಂತೂ ಯಾರು ಮೆಕ್ಕೆಜೋಳ ಬೆಳೆಯೋದಿಲ್ಲ. ಇರೋದ್ರೊಳಗೆ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಅರಸೀಕೆರೆ ಮತ್ತು ಚನ್ನರಾಯಪಟ್ಟಣದಲ್ಲಿ ಈ ರೋಗದ ಇನ್ಫೆಕ್ಷನ್ ಕಡಿಮೆ ಇದೆ. ಇದು ಬಿಟ್ಟರೆ ಇನ್ನೆಲ್ಲ ತಾಲೂಕಲ್ಲಿ ಇದೆ. ಬೆಳೆ ಪರಿವರ್ತನೆ ಸದ್ಯಕ್ಕೆ ಈಗ ನಾವು ತಕ್ಷಣಕ್ಕೆ ರಿಸಲ್ಟ್ ಕೊಡುವಂಥದ್ದು ನೀವೀಗಾಗಲೇ ಆಮ್ಸ್ಟರ್ಟಾಪನ್ನ ಟ್ರೈ ಮಾಡಿಬಿಟ್ಟಿದ್ದೀರಿ ಆ್ಯಕ್ಚುಲಿ, ಅದು ಒಳ್ಳೆ ಕೆಮಿಕಲ್ ಆ್ಯಕ್ಚುಲಿ. ಅದು ಬಿಟ್ಟರೆ ಜಾಂಪ್ರೋ ಅಂತೇಳಿ ಒಂದು ಇದರಲ್ಲಿ ಸಿಗ್ತಾ ಇದೆ, ಅದನ್ನು ನೀವು ಪ್ರಯತ್ನ ಪಡ್ಬೋದು. ಮತ್ತು ಕರ್ಜೆಟ್ ಅಂತೇಳಿ, ಕರ್ಜೆಟ್ ಅಂತೇಳಿ ಹೇಳಿದ್ರೆ ಸೈಮೋಕ್ಸಾನಿಲ್ ಮತ್ತು ಮ್ಯಾಂಕೋಜಬ್ನ ಕಾಂಬಿನೇಷನ್, ಅದು ಈ ಥರದನ್ನ ಟ್ರೈ ಮಾಡ್ಬೋದು. ಬಟ್ ಈಗ ಒಂದು ಬೆಳೆ ಈಗಾಗಲೇ ಒಂದು 30 ದಿವಸ 40 ದಿವಸ ದಾಟಿದೆ ಅಂತೇಳಿ ಹೇಳಿದರೆ ಇದನ್ನ ಪ್ರಯತ್ನ ಮಾಡಬೇಡಿ ದಯವಿಟ್ಟು. ಬೆಳೆ ಪರಿವರ್ತನೆ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡೋಣ. ಓಕೆ,
2: ಧನ್ಯವಾದ ಮಧುಕುಮಾರ್ ಪ್ರಶ್ನೆಯನ್ನ ಕೇಳಿದ್ದಕ್ಕಾಗಿ. ಒಳ್ಳೆ ಪ್ರಶ್ನೆಯನ್ನ ತಾವು ಕೇಳಿದ್ರಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಮೆಕ್ಕೆಜೋಳದ ಬೆಳೆಯನ್ನು ಬಾಧಿಸ್ತಾ ಇರತಕ್ಕಂತಹ ಬಿಳಿಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಇವತ್ತು ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಕೃಷಿ ಜಂಟಿ ನಿರ್ದೇಶಕರಾದಂತಹ ಪಿ ರಮೇಶ್ ಕುಮಾರ್ ಅವರು. ನಿಮ್ಮ ಕರೆಗಳನ್ನು ನೀವು ಕರೆಗಳನ್ನು ಮಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246-289 ಮತ್ತೊಂದು ಸಂಖ್ಯೆ 245-258. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ: 246-289 ಮತ್ತೊಂದು ಸಂಖ್ಯೆ 245-258. STD ಕೋಡ್ ಸಂಖ್ಯೆ 08172. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ
3: ಸರ್. ನಮಸ್ಕಾರ ಸರ್, ನಾನು ಕುಮಾರ್ ಅಂತ.
2: ಕುಮಾರ್ ಎಲ್ಲಿಂದ?
3: ನಾನು ಮಲಪನಹಳ್ಳಿಯಿಂದ.
2: ಮಾತಾಡಿ ಕುಮಾರ್.
3: ಸರ್, ಹೋದ ವಾರ ಚೆನ್ನಾಗಿತ್ತು ಸರ್. ಈ ವಾರ ನೋಡೋ ಅಷ್ಟೇ ಫುಲ್ ಎಲ್ಲ ಅದೇ ರೋಗ ಬಂದು ಎಲ್ಲ ಇದಾಗ್ಬಿಟ್ಟಿದೆ ಸರ್. ತಿಂಗಳಾಗಿದೆ.
0: ಅದೇ ಕುಮಾರ್ ನಮಸ್ತೆ. ಈಗ ನಾನು ನಿಮ್ಗೆ ಹೇಳಿದೆ, ಇದು ಗಾಳಿಯ ಮುಖಾಂತರನೂ ಕೂಡ ಪಸರಿಸೋದ್ರಿಂದ ಇದರದ್ದು ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ವಾತಾವರಣದ ಮುಖಾಂತರನು ಕೂಡ ಇದು ಬರ್ತಾ ಇದೆ. ಹಾಗಾಗಿ ಈಗ ಒಂದೂವರೆ ತಿಂಗಳು ಆಗಿರ್ತಕ್ಕಂಥ ಬೆಳೆಗೆ ಈಗ ಬಹಳ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಇದರದ್ದು ಕಂಟ್ರೋಲ್ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ಕೆಮಿಕಲ್ನ ನಾವೇನು ನಿಮ್ಗೆ ಹೇಳ್ತಾ ಇದ್ದೇವೆ, ಇದನ್ನ ಒಂದು ಬಾರಿ ಅಥವಾ ಮ್ಯಾಕ್ಸಿಮಮ್ ಎರಡು ಬಾರಿ ಹೇಳ್ತೀವಿ ಅಷ್ಟೇ. ಮೂರನೇ ಬಾರಿ ಏನಾದರೂ ಇದನ್ನ ನೀವು ಟ್ರೈ ಮಾಡಿದರೆ ಪ್ಲಾಂಟ್ ಗೆಟ್ ಅದು ಸ್ಟೆರೈಲ್ ಆಗೋ ಚಾನ್ಸಸ್ ಇರ್ತದೆ, ಅಂದರೆ ಸತ್ತೋಗೋ ಅಂತ ಚಾನ್ಸ್ ಜಾಸ್ತಿ ಇರ್ತದೆ ಆಕ್ಚುಲಿ. ಸತ್ತೋಗೋದು ಅನ್ನೋದಕ್ಕಿಂತ ನಿಮ್ಗೆ ಯಾವುದೇ ಉತ್ಪನ್ನವನ್ನ ಕೊಡೋದಿಲ್ಲ ಮುಂದೆ ಬರ್ತಕ್ಕಂತ ಏನ್ ತೆನೆ ಇದೆ ತೆನೆ
2: ಬರಲ್ಲ
0: ಆ ತರ ಆಗ್ತಾ ಇದೆ. ಹಂಗಾಗಿ
3: ಔಷಧಿ ಎಲ್ಲ ಹೊಡೆದ್ರು ಹೊಡೆದ್ವಿ ಒಂದ್ ವಾರ. ಈಗ ಮೊನ್ನೆ ಹೋಗಿ ನೋಡಿದ್ರೆ ಎಲ್ಲ ಬಿಳಿ ಇದು ರೋಗ ಬಂದು ಎಲ್ಲ ಮಲ್ಕಾಬಿಟ್ಟಿದೆ.
0: ಬಹಳ ಬಿಳಿಸಿಲಿ ರೋಗ ಆಗ್ತಾ ಇದೆ. ಇದಕ್ಕೆ ಬೆಳೆ ಪರಿವರ್ತನೆ ಮಾಡದಲೇ ಬೇರೆ ಯಾವುದೇ ಪ್ರಯೋಗ ನಾವು ಮಾಡಿದರೆ ಉಪಯೋಗ ಇಲ್ಲ ಅಂತೇಳಿ ನಮಗೆ ಅನಿಸ್ತಾ ಇದೆ. ಸದ್ಯದ ಮಟ್ಟಿಗೆ ಏನು ಅಂತೇಳಿ ಹೇಳಿದರೆ, ಒಂದು ದಯವಿಟ್ಟು ನೀವು ಬೆಳೆ ವಿಮೆಯನ್ನು ಮಾಡಿಸಿ. ಈ ವರ್ಷ ಸಾಕಷ್ಟು ಲಾಸ್ ಆಗೋದ್ರಿಂದ, ಅಂದರೆ ಈ ರೋಗದಿಂದ ಅತಿ ಕಡಿಮೆ ಇಳುವರಿ ನಮಗೆ ನಾವು ನಿರೀಕ್ಷೆ ಮಾಡಿರೋದ್ರಿಂದ
3: ಬೆಳೆ
0: ಈಗ ಜುಲೈ 31 ತನಕ ನೀವು ಬೆಳೆ ವಿಮೆಯನ್ನು ಮೆಕ್ಕೆಜೋಳಕ್ಕೆ ಮಾಡಿಸೋಕ್ಕೆ ಅವಕಾಶ ಇದೆ. ದಯವಿಟ್ಟು ಬೆಳೆ ವಿಮೆಯನ್ನು ಮಾಡಿಸಿ, ಅದು ಒಂದು ಅನುಕೂಲ ನಿಮಗೆ ಮಾಡಿಕೊಡ್ಬೋದು ಅಂತೇಳಿ ಅನಿಸತ್ತೆ. ಇದರ ಜೊತೆಗೆ ಇದಕ್ಕೊಂದು ಸರ್ಕಾರಕ್ಕೂ ಕೂಡ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಇದನ್ನು ಒಂದು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಇವತ್ತಿನ ದಿವಸ ಮಾನ್ಯ ಲೋಕಸಭಾ ಸದಸ್ಯರು ಕೇಳಿದ್ದೀರಿ ಅಂತೇಳಿ ಮಾಹಿತಿ ಹೇಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಮಾನ್ಯ ಲೋಕಸಭಾ ಸದಸ್ಯರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ವಿಷಯವನ್ನು ಪ್ರಸ್ತಾಪ ಮಾಡಿ ಬಂದಿದ್ದಾರೆ.
2: ಕುಮಾರ್ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ನಾವು ಹೋಗೋಣ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ಮುಂದಿನ ಕರೆಗೆ

0: ಹೋಗುವ ಮುನ್ನ ಸರ್, ತಾವೊಂದು ಒಳ್ಳೆ ಅಂಶವನ್ನು ಹೇಳಿದ್ರಿ, ಬೀಜದಿಂದ ಹರಡ್ತಕ್ಕಂಥದ್ದು 5% ಅಂತ ಹೇಳಿ, ಮಣ್ಣಿನಿಂದ ಇದು ಜಾಸ್ತಿ ಹರಡ್ತಕ್ಕಂಥ ಸಾಧ್ಯತೆ ಇದೆ. ಈ ಮಣ್ಣಿನಿಂದ ಹರಡುವಂಥದ್ದನ್ನ ತಪ್ಪಿಸಬಹುದಾ?
1: ಮಣ್ಣಿನಿಂದ ಹರಡ್ತಕ್ಕಂಥದ್ದನ್ನು ತಪ್ಪಿಸೋದೇ ಈಗ ಅತಿ ದೊಡ್ಡ ಸವಾಲಾಗಿ
0: ಮತ್ತು ಇದು ಮಣ್ಣಿನಲ್ಲಿ 5-6 ವರ್ಷಗಳವರೆಗೂ ಕೂಡ
1: 8 ವರ್ಷ ತನಕ ಒಮ್ಮೆ ಸೇರ್ಕೋತು ಅಂತ ಹೇಳಿ. ಆದ್ರೆ ಹಂಗಾಗಿ ಈಗ ನಮ್ಮ ಮಣ್ಣೇನಾಗಿದೆ, ಇಟ್ ಈಸ್ ಲೋಡೆಡ್ ವಿತ್ ದಿಸ್ ಪೆಥೋಜನ್ ಅಂತ ತುಂಬಾ ಜಾಸ್ತಿ ಆಗಿ
0: ಹೋಗ್ಬಿಟ್ಟಿದೆ.
1: ಅದೇ ಇದೆ ಒಂದು ಏನು ಅಂತ ಹೇಳಿದ್ರೆ, ಒಂದು ಈ ಒಂದು ಸೋಯಿಂಗ್ ವಿಂಡೋ ಅಂತೇಳಿ ಇರ್ತದೆ ಎಲ್ಲಾ ಕಡೆನು. ಇಂಥ ಈ ಡೇಟ್ ನಂತರ ನಾವು ಯಾವುದೇ ಬಿತ್ತನೆ ಮಾಡಬಾರ್ದು ಅಂತ. ಈಗ ಉದಾಹರಣೆಗೆ ಯಾವ್ದು, ಈಗ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಜುಲೈ 31 ನಂತರ ಅಲ್ಲಿ ಯಾವುದೇ ಕಾರಣಕ್ಕೂ ಮೆಕ್ಕೆಜೋಳ ಬಿತ್ತನೆ ಮಾಡೋದಿಲ್ಲ. ಆದರೆ ನಮ್ಮ ಜಿಲ್ಲೆನಲ್ಲಿ ಅದಕ್ಕೆ ಲಿಮಿಟ್ ಇಲ್ಲ, ಜನವರಿಯಿಂದ ಹಿಡಿದು ಡಿಸೆಂಬರ್ ತನಕ
0: ಬಿತ್ತನೆ
1: ನಡೀತಾನೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಾಸುಗಳ ಮೇಲೆ ಬಹಳಷ್ಟು ಅವಲಂಬಿತರಾಗಿದ್ದಾರೆ,
0: ಮೇವಿಗಾಗಿ
1: ಬೆಳೀತಾರೆ ಮಾಡ್ತಾರೆ. ಒಂದು ಏನು ಅಂತ ಹೇಳಿದ್ರೆ, ಆಯ್ತು ಕಾಳು ಬಂತ, ಬರ್ಲಿ ಬರ್ಲಿಲ್ವಾ ಸೈಲೇಜ್ ಮಾಡ್ಕೊಳ್ಳೋಣ, ನಮ್ಗೆ ರಾಸುಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಹಂಗಾಗಿ ಹಾಕಿದಂತ ಪ್ಲಾಟ್ ಅಲ್ಲೇ ಒಂದು ಬೆಳೆ, ಎರಡು ಬೆಳೆ, ಮೂರು ಬೆಳೆಯನ್ನು ಮೆಕ್ಕೆಜೋಳ, ಒಂದು ವರ್ಷದಲ್ಲಿ 3 ಬಾರಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ನಮ್ಮಲ್ಲಿ ಇದ್ದಾರೆ. ಇದು ಕೂಡ ಒಂದಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಹಿಂಗೆ ಯಾವುದೋ ಒಂದು ಬೆಳೆಯನ್ನ ಎಲ್ಲ ಸೀಸನ್ನಲ್ಲೂ ಬೆಳೆಯೋದು ಕೂಡ ತಪ್ಪು. ಇದ್ರ ಬಗ್ಗೆ ನಮ್ಮ ರೈತರು ಸ್ವಲ್ಪ
0: ಗಮನ ಹರಿಸಬೇಕು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ನಮಸ್ತೆ, ಮಾತನಾಡಿ.
2: ನಮಸ್ತೆ, ಮೋಹನ್ ಅಂತ ಹೇಳಿ.
0: ಮೋಹನ್ ಎಲ್ಲಿಂದ?
2: ತಿಮ್ಮನಹಳ್ಳಿ ಬೋಕೊಪ್ಪಲು.
0: ಯಾವ ತಾಲೂಕು?
2: ಬೇಲೂರು ತಾಲೂಕು.
0: ಮಾತಾಡಿ ಮೋಹನ್.
2: ಸರ್ ನಮಸ್ತೆ.
1: ನಮಸ್ತೆ ನಮಸ್ತೆ ಮೋಹನ್. ಮೋಹನ್ ನಮಸ್ತೆ ಹೇಳಿ.
2: ಬೆಳೆ ಬೆಳೆ ಕಡಿ ರೋಗ ಬರುತ್ತಲ್ಲ, ಅದಕ್ಕೆ ಪರಿಹಾರ ಏನು ಅಂತ ಮೆಟಲಕ್ಸ್ ಎಲ್ಲ ಸ್ಪ್ರೇ ಮಾಡಿದ್ವಿ ಸರ್. ಏನು ಯೂಸ್ ಆಗಿಲ್ಲ.
1: ಈಗ ಇಷ್ಟ ತನಕ ಅದೇ ಮಾತಾಡ್ತಿದ್ದೆ ಮೋಹನ್. ಈಗ ಈಗ ಈ ಮಣ್ಣಿನಲ್ಲಿ ಈ ಅಂಶ ಅತಿ ಹೆಚ್ಚು ಆಗಿರೋದ್ರಿಂದ ಅಂತ ಪ್ರದೇಶದಲ್ಲಿ ನಾವು ಏನೇ ಪ್ರಯತ್ನ ಮಾಡಿದ್ರು ರೋಗ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಇದನ್ನ ನಾವು ಒಪ್ಕೋತಾ ಇದ್ದೇವೆ. ಹಂಗಾಗಿ ಈ ಸಲ ಬೆಳೆ ಪರಿವರ್ತನೆ ಮಾಡಿ ಅಂತೇಳಿ ಬಹಳಷ್ಟು ಮನವಿಯನ್ನ ಮಾಡಿದ್ವಿ ನಾವು. ಈ ಮನವಿಯ ಹೊರತುಪಡಿಸಿ ಸಹಿತ ಸಾಕಷ್ಟು ಜನ ರೈತರು ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ. ತಪ್ಪು ಅಂತೇಳಿ ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೈನುಗಾರಿಕೆ ಜಾಸ್ತಿ ಇದೆ, ನಿಮಗೆ ಮೇವಿಗಾಗಿ ಆದ್ರೂ ಮೆಕ್ಕೆಜೋಳ ಬೇಕಾಗ್ತದೆ, ಹಂಗಾಗಿ ಮೆಕ್ಕೆಜೋಳವನ್ನು ಬೆಳೀತಾ ಇದ್ದೀರಿ. ಇಲ್ಲಿಂದ ಮುಂದಕ್ಕೆ ದಯವಿಟ್ಟು ಮೆಕ್ಕೆಜೋಳವನ್ನು ಸ್ವಲ್ಪ ಬೆಳೆ ಪರಿವರ್ತನೆ ಮಾಡಿರಿ ಅಂತೇಳಿ, ಅಂದರೆ ಬೆಳಿಲೇಬಾರದು ಅಂತೇಳಿ ಹೇಳ್ತಾ ಇಲ್ಲ, ಬೇರೆ ಬೆಳೆಯನ್ನ ನಡುವೆ ಬೆಳೀತಕ್ಕಂಥದ್ದೊಂದು ಒಂದಿಷ್ಟು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಜೊತೆಗೆ ಈ ಸಲ ಸ್ವಲ್ಪ ಇನ್ಸೂರೆನ್ಸ್ ಅನ್ನು ಕೂಡ ಕಟ್ಟಿ, ಮೆಕ್ಕೆಜೋಳಕ್ಕೆ ಅನುಕೂಲ ಆಗ್ತದೆ. ಓಕೆ, ಥ್ಯಾಂಕ್ ಯು.
0: ಧನ್ಯವಾದ ಮೋಹನ್. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಮುಂದಿನ ಕರೆಯನ್ನು ಯಾರು ಮಾಡಿದ್ರು ನೋಡೋಣ. ನಮಸ್ತೆ ನಮಸ್ತೆ, ಮಾತನಾಡಿ. ನಮಸ್ತೆ, ಹಾಂ ಮಾತಾಡಿ. ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಿಲ್ಲ ನಮ್ಗೆ, ನೆಟ್ವರ್ಕ್ ಸರಿಯಾಗಿರೋ ಅಂತ ಜಾಗದಲ್ಲಿ ನಿಂತು ಮಾತಾಡಿ. ಮಾತಾಡಿ
3: ಆಯ್ತು. ನಾನು ರೇಡಿಯೋ ಸೇರ್ತಿದ್ದೆ, ಮರ್ಕುಳಿಂದ ದೇವರಾಜ್ ಅಂತ.
0: ಮಾತಾಡಿ ದೇವರಾಜ್.
3: ಸರ್, ಈಗ ನಾವೀಗ ನಾವು ಹೆಚ್ಚು ಜೋಳ ಹಾಕೇ ಇಲ್ಲ, ಈ ಕಾಯಿಲೆ ನೋಡಿದ್ಮೇಲೆ ಈಗ ನಾವು ಇನ್ನೊಂದು 2-3 ತಿಂಗಳು ಕಳೆದ ಮೇಲೆ ಹಾಕ್ಬೋದಾ? ಈ ಬೆಳೆ ಏನಿದೆ ಇವೆಲ್ಲ ಹೋದ್ಮೇಲೆ
0: ಈಗ ಏನ್ ಬೆಳೆ ಮಾಡಿದಿರಿ? ಈಗೇನ್ ಬೆಳೆ ಮಾಡಿದಿರಿ?
3: ಈಗ ನಾವು ಆಲೂಗಡ್ಡೆ ಹಾಕಿದೀವಿ.
1: ದೇವರಾಜ್ ಈಗ ನಮಸ್ತೆ. ಆಲೂಗಡ್ಡೆ ತೆಗೆದ್ಮೇಲೆ ಕೂಡ ನಿಮ್ ಮೆಕ್ಕೆಜೋಳ ಬೆಳೆಯೋದಕ್ಕೆ ಅವಕಾಶ ಇದೆ, ಮಾಡ್ಕೊಳ್ಳಿ. ಆದ್ರೆ ನಾನು ಏನ್ ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ರಾಗಿನ ಪ್ರಯತ್ನ ಮಾಡಿ ನೋಡಿ. ಮೆಕ್ಕೆಜೋಳದ ಬದಲು ರಾಗಿ ಬೆಳೆಯನ್ನ ಒಂದೇನು ಅಂತ ಹೇಳಿದ್ರೆ ಮೇವಿಗೂ ಆಗ್ತದೆ. ಆಮೇಲೆ ಈ ಸಲ ಬೆಂಬಲ ಬೆಲೆ ನೀವು ಕೇಳೇ ಇರ್ತೀರಿ, ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಸೇರಿ ಅರೌಂಡ್ 1,150 ರೂಪಾಯಿ ತನಕನು ಕ್ವಿಂಟಾಲ್ಗೆ ಬಂದಿದೆ. ಹಂಗಾಗಿ ನಿಮ್ಗೆ ಬೆಲೆಯಲ್ಲೂ ಏನಂತ ರಾಗಿಯನ್ನ ಹಾಕಿ, ರಾಗಿಯನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ. ಮನೆಗೂ ರಾಗಿ ಉಳಿತು, ನಿಮ್ಗೆ ಒಳ್ಳೆ ಬೆಲೆನೂ ಸಿಕ್ತು. ಜೊತೆಗೆ
0: ಕೇಳಿಸ್ಕೊಳ್ಳಿ ದೇವರಾಜ್ ಅವರು, ಕೇಳಿಸ್ಕೊಳ್ಳಿ.
1: ಆಯ್ತು, ಈಗ ರಾಗಿಯನ್ನ ಪ್ರಯತ್ನ ಮಾಡಿ. ಮತ್ತೆ ಎಲ್ಲಾ ರೀತಿಯ ರಾಗಿಯನ್ನ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇಟ್ಕೊಂಡಿದ್ದೇವೆ, ನಿಮ್ಗೆ ಅನುಕೂಲ ಆಗ್ತದೆ. ಬೇರೆ ಬೇರೆ ತಳಿಗಳನ್ನ ಇಟ್ಕೊಂಡಿದ್ದೇವೆ. ಈಗ ಸದ್ಯದಲ್ಲೇ ರಾಗಿ ಹಾಕಿದ್ರೆ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಅಂದ್ರೆ ದೀರ್ಘಾವಧಿ ತಳಿಗಳನ್ನ, ಇನ್ನು ಸ್ವಲ್ಪ ದಿನಗಳ ನಂತರ ಹಾಕಿದ್ರೆ ಮಧ್ಯಮಾವಧಿ ಅಥವಾ ಅಲ್ಪಾವಧಿ ತಳಿಗಳನ್ನ ಬಳಸೋದಕ್ಕೆ ಅವಕಾಶ ಇದೆ.
0: ಆಲೂಗಡ್ಡೆ ತಗೊಂಡು ಹಾಕ್ತೀನಿ ಅಂತ ಹೇಳಿದ್ರು ಅವರು,
1: ಅಲ್ಪಾವಧಿ ತಳಿಯನ್ನ ಹಾಕೋದಕ್ಕೆ
0: ಆಯ್ತು ದೇವರಾಜ್. ರಾಗಿ ಹಾಕಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ.

0: ನಮಸ್ತೆ. ಹಾಂ, ಮುಂದಿನ ಕರೆಗೆ ಹೋಗುವ ಮುನ್ನ ಸರ್, ನಂದೊಂದು ಪ್ರಶ್ನೆ ರೈತರ ಪರವಾಗಿ. ಈಗ ಇದೇ ರೋಗದಿಂದ, ಬಿಳಿ ಸುಳಿ ರೋಗದಿಂದ ಏನಾದರೂ ಬೆಳೆ ಹಾಳಾಯಿತು ಅಂತ ಹೇಳಿದರೆ ಅದಕ್ಕೆ ಬೆಳೆ ವಿಮೆ ಅಡಿಯಲ್ಲಿ ಪರಿಹಾರ ಸಿಗುತ್ತಾ?
1: ಹಾಂ, ಬೆಳೆ ವಿಮೆ ಅಡಿಯಲ್ಲಿ ನೇರವಾಗಿ ರೋಗ ಬಂದಿದೆ ಅನ್ನೋ ಕಾರಣಕ್ಕೆ ನಿಮಗೆ ಬೆಳೆ ವಿಮಾ ಪರಿಹಾರ ಬರೋದಿಲ್ಲ.
0: ಬರೋದಿಲ್ಲ,
1: ರೋಗ ಬಂದಿದೆ ಅನ್ನೋ ಒಂದೇ ಕಾರಣಕ್ಕೆ ನಿಮಗೆ ಬೆಳೆ ಪರಿಹಾರ ಬರೋದಿಲ್ಲ. ಒಂದು ಎರಡು ಮೂರು ರೀತಿಯಲ್ಲಿ ನಾವು ವಿಮೆಯನ್ನು ಇಲ್ಲಿ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಏನು ಅಂತೇಳಿ ಹೇಳಿದರೆ, ಒಂದು ಈಗ ಹೆಂಗೂ ಈ ಕಂಪೇರ್ ವಿತ್ ಥ್ರೆಶೋಲ್ಡ್ ಈಲ್ಡು ಮತ್ತು ಆ್ಯಕ್ಚುಲಿ ಈಲ್ಡು, ಅಂದರೆ ನಮ್ಮ ಪ್ರಾರಂಭಿಕ ಇಳುವರಿಗೆ ಮತ್ತು ಬಂದಂಥ ಇಳುವರಿ ಏನಿರ್ತದೆ ಅದಕ್ಕೆ ಕಂಪೇರ್ ಮಾಡಿಕೊಂಡು ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತೇಳಿ ಕಂಡಿಡ್ಕೊಂಡು ಅದರ ಆಧಾರದ ಮೇಲೆ ಇನ್ಶೂರೆನ್ಸನ್ನು ಕೊಡ್ತಕ್ಕಂಥದ್ದು ಎಲ್ಲ ರೈತರಿಗೂ ಗೊತ್ತಿದೆ. ಈ ಪ್ರಕಾರ ಈ ಸಲ ಅತಿ ಹೆಚ್ಚು ಈ ರೋಗ ಬಂದಿರೋದ್ರಿಂದ ಒಟ್ಟಾರೆ ಇಳುವರಿಯೇ ಕಡಿಮೆ ಆಗುತ್ತೆ ಅಂತೇಳಿ ನಾವು ಒಂದು ಅಂದಾಜು ಮಾಡಿದ್ದೇವೆ. ಈ ಪ್ರಕಾರ ರೈತರಿಗೆ ಅನುಕೂಲ ಆಗ್ಬೋದು. ಒಂದು ಅಥವಾ ಈ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತೇಳಿ ಕೂಡ ನಾವು ಮಾಡ್ಬೋದು. ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತೇಳಿ ಏನು ಅಂತೇಳಿ ಹೇಳಿದ್ರೆ, ಬೆಳೆ ಬೆಳೀತಾ ಇದೆ, ಬೆಳೀತಾ ಬೆಳೀತಾ ನಾವು ಏನು ನಿರೀಕ್ಷೆ ಮಾಡಿರ್ತೀವಿ ಅಂದರೆ ನಮ್ಮ ಜಿಲ್ಲೆಯ ಒಂದು ಸರಾಸರಿ ಇಳುವರಿ ಅಂತೇಳಿ ಇರ್ತದೆ, ಆ ಸರಾಸರಿ ಇಳುವರಿಗಿಂತನೂ ಶೇಕಡ 50%ಕ್ಕಿಂತನೂ ಕಡಿಮೆ ನಿರೀಕ್ಷೆ ಇದೆ ನಮಗೆ ಬೆಳೆ ಅಂತೇಳಿ ಹೇಳಿದರೆ, ಆವಾಗ ಮಿಡ್ ಸೀಸನ್ ಅಡ್ವರ್ಸಿಟಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಒಳಗೆ ಅನೌನ್ಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಜಾರಿಯಲ್ಲಿದೆ. ಆವಾಗ ಏನು ಇನ್ಸೂರೆನ್ಸ್ ಕಟ್ಟಿರ್ತಾರೆ ರೈತರು, ಆ ವಿಮಾ ಮೊತ್ತ ಏನಿರ್ತದೆ ಆ ವಿಮಾ ಮೊತ್ತದ ಶೇಕಡ 50%ರಷ್ಟು ಹಣ ನೇರವಾಗಿ ರೈತರ ಖಾತೆಗಳಿಗೆ ಬರ್ತದೆ.
0: ಹಾಗಾಗಿ ಯಾವುದಕ್ಕೂ ಕೂಡ ಅವರು ಬೆಳೆ ವಿಮೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು
1: ಒಳ್ಳೆಯದು,
0: ಸೂಕ್ತ ಅಂತ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
2: ಹಲೋ,
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
2: ನಾನು ಹೆಸರು ಪುಟ್ಸ್ವಾಮಿ ಅಂತ.
0: ಪುಟ್ಸ್ವಾಮಿ ಗೌಡ್ರ ಎಲ್ಲಿಂದ?
2: ನಾಯ್ಕಳ್ಳಿಯಿಂದ, ಹಾಸನ ತಾಲೂಕು.
0: ರೇಡಿಯೋದು ದೂರ ಬಂದು ಮಾತಾಡಿ ಪುಟ್ಸ್ವಾಮಿ ಗೌಡ್ರೆ. ಮಾತಾಡಿ ಮಾತಾಡಿ.
2: ಈ ಕಡೆ ಈಗ ಈಗ ನಾವು ಒಂದು 10 ಎಕರೆ ಜೋಳ ಹಾಕಿದೀವಿ ಸರ್.
0: ಹ್ಮ್.
2: ಅದು ಎಂಕೆ ಅಂತ ಕೊಟ್ರು, ಆಮೇಲೆ ಇದು ಪೈರ್ ಇದು ಪೈರ್ ಅಂತ ಕೊಟ್ರು,
1: ಪೈನಿಯರ್
2: ಎನ್ಕೆ ಅಂತ ಕೊಟ್ರು, ಆಮೇಲೆ ಇನ್ನೊಂದು ಹೈಟೆಕ್ ಅಂತ ಕೊಟ್ರು. ಅಷ್ಟಕ್ಕೂ ಕಾಯಿಲೆ ಬಂದಿದೆ. ನಮ್ಮ ಪಕ್ಕ ಜಮೀನಲ್ಲಿ ಇದು ಹಾಕಿದ್ದಾರೆ, ಡಕ್ಲಬ್ಬು ಮತ್ತೆ ಕೃಷ್ಣ ಹಾಕಿದ್ದಾರೆ, ಅದು ಕಾಯಿಲೆನೇ ಬಂದಿಲ್ಲ. ಈಗಿದ್ದೇ ಮಿಸ್ಟೇಕ್,
1: ಈ ತರದ್ದು ಬರೀ ಈಗ ಪುಟ್ಸ್ವಾಮಿ ಗೌಡ್ರೆ ನಮಸ್ಕಾರ. ಈಗ ನಿಮ್ಮ ನಾಯಕರಳ್ಳಿಯಲ್ಲಿ ಅಷ್ಟೇ ಆಗಿಲ್ಲ, ಇದು ಎಲ್ಲ ಕಡೆನೂ ಅಲ್ಲಲ್ಲಿ ಅಲ್ಲಲ್ಲಿ ಈ ರೀತಿ ನಾವು ನೋಡಿದ್ದೇವೆ. ಬರೀ ನಾಯಕರಳ್ಳಿ ಇದು
2: ಮಾತಾಡುವಾಗ
0: ನೀವು ಕೇಳಿಸ್ಕೊಳ್ಳಿ ಪುಟ್ಸ್ವಾಮಿ ಗೌಡ್ರೆ.
1: ಯಾವುದೇ ಈಗ ನೀವೇನು ಈ ತಳಿಗೆ ಬಂದಿಲ್ಲ ರೋಗ ಅಂತೇಳಿ ಹೇಳ್ತಿರಲ್ಲ, ಕೃಷ್ಣ ಏನೋ ಹೇಳಿದ್ರಿ, ಮತ್ತೊಂದು ಯಾವುದೋ ಹೇಳಿದ್ರಿ, ಅದೇ ತಳಿಗಳಿಗೆ ರೋಗ ಬಂದಿರತಕ್ಕಂಥ ತಾಕುಗಳನ್ನು ಕೂಡ ನಾವು ನೋಡಿದ್ದೇವೆ. ಇದು ಯಾವುದೇ ಇಂಥ ತಳಿ ಹಾಕಿದ ತಕ್ಷಣ ಬಂದಿದೆ, ಅಂಥ ತಳಿ ಹಾಕಿದ ತಕ್ಷಣ ಬಂದಿದೆ ಅನ್ನೋದಂತೂ ಸುಳ್ಳು. ಆಯ್ತರಾ, ಇದು ಯಾವುದೇ ಕಾರಣಕ್ಕೂ ಬೀಜದಿಂದ ಬಂದಂಥ ರೋಗ ಅಲ್ಲ ಇದು. ರೋಗ
0: ಇರಲಿಲ್ಲ, ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಪುಟ್ಸ್ವಾಮಿ ಗೌಡ್ರೆ.
1: ಏನು ಅಂತೇಳಿ ಹೇಳಿದರೆ, ಈಗ ಮಣ್ಣಿನಲ್ಲಿ ಇರತಕ್ಕಂಥ ಅಂಶ ಆಗಿರ್ಬೋದು ಅಥವಾ ವಾತಾವರಣದಿಂದ ಬಂದಿರತಕ್ಕಂಥದ್ದು ಏನಿದೆ ಗಾಳಿ ಮುಖಾಂತರ ಹರಡಿ ಬಂದಿರತಕ್ಕಂಥದ್ದು, ಅದು ನಿಮ್ಮ ತಾಕಿನಲ್ಲಿ ಹೆಚ್ಚಿಗೆ ಆಗಿರ್ಬೋದು. ಇನ್ನೂ ಬೇರೆ ಅದು ಆ ತಳಿಗೂ ಇದಕ್ಕೂ ದಯವಿಟ್ಟು ಜೋಡಿಸೋದಕ್ಕೆ ಪ್ರಯತ್ನ ಪಡಬೇಡ್ರಿ. ತಳಿನೇ ಬೇರೆ ಮತ್ತು ಈ ರೋಗನೇ ಬೇರೆ. ರೋಗದ ಈ ತಳಿ ಇಂದ ಯಾವುದೇ ರೋಗ ಬಂದಿಲ್ಲ ಅಂಥೇಳಿ ನಾನು ಒಬ್ಬ ಕೃಷಿ ವಿಜ್ಞಾನಿಯಾಗಿ ಅಥವಾ ಜಂಟಿ ಕೃಷಿ ನಿರ್ದೇಶಕನಾಗಿ ತಮಗೆ ಹೇಳ್ತಾ ಇದ್ದೇನೆ. ಲಿಂಕ್ ಮಾಡಬೇಡ್ರಿ ದಯವಿಟ್ಟು. ಹೌದು, ಈಗ ಒಂದೇ ನಿಮಿಷ, ಈಗ ನಿಮಗೆ ಅಷ್ಟು ಅನುಮಾನ ಇತ್ತು ಅಂತ ಹೇಳಿದ್ರೆ, ನೀವು ಹೇಳಿದಂತ ಕೃಷ್ಣ ತಳಿಗೆ ಬೇರೆ ಕಡೆ ರೋಗ ಬಂದಿರೋಂಥದ್ದನ್ನ ತೋರಿಸ್ಬೋದು. ನಾವು
0: ತಳಿಯ ಹೆಸರನ್ನ ಬಳಸೋದು ಬೇಡ ಸರ್ ನಾವು, ಯಾಕೆಂದ್ರೆ ಪುಟ್ಸ್ವಾಮಿ ಗೌಡ್ರೆ ಅವ್ರ ತಾಕಿಗೆ ಏನಾದ್ರು ಕಳಿಸ್ಲಿಕ್ಕೆ ಸಾಧ್ಯನ?
1: ಆಯ್ತು, ಈಗ ಒಂದು ತಂಡವನ್ನು ನಿಮ್ಮ ತಾಕಿಗೆ ನಾವು ಕಳಿಸ್ಕೊಡ್ತೀವಿ. ನಿಮ್ಮ ಫೋನ್ ನಂಬರ್ ನಮ್ಮಲ್ಲಿ ನೋಟ್ ಆಗಿರ್ತದೆ, ನಿಮ್ಮ ಫೋನ್ ನಂಬರ್ ನೋಡಿಕೊಂಡು ಒಂದು ತಂಡ ನಮ್ಮ ಹಾಸನ ತಾಲೂಕಿಗೆ ನೀವು ಸೇರಿರೋದ್ರ ಆಗಿರೋದ್ರಿಂದ ಹಾಸನ ತಾಲೂಕಿನ ತಂಡ ನಿಮ್ಮ ಊರಿಗೆ ಬಂದು ಭೇಟಿ ಮಾಡಿ.
0: ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಪುಟ್ಸ್ವಾಮಿ ಗೌಡ್ರೆ? ಹೇಳಿ ಹೇಳಿ.
2: 9 4 9 0 4 6 8 6.
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಮುಂದಿನ ಕರೆಗೆ ಹೋಗುವ ಮುನ್ನ ಸರ್, ಈಗ ಬೀಜದ ಬಗ್ಗೆ ಹೇಳಿದರು ನಮ್ಮ ಪುಟ್ಸ್ವಾಮಿ ಗೌಡ್ರು. ಈ ಬಿಳಿ ಸುಳಿ

0: ರೋಗ ನಿರೋಧಕ ತಳಿ ಅಥವಾ ಬೀಜ ಅಂತ ಏನಾದರೂ ಇದೆಯಾ?
1: ಇದು ಬಹಳ ಪ್ರಮುಖವಾದ ಪ್ರಶ್ನೆ, ಎಲ್ಲ ರೈತರ ಪರವಾಗಿ ನೀವೇ ಕೇಳಿಬಿಟ್ರಿ.
0: ಹೌದು,
1: ಇದುವರೆಗೂ ಎಸ್ ಎಚ್ ರೆಸಿಸ್ಟೆಂಟ್ ವೆರೈಟಿ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಯಾವುದೇ ತಳಿ ಮೆಕ್ಕೆಜೋಳದಲ್ಲಿ ಇಲ್ಲ. ಈ ರೋಗಕ್ಕೆ,
0: ಬಿಳಿ ಸುಳಿ ರೋಗಕ್ಕೆ
1: ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರತಕ್ಕಂಥ ಯಾವುದೇ ತಳಿ ಇಲ್ಲ.
0: ಇಲ್ಲ
1: ಇಲ್ಲಿವರೆಗೆ.
0: ಆದ್ರೂ ಕೂಡ ತಾವು ಹೇಳಿದ್ರಿ, ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆಯನ್ನ ಮಾಡಿ ನಾವು ಬೀಜವನ್ನ ಹಾಸನ ಜಿಲ್ಲೆಗೆ ತಂದಿದ್ದೇವೆ ಅಂತ ಹೇಳಿ. ಅಂತ ಅಂದ್ರೆ ಅಲ್ಲಿ ಪರೀಕ್ಷೆ ಮಾಡಿದ್ದು ಏನನ್ನ
1: ಪರೀಕ್ಷೆ ಮಾಡಿದ್ದೇನು ಅಂತ ಹೇಳಿದ್ರೆ, ಇದರಲ್ಲಿ ಯಾವ್ದಾದ್ರೂ ರೋಗಾಣು ಇದೆಯಾ?
0: ಅಂದ್ರೆ ಈಗ ಈ ಮುಂಗಾರು ಬಿತ್ತನೆಗೆ
1: ಕೊಡ್ತಕ್ಕಂತ ಬೀಜದಲ್ಲಿ ಏನಾದ್ರೂ ತೊಂದರೆ
0: ಇದೆಯಾ,
1: ಯಾವ್ದಾದ್ರು ಕಾಣಿಸ್ಕೊಂಡಿದ್ಯಾ ಅಂತೇಳಿ ನಾವು ಪರೀಕ್ಷೆ ಮಾಡಿದ್ದೇವೆ ಹೊರತು ರೋಗ ನಿರೋಧಕ ಶಕ್ತಿ ಇರತಕ್ಕಂತ ತಳಿ ಇಲ್ಲ. ಆದ್ರೂ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಿಂದ ರೋಗ ಸಹಿಷ್ಣುತೆ ಅಂದ್ರೆ ಟಾಲರೆಂಟ್ ವೆರೈಟೀಸ್ ಅಂತೇಳಿ ಹೇಳ್ತೀವಿ, ಒಂದಿಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. MAH 14-138 ಅಂತೇಳಿ ಮೊದಲನೇ ತಳಿ,
0: ಅದು ವಿಶ್ವವಿದ್ಯಾನಿಲಯ ಬಿಡುಗಡೆ
1: ಮಾಡಿರ್ತಕ್ಕಂತ ತಳಿ. MAH 14-5 ಅಂತಕ್ಕಂಥದ್ದು, MAH 1137, MAH 20-53, MAH 14-19-2, ಈ ರೀತಿ ಬೇರೆ ಬೇರೆ ತಳಿಗಳನ್ನ ರೋಗ ಸಹಿಷ್ಣುತೆ ಇರತಕ್ಕಂಥವು ಅಂದ್ರೆ ಟಾಲರೆಂಟ್ ವೆರೈಟೀಸ್ ಅನ್ನ ಕೆಲವನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಸಹಿಷ್ಣುತೆ ತೋರಿಸಿರ್ತಕ್ಕಂಥದ್ದು MAH 14-138 ಅಂತೇಳಿ ಅವರು ಹೇಳಿರೋದ್ರಿಂದ ಈ ತಳಿಗಳನ್ನ ನಾವು 7 ತಾಲೂಕುಗಳಲ್ಲಿ ಈ ಸಲ ಪ್ರಯೋಗ ಮಾಡಿದ್ದೇವೆ. 7 ತಾಲೂಕಿನಲ್ಲಿ ಒಂದು 50-50 ಜನ ರೈತರನ್ನ ಇದು ಮಾಡಿ ಕೊಟ್ಟು ಬೀಜವನ್ನ ಕೊಟ್ಟು ಸಣ್ಣ ಪ್ರಮಾಣದಲ್ಲಿ ಒಂದು ಪ್ರಯತ್ನವನ್ನ ಮಾಡಿ ನೋಡಿದ್ದೇವೆ. ಈ ವರ್ಷ ನಮ್ಗೆ ಇದರಲ್ಲಿ ಏನಾದ್ರೂ ಸಕ್ಸಸ್ ಕಾಣ್ತು ಅಂತ ಹೇಳಿ ಅಂದ್ರೆ ಈ ರೋಗ ನಿರೋಧಕ ಶಕ್ತಿ ಇದೆ, ಇದರಲ್ಲಿ ರೋಗ ಸಹಿಷ್ಣುತೆ ಜಾಸ್ತಿ ಇದೆ ಅಂತೇಳಿ ನಮ್ಗೆ ಏನಾದ್ರೂ ಕಂಡು ಬಂತು ಅಂತ ಹೇಳಿದ್ರೆ, ಮುಂದಿನ ವರ್ಷದಲ್ಲಿ ನಾವು ಕೃಷಿ ವಿಶ್ವವಿದ್ಯಾನಿಲಯದಿಂದಲೇ ಈ ತಳಿಯ ಬೀಜಗಳನ್ನ ತರಿಸೋ ಪ್ರಯತ್ನವನ್ನು ಮಾಡ್ತೇವೆ. ಆ ಮುಖಾಂತರ ರೈತರಿಗೆ ರೋಗ ಸಹಿಷ್ಣುತೆ ಇರತಕ್ಕಂಥ ತಳಿಯನ್ನು ಕೊಡಬಹುದು ಹೊರತು ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ತಳಿ ಇನ್ನೂ ತಯಾರಾಗಿಲ್ಲ.
0: ಆಗಿಲ್ಲ. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ
2: ಸರ್. ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ.
2: ರಮೇಶ್ ಅಂತ ಹೇಳ್ಬಿಟ್ಟು ಕಟ್ಟಾಯ್ದ ಹೋಗ್ಲಿ ಲಕ್ನಾಯಿಂದ ಸರ್.
0: ಮಾತಾಡಿ ರಮೇಶ್.
1: ನಮಸ್ತೆ ರಮೇಶ್.
2: ನಮಸ್ತೆ ಸರ್. ಸರ್, ನಾವು ಒಂದು 2 ಎಕರೆನಲ್ಲಿ ಜೋಳ ಮಾಡಿದ್ವಿ. ಅದು ಒಂದ್ 20, ನೀವ್ ಹೇಳ್ದಂಗೆ 20 ದಿವಸಕ್ಕೆ ಔಷಧಿ ಹೊಡೆದ್ರು ಅದು ಕಂಟ್ರೋಲ್ ಆಗಿಲ್ಲ. ಬಟ್ 1 ಎಕರೆ ಪೂರ್ತಿ ಕಂಪ್ಲೀಟ್ ಹೋಗ್ಬಿಟ್ಟಿದೆ ಸರ್. ಆದ್ರೆ ನಾನು ಬೆಳೆ ವಿಮೆನು ಕೂಡ ಕಟ್ಟಿದ್ವಿ. ಬಟ್ ಇವಾಗ ನಾವ್ ಅದನ್ನ ಅಳದ್ಬಿಟ್ಟು ಬೇರೆ ಬೆಳೆ ಮಾಡಿದ್ರೆ ಇವಾಗ ನಾವ್ ರಾಗಿ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ, ಯಾಕಂದ್ರೆ ಅದ್ರಲ್ಲಿ ಏನಿಲ್ಲ ಆಕ್ಚುಲಿ. ಅದಕ್ಕೆ ಯಾವ ರೀತಿ ಇದ್ ಮಾಡ್ಬೋದು ಸರ್?
1: ಈಗ ಒಂದು ಏನು ಅಂತ ಹೇಳಿದ್ರೆ, ಈಗ ಸದ್ಯದ ಮಟ್ಟಿಗೆ ಯಾರ್ಯಾರು ಮೆಕ್ಕೆಜೋಳವನ್ನು ಬೆಳೆದು ಇಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ ಅಂದರೆ ಈ ಬಿಳಿಸುಳಿ ರೋಗ ಬಂದಿದೆ ಅಂತೇಳಿ ಈಗಾಗಲೇ ನಾವು ಸರ್ವೇಕ್ಷಣೆಯನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ. ದಯವಿಟ್ಟು ಇನ್ನೊಂದು 4-5 ದಿವಸ ತಡ್ಕೊಳ್ಳಿ, ಬಹಳಷ್ಟು ಬೇಡ. ಇನ್ನೊಂದು 4-5 ದಿವಸ ತಡ್ಕೊಂಡ್ರೆ
2: ಇಲ್ಲ ಸರ್, ಮಳೆ ಬರಬೇಕು.
1: ಮಳೆ ಬರಬೇಕಾದ್ರು ಒಂದು, ಆಮೇಲೆ ಈಗ ಬಂದಂಥ ತಂಡ ಏನು ಮಾಡ್ತದೆ ನಿಮ್ದನ್ನು ನೋಟ್ ಮಾಡ್ಕೊಳ್ತಾರೆ ಅಲ್ಲಿ ಒಂದು. ಆಮೇಲೆ ಎರಡನೇದು, ಬೆಳೆ ಸಮೀಕ್ಷೆಯನ್ನ ನೀವೇ ಫಾರ್ಮರ್ ಆ್ಯಪಲ್ಲಿ ಮಾಡೋದಕ್ಕೆ ಅವಕಾಶ ಇದೆ, ಗೊತ್ತಿದೆಯಾ ನಿಮಗೆ?
2: ಇಲ್ಲ ಸರ್.
1: ದಯವಿಟ್ಟು ಯಾರು ಕೃಷಿ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡ್ರಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತು ಅಂತ ಹೇಳಿದ್ರೆ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಫಾರ್ಮರ್ ಆ್ಯಪ್ ಮುಖಾಂತರ ನಿಮ್ಮ ಬೆಳೆ ಸಮೀಕ್ಷೆಯನ್ನ ನೀವೇ ಮಾಡಬಹುದು. ದಯವಿಟ್ಟು ಮೆಕ್ಕೆಜೋಳ ಆಲ್ರೆಡಿ ಬೆಳೆದಿದ್ದೀನಿ ಅಂತಕ್ಕಂಥ ಸಮೀಕ್ಷೆಯನ್ನ ನೀವು ಮಾಡಿ, ಒಂದು ಪ್ರೂಫ್ ಇದ್ದಂಗೆ ಅದು. ಅಂದರೆ ನಾನು ಮೆಕ್ಕೆಜೋಳವನ್ನು ಬೆಳೆದಿದ್ದೆ, ಅದಾದ ನಂತರ ಅಂದರೆ ಬಿಳಿ ಸುಳಿ ರೋಗ ಹೆಚ್ಚಾದ ಕಾರಣ ನಾನು ಅದನ್ನು ಅರಗಿ ಈಗ ರಾಗಿ ಬೆಳೆದಿದ್ದೀನಿ ಅಂತೇಳಿ ಅಂತ. ಮುಂದೆ ಇನ್ಸೂರೆನ್ಸ್ ಕ್ಲೈಮ್ ಮಾಡೋ ಟೈಮಲ್ಲಿ ಆಗಿರ್ಬೋದು ಅಥವಾ ಇದನ್ನೇನಾದರೂ ವಿಶೇಷ ಪ್ರಕರಣ ಅಂತೇಳಿ ಸರ್ಕಾರದವರು ಪರಿಗಣಿಸಿ ಯಾರ್ಯಾರು ಮೆಕ್ಕೆಜೋಳ ಬೆಳೆದಿದ್ರೆ ಅವರಿಗೆ ಒಂದು ಏನೋ ಒಂದು ಸಹಾಯ ಮಾಡ್ತು ಅಂತೇಳಿ ಹೇಳಿದರೆ ಆ ಸಹಾಯಕ್ಕೆ ನೀವು ಅರ್ಹರಾಗ್ತೀರಿ. ಹಾಗಾಗಿ ನೀವು ಬೆಳೆ ಸಮೀಕ್ಷೆಯನ್ನು ಮಾಡಿಸ್ಬೋದು. ಒಂದು ಫಾರ್ಮರ್ ಆ್ಯಪ್ ಮುಖಾಂತರ ಮಾಡಿಸಿ, ಇಲ್ಲ ಅಂದರೆ ನಿಮ್ಮ ಊರಿನ ಲಕ್ನಾಯಕನಹಳ್ಳಿ ಅಲ್ವಾ ನಿಮ್ಮದು? ಲಕ್ನಾಯಕನಹಳ್ಳಿಯಲ್ಲಿ ಯಾರು ಪಿ ಆರ್ ಅಂತೇಳಿ ಕೇಳಿ ಹೇಳಿದರೆ ನಮ್ಮ ಅಲ್ಲಿ ಬರತಕ್ಕಂಥ ಕಟಾಯ ಹೋಬಳಿಯ ಕೃಷಿ ಅಧಿಕಾರಿ ಸಲ್ಮಾನ್ ಖಾನ್ ಅಂತೇಳಿ ನಿಮಗೆ ಪರಿಚಯ ಇರಬಹುದು. ಅವ್ರನ್ನ ಕೇಳಿದರೆ ಹೇಳ್ತಾರೆ, ಅವರೇ ನಿಮಗೆ ನಿಂತಿದ್ದು ಬೆಳೆ ಸಮೀಕ್ಷೆಯನ್ನು ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮಾಡಿಸಿ.
2: ಓಕೆ,
1: ಥ್ಯಾಂಕ್ ಯು
0: ರಮೇಶ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ?
2: ಬೇರೆ ಏನಿಲ್ಲ ಸರ್, ಅದೇ ಲಾಸ್ಟ್ ಟೈಮು ಕೂಡ ನಮ್ದು ಅದೇ ತರ ಆಯ್ತು.
1: ಹೌದು, ಎಸ್ಪೆಷಲಿ ಲಾಸ್ಟ್ ಟೈಮು ಪ್ರಾರಂಭ ಆಗಿದ್ದೆ ನಿಮ್ಮೂರಿಂದ ರಮೇಶ್. ಇನ್ನೂ ನೆನಪಿದೆ ನನಗೆ, ಆ್ಯಕ್ಚುಲಿ ನಿಮಗೆ ನೆನಪಿರ್ಬೋದು. ಆಮೇಲೆ ನಿಮ್ಮೂರಿಂದನೇ ಅತಿ ಹೆಚ್ಚು ಪ್ರಾರಂಭ ಆಗಿ ಆ ಭಾಗಕ್ಕೆ ನಮ್ಮ ಸಕಲೇಶ್ಪುರ ಮತ್ತು ಆಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಬಂದಿದ್ರು, ನಿಮಗೆ ನೆನಪಿರಬೇಕು.
2: ಹೌದು,
1: ಅದು ಬಂದು

0: ಎಲ್ಲ ನೋಡ್ಕೊಂಡು
1: ಹಾ
0: ಹೋಗಿದ್ದಾರೆ, ಮತ್ತು ಈ ವರ್ಷನೂ ಕೂಡ ಬಂದಿದ್ದಾರೆ. ಇದನ್ನು ನಾನು
1: ಹೌದು
0: ಇದನ್ನು ಮುಂದೆ ನಡೀತಕ್ಕಂಥ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅದಕ್ಕೂ ಮುಂಚೆನೇ ನಾವು ಕೂಡ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದೇವೆ, ಎಷ್ಟು ಪ್ರಮಾಣದಲ್ಲಿ ಮತ್ತು ಎಷ್ಟು ಕ್ಷೇತ್ರದಲ್ಲಿ ಈ ಬಿಳಿಸುಳಿ ರೋಗ ಆವರಿಸಿದೆ, ಎಷ್ಟು ಜನ ರೈತರಿಗೆ ಒಂದು ಅಂದಾಜು ಅಂತೇಳಿ ಈಗ ಲೆಕ್ಕ ಹಾಕೋದಕ್ಕೆ ಈಗ ಸಮೀಕ್ಷೆ ಪ್ರಾರಂಭ ಮಾಡಿದ್ದೇವೆ. ಒಟ್ಟಾರೆ ಕ್ಷೇತ್ರವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಓಕೆ
1: ಓಕೆ ಓಕೆ
0: ಓಕೆ, ಥ್ಯಾಂಕ್ ಯು.
2: ಧನ್ಯವಾದ ರಮೇಶ್ ಕರೆ ಮಾಡಿದ್ದಕ್ಕಾಗಿ. ಆತ್ಮೀಯ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕೃಷಿ ತರಂಗ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೆಕ್ಕೆಜೋಳದ ಬೆಳೆಯನ್ನು ಬಾಧಿಸ್ತಾ ಇರತಕ್ಕಂತಹ ಬಿಳಿಸುಳಿ ರೋಗದ ನಿರ್ವಹಣೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಫೋನಿನ ಕಾರ್ಯಕ್ರಮ ಇದೆ. ನಮ್ಮ ಆಕಾಶವಾಣಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರತಕ್ಕಂಥವರು ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ದೂರವಾಣಿ ಕರೆಗಳನ್ನು ಮಾಡಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 246289, ಮತ್ತೊಂದು ಸಂಖ್ಯೆ 245258, STD ಕೋಡ್ ಸಂಖ್ಯೆ 08172. ಮುಂದಿನ ಕರೆಯನ್ನು ಯಾರು ಮಾಡಿದ್ರು ನೋಡೋಣ. ನಮಸ್ತೆ. ನಮಸ್ಕಾರ, ಮಾತಾಡಿ.
3: ಸರ್ ನಮಸ್ತೆ.
2: ನಮಸ್ತೆ, ನಿಮ್ಮ ಹೆಸರು?
3: ಸರ್ ಈಶ್ವರಪ್ಪ ಅಂತ ಸರ್, ಬೇಲೂರು ತಾಲೂಕಿಂದ.
2: ಮಾತಾಡಿ ಈಶ್ವರಪ್ಪ ಅವರೇ.
3: ಸರ್, ಬಿಳಿಸುಳಿ ರೋಗ ಎಲ್ಲ ಇಕ್ಕೋ ಬಂದಿದೆ ಅಂದ್ರೆ ಬೀಜ ತಳಿ ಅಂತ ಏನಿಲ್ಲ ಸರ್. ನಾವು ಒಂದೇ ದಿವಸ ಹಾಕಿದ್ದು ಒಂದೇ ಇದು ಕೃಷ್ಣ ಜೋಳ, ಒಂದ್ ಹೊಲದಲ್ಲಿ ಬಂದಿದೆ, ಒಂದ್ ಹೊಲದಲ್ಲಿ ಬಂದಿಲ್ಲ ಸರ್. ಒಂದ್ ಹೊಲ ಅಂದ್ರೆ ಅದು ಸ್ವಲ್ಪ ಸಾವಯವ ಗೊಬ್ಬರದ ಜಾಸ್ತಿ ಇತ್ತು, ಮಣ್ಣೆಲ್ಲ ಒರೆಸಿದ್ದೆ. ಸೇಮ್ ಒಂದೇ ದಿವಸ ಹಾಕಿರೋದು, ಒಂದ್ ಹೊಲ ಬಂದಿದೆ, ಒಂದ್ ಹೊಲ ಬಂದಿಲ್ಲ ಸರ್. ಅದು ಏನು ಒಂದು ಪ್ರಾಬ್ಲಮ್ ಏನಂದ್ರೆ ರೈತರುಗಳು ಹೆಚ್ಚಿಗೆ ಸೀಮೆ ಗೊಬ್ಬರ ಕಳೆನಾಶಕ ಬರೆದು ಭೂಮಿಗಳು ಹಾಳಾಗಿದೆ ಸರ್. ಅದು ಒಂದು ಮುಖ್ಯ ಕಾರಣ ಅನ್ಕೊಂತೀವಿ ಸರ್.
2: ಹೌದು ಹೌದು ಹೌದು ಹೌದು.
3: ನಿಮ್ಮ ಗೊಬ್ಬರದಲ್ಲಿ ಏನಾದ್ರು ಬೆಳ್ಕೊಂಡ್ರೆ ಮುಂದೆ ಬೆಳೆ ಬೆಳಿಬಹುದು.
2: ಈಶ್ವರಪ್ಪ, ಈಶ್ವರಪ್ಪನವರೇ ನಮಸ್ಕಾರ. ನಾನು ನೇರವಾಗಿ ನಿಮ್ಮ ಪ್ರಶ್ನೆ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡೆ, ಮತ್ತು ಪ್ರಶ್ನೆಯ ಜೊತೆಗೆ ಉತ್ತರನೂ ಕೂಡ ನಿಮ್ಮಲ್ಲೇ ಇದೆ. ಆ್ಯಕ್ಚುಲಿ ಈಗ ಒಂದಷ್ಟು ಸಾವಯವ ಗೊಬ್ಬರವನ್ನು ಬಳಸ್ರಿ ನೀವು ಅಂತೇಳಿ ರೈತರಿಗೆ ಯಾಕೆ ಹೇಳ್ತೀವಿ ಅಂತೇಳಿ ಹೇಳಿದರೆ ಇದು ಕೂಡ ಒಂದು ಇದು ಕಾರಣನೇ. ಒಂದು ಸಾವಯವ ಗೊಬ್ಬರ ಅಥವಾ ಈ ಕೊಟ್ಟಿಗೆ ಗೊಬ್ಬರ ಅಂತೇಳಿ ಏನು ಹೇಳ್ತೇವೆ ಅದನ್ನು ಬಳಸೋದ್ರಿಂದ ಮಣ್ಣಲ್ಲಿ ನೀರನ್ನು ಇಟ್ಕೊಡ್ತಕ್ಕಂಥ ಶಕ್ತಿ ಜಾಸ್ತಿ ಆಗೋದ್ರ ಜೊತೆಗೆ ಈ ಥರದ ಕಾಯಿಲೆಗಳು ಬರದಂತೆ ಕಾಪಾಡ್ತಕ್ಕಂಥ ಶಕ್ತಿಯೂ ಕೂಡ ಇರ್ತದೆ. ನಾವು ರೋಗ ನಿರೋಧಕ ಶಕ್ತಿ ಎಲ್ಲಿ ನೀವು ಹೆಚ್ಚು ಬಳಸಿದ್ದೀರಿ ಕೊಟ್ಟಿಗೆ ಗೊಬ್ಬರವನ್ನು? ನಾವು 1 ಎಕರೆಗೆ 3 ಟನ್ನಷ್ಟು ಇದನ್ನು ಹಾಕಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅಂತೇಳಿ ಹೇಳ್ತೇವೆ. ಭಾಳಷ್ಟು ಜನ ರೈತರು ಇದನ್ನು ಫಾಲೋ ಮಾಡೋದಿಲ್ಲ. ಮಾಗಿ ಉಳುಮೆ ಬಗ್ಗೆ ಹೇಳ್ತೇವೆ, ಭಾಳಷ್ಟು ಜನ ರೈತರು ಮಾಗಿ ಉಳುಮೆಯನ್ನು ಮಾಡೋದಿಲ್ಲ. ಮಾಗಿ ಉಳುಮೆ ಮಾಡಬೇಕು, ಭೂಮಿಗೆ ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಬೇಕು. ಜೊತೆಗೆ ಯಾರು ಲಘು ಪೋಷಕಾಂಶವನ್ನು ಬಳಸಿದ್ದಾರೆ, ಜಿಂಕ್ ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಮತ್ತು ಪ್ರಮುಖವಾಗಿ ಐರನ್, FeSO4 ಅಂದರೆ ಐರನ್ ಸಲ್ಫೇಟ್, ಈ ಥರದ್ದನ್ನು ಯಾರು ಬಳಸಿದ್ದ ಅಂತ ತಾಕುಗಳಿದ್ದಾವೆ ಅಲ್ಲಿ ಅತಿ ಕಡಿಮೆ ರೋಗ ಕಾಣಿಸ್ಕೊಂಡಿದೆ. ಇದನ್ನು ನೀವು ಪರೀಕ್ಷೆ ಮಾಡಿ ನೋಡ್ಬೋದು, ಯಾರು ಹೆಚ್ಚು ಬಳಸಿದ್ದಾರೆ ಈ ಥರದ ಪದಾರ್ಥಗಳನ್ನು ಆ ತಾಕುಗಳಲ್ಲಿ ರೋಗದ ಪ್ರಮಾಣ ಕಡಿಮೆ ಇದೆ. ಬರೀ ನೇರವಾಗಿ ನಾವು ಬಂದು ಯೂರಿಯಾ ಚೆಲ್ಬಿಡ್ತೀವಿ, DAP ಚೆಲ್ಬಿಡ್ತೀವಿ, ಬೇರೆದೇನು ಬೇಕಾಗಿಲ್ಲ, ಆ ತಾಕುಗಳಲ್ಲಿ ರೋಗ ಜಾಸ್ತಿ ಆಗ್ತಾ ಇದೆ. ಇದು ನಮ್ಮೆಲ್ರಿಗೂ ಬಂದಿರತಕ್ಕಂಥ ಒಂದು ಪಾಠ ಅಂತೇಳಿ ತಿಳ್ಕೊಂಡು ಇಲ್ಲಿಂದ ಮುಂದಾದರೂ ಕೆಲವೊಂದು ಪ್ರಾಕ್ಟೀಸ್ಗಳನ್ನು ನಾವು ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಮತ್ತು ಈ ಪ್ರಶ್ನೆ ಮುಖಾಂತರ ಎಲ್ಲ ರೈತರಲ್ಲೂ ಮನವಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದ ಈಶ್ವರಪ್ಪ ಅವರ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಈಶ್ವರಪ್ಪ ಅವರು ಏನು ಪ್ರಶ್ನೆ ಕೇಳಿದ್ರು ಉತ್ತರನೂ ಕೂಡ ಅವರೇ ಹೇಳಿದರು. ಈ ಪ್ರಶ್ನೆನ ಒಂದು ವರ್ಷದಿಂದ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಉತ್ತರನೂ ನೀವು ಹೇಳ್ತಾ ಇದ್ದೀರಾ.
0: ಹೌದು ಸರ್,
2: ಸಾಕಷ್ಟು ಸಾರಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅಂತ ಅಂದರೆ ಪದೇ ಪದೇ ಒಂದೇ ಬೆಳೆಯನ್ನು ಬೆಳೆಯುವಂಥದ್ದು, ಅದರಲ್ಲೂ ಕೂಡ ಮೆಕ್ಕೆಜೋಳದಂಥ ಬೆಳೆಯನ್ನು ಪದೇ ಪದೇ ಮಾಡಬಾರ್ದು ಅನ್ನುವಂಥದ್ದು, ಇದು ತುಂಬ ಜನರಿಗೆ ಅರ್ಥ ಆಗಿದೆ. ಆದರೂ ಕೂಡ ಮೆಕ್ಕೆಜೋಳ ಬಿಟ್ಟು ಬೇರೆ ಏನನ್ನು ಬೆಳಿಬೇಕು ಅನ್ನೋದು ಒಂದು ಪ್ರಶ್ನೆ ಅವ್ರಿಗೆ. ಈಗ ಆಲೂಗಡ್ಡೆ ಅದು 15-20 ವರ್ಷಗಳ ಹಿಂದೆ ಈ ಥರದ ಒಂದು ಸಮಸ್ಯೆಯನ್ನು ಉಂಟು ಮಾಡಿ ಅದನ್ನು ಬೆಳೆದಂಗೆ ಆಯಿತು. ಈಗ ಇದನ್ನು ಬೆಳೀತಾ ಇದ್ದೇವೆ, ಪರ್ಯಾಯ ಬೆಳೆಗಳೇನಾದರೂ ಇದಾವೆ ಇದಕ್ಕೆ?
0: ಈಗ ಪರ್ಯಾಯ ಬೆಳೆ ಅಂತೇಳಿ ಹೇಳಿದರೆ ಒಂದಷ್ಟು ದ್ವಿದಳ ಧಾನ್ಯಗಳ ಬಗ್ಗೆನೇ ನಮ್ಮ ಚಿಂತನೆ ಹೊರಡಬೇಕು. ಆ್ಯಕ್ಚುಲಿ ಒಂದು ಈ ನಮ್ಮ ಜಿಲ್ಲೆಯಲ್ಲಿ ಅಲಸಂದೆಯನ್ನು ಹೆಚ್ಚು ಬೆಳೀತಾ ಇದ್ದಾರೆ, ಈ ಕ್ಷೇತ್ರ ಇನ್ನೂ ಹೆಚ್ಚಿಗೆ ಆಗಬೇಕು ಒಂದು. ಎರಡನೇದು ಮೆಕ್ಕೆಜೋಳದಲ್ಲೇ ಅಂತರ ಬೆಳೆಯಾಗಿ ನಾವು ತೊಗರಿಯನ್ನು ಬೆಳೀತಕ್ಕಂಥದ್ದು, ಅವರೆಯನ್ನು ಬೆಳೀತಕ್ಕಂಥದ್ದು, ಈ ರೀತಿಯ ಪ್ರಾಕ್ಟೀಸನ್ನು ನಾವು ಮಾಡ್ಕೋಬೇಕು. ಏನಾಗ್ಬಿಟ್ಟಿದೆ, ಕಂಬೈಂಡ್ ಹಾರ್ವೆಸ್ಟರ್, ಎಲ್ಲದಕ್ಕೂ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಕಂಬೈಂಡ್ ಹಾರ್ವೆಸ್ಟರನ್ನು ನಮ್ಮ ರೈತರು
2: ಬಳಕೆ ಮಾಡ್ತಿರೋದ್ರಿಂದ ಏನಾಗುತ್ತೆ, ಇದಿನ್ನು ಸಿದ್ಧ ಆಗಿರೋದಿಲ್ಲ ತೊಗರಿ ಹಾಕಿರ್ತಕ್ಕಂಥದ್ದು, ಅವ್ರು ಬಂದು ಒಂದೇ ಸಲ ಒಡೆದು ಬಿಡಬೇಕು ಅಂತೇಳಿ ಅಂತ. ನೀ ಒಂದು ಯೋಚನೆ ಮಾಡ್ಬೋದು ರೈತರು, ಆಯಿತು ನಾವು ಪ್ರತಿ 6 ಸಾಲಿಗೆ 2 ಸಾಲ ಹಾಕ್ತೀವಿ ಅಂತೇಳಿ ಬೇಡ. ಆ ಡ್ರಮ್ ಅಂತೇಳಿ ಏನಿರ್ತದೆ, ಹಾರ್ವೆಸ್ಟ್ ಡ್ರಮ್ ಒಂದು ಸುಮಾರು 20 ಅಡಿ ಇರ್ತದೆ.
1: ಹೌದು,
2: ಆ ಒಂದು ಸಲ ಡ್ರಮ್ ಪಾಸ್ ಆಗೋ ತನಕನಾರು ಬಿಟ್ಬಿಡ್ಬೇಕು, 20 ಅಡಿ ತನಕ ಕೇವಲ ಮೆಕ್ಕೆಜೋಳ ಬರಲಿ, ಆಮೇಲೆ ಒಂದು 4 ಸಾಲು ಇವರು ಹಾರ್ವೆಸ್ಟ್ಗೆ ಏನು ತೊಂದರೆ ಕೊಡೋದಿಲ್ಲ. ಇನ್ನೊಂದು ರೌಂಡ್ ಬರುವಾಗ ಆ 4 ಸಾಲನ್ನ ಬಿಟ್ಟು ಮತ್ತೆ 20 ಅಡಿ ಮೆಕ್ಕೆಜೋಳನೇ ಹಾಕ್ಲಿ. ಅವಾಗ ಏನಾಗ್ತದೆ, ಕಂಬೈನ್ಡ್ ಹಾರ್ವೆಸ್ಟರ್ ಮುಖಾಂತರ ಹಾರ್ವೆಸ್ಟ್ ಕೂಡ ಮಾಡಬಹುದು, ಮತ್ತೆ ಇದನ್ನ ಅಲ್ಲೇ ಉಳಿಸ್ಕೋಬಹುದು. ಇದು ಒಂದ್ ಸ್ವಲ್ಪ ನಮ್ಮ ರೈತರು ಚಿಂತೆ ಮಾಡಬೇಕು ಅಂತೇಳಿ. ಇನ್ನೊಂದು ಏನು ಅಂತೇಳಿ ಹೇಳಿದ್ರೆ, ನಾನು ಈಗಾಗಲೇ ಈಶ್ವರಪ್ಪನಿಗೆ ಉತ್ತರ ಕೊಟ್ಟಾಗೆ ಹಲವಾರು ಜನರು ಈ ಸಾವಯವ ಗೊಬ್ಬರದ ಬಳಕೆಯನ್ನೇ ಕಡಿಮೆ ಮಾಡಿದ್ದಾರೆ, ಅದ್ರ ಬಗ್ಗೆ ಗಮನ ಹರಿಸಬೇಕು. ಎಲ್ಲ ಲಘು ಪೋಷಕಾಂಶಗಳನ್ನು ಕೂಡ ಬಳಸೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಾನು ಬೇಕಾದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ರೈತರಿಗೆ ಬೇಕಾದ್ರೆ ನಾವು ತೋರಿಸ್ತೇವೆ, ಯಾರು ಇವುಗಳನ್ನೆಲ್ಲ ಹೆಚ್ಚಿಗೆ ಬಳಸಿದ್ದಾರೆ ಅಲ್ಲಿ ಸಾಮಾನ್ಯವಾಗಿ ರೋಗ ಕಡಿಮೆ ಕಾಣಿಸ್ಕೊಂಡಿದೆ. ಇದನ್ನ ಗಮನ ಹರಿಸ್ಬೇಕು. ಮತ್ತು ಟೊಮೊಟ್ರಾಯನ್ ಬಹಳ ಬಳಸ್ತಾ ಇದ್ದೇವೆ, ಲಾಡಿಸ್ ಅಂತೇಳಿ ಏನ್ ಹೇಳ್ತಾರೆ ರೈತರು, ಅದನ್ನ ಕಳೆನಾಶಕವಾಗಿ ಟೊಮೊಟ್ರಾಯನ್ ಅನ್ನ ಮಿತಿಮೀರಿ ಬಳಸ್ತಾ ಇದ್ದೇವೆ, ಇದನ್ನ ಸ್ವಲ್ಪ ಬಳಕೆ ಕಡಿಮೆ ಮಾಡ್ರಿ ಅಂತೇಳಿ ರೈತರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು, ಅದನ್ನ ಬಳಸೋ ವಿಧಾನನು ಕೂಡ ಗೊತ್ತಿಲ್ಲ, ಅದನ್ನ ಏನ್ ಮಾಡ್ತಾರೆ, ಅದನ್ನ ಯಾವ್ದೋ ಒಂದು ಕೀಟನಾಶಕದ ಜೊತೆ ಸೇರಿಸ್ಕೊಂಡು ಹೊಡಿತಕ್ಕಂಥದ್ದು, ಅದನ್ನ ಎಲೆಗಳ ಮೇಲೆ ಸಿಂಪಡಿಸೋದು. ಎಲೆಗಳ ಮೇಲೆ ಸಿಂಪಡಿಸಿದಾಗ ತೊಂದರೆ ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ದಟ್ ಇಸ್ ಸೆಲೆಕ್ಟಿವ್ ಹರ್ಬಿಸೈಡ್. ಈ ಮಾನೋಕಾಟಿಲಿಡನ್ ಮೇಲೆ ಏನು ತೊಂದರೆ ಕೊಡೋದಿಲ್ಲ ಅದು. ಆದರೆ ಏನು ಕೆಲಸ ಆಗಬೇಕು ಅದರಿಂದ ಕೆಲಸ ಆಗೋದಿಲ್ಲ, ನೀವು ಭೂಮಿಗೆ ಹೊಡಿಬೇಕು ಅಂತ ಹೊಡಿದಲೇ ಇದ್ದರೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕು, ಮತ್ತು ಟೊಮೊಟ್ರಾಯನ್ ಬಳಕೆಯನ್ನು ಕೂಡ ಕಡಿಮೆ ಮಾಡಬೇಕು.
1: ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಯಿಂದ ಯಾರು ಮಾಡಿದ್ರು ನೋಡೋಣ. ನಮಸ್ತೆ
4: ಸರ್. ನಮಸ್ಕಾರ.
1: ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ.
4: ಸರ್ ನನ್ನ ಹೆಸರು ನಾಗರಾಜ್.
1: ಮಾತಾಡಿ ನಾಗರಾಜ್.
4: ಹಾ ಸರ್, ನಂದು 1 ಎಕರೆ 7 ಕುಟ್ಟಲಲ್ಲಿ ಎನ್ಕೆ ಜೋಳ ಬಿಳಿ ಸುಳಿ ಒಂದೊಂದು ಗಿಡ ಇದೆ ಸರ್. ಅದು ಆ ಗಿಡನ ರಾಸುಗಳಿಗೆ ಜಾನುವಾರುಗಳಿಗೆ ಮೇವಾಗಿ ಉಪಯೋಗಿಸ್ಬೋದ ಅಂತ ನನ್ನ ಕ್ವಶನ್.
2: ಇಲ್ಲ, ಉಪಯೋಗಿಸೋದು ಬೇಡ, ಅವು ತಿನ್ನೋದು ಇಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಯಾಕೆ ಅಂತೇಳಿ ಹೇಳಿದ್ರೆ, ಅದು ಈಗ ಏನಕ್ಕೆ ಮೆಕ್ಕೆಜೋಳವನ್ನು ತಿಂತಾವ ರಾಸುಗಳು ಅಂತೇಳಿ ಹೇಳಿದ್ರೆ, ಹಸಿರಾಗಿರ್ತದೆ, ಅದರಲ್ಲಿ ಈ ಏನ್ ನಾವು ಕ್ಲೋರೋಫಿಲ್ ಅಂತೇಳಿ ಹೇಳ್ತೇವೆ ಅದು ಜಾಸ್ತಿ ಇರುತ್ತೆ, ಆ ಭಾಗವನ್ನ ತಿಂತಕ್ಕಂಥದ್ದು. ಬಿಳಿಸುಳಿ ರೋಗ ಬಂತು ಅಂತೇಳಿ ಹಸಿರಾಗಿರೋದೇ ಇಲ್ವಲ್ಲ, ಕ್ಲೋರೋಫಿಲ್ ಕಂಟೆಂಟೇ ಇರೋದಿಲ್ಲ ನಿಮ್ಗೆ. ದಟ್ ಈಸ್ ಒನ್ ಆಫ್ ದಿ ಇದದ ಇಂಡಿಕೇಟರ್ ಆಫ್ ದಟ್ ಡಿಸೀಸ್. ನಿಮ್ಗೆ ಅದನ್ನ ಇಲ್ದಲೇ ಇರೋದ್ರಿಂದ ರಾಸುಗಳು ತಿನ್ನೋದು ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ.
1: ನಾಗರಾಜ್ ಅವ್ರೆ, ಈಗ ಒಂದೊಂದು ಕಾಣಿಸ್ತಾ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಕಿತ್ತು ಸುಟ್ರೆ ಸ್ವಲ್ಪ ಹರಡ ಅಂತದ್ದು ಕಡಿಮೆ
2: ಆಗ್ತದೆ. ದಯವಿಟ್ಟು ಕಿತ್ತು ಸ್ವಲ್ಪ ಮಣ್ಣೆಲ್ಲಾರು ಮುಚ್ಚಾಕಿ
1: ಅಥವಾ ಸುಟ್ಟಾಕಿ, ಮಣ್ಣಲ್ಲಿ ಹೂತಾಕಿದ್ರೆ ಮತ್ತೆ ಮಣ್ಣಿಂದ ಹರಡತ್ತದು, ಸುಟ್ಟು ಬಿಡೋದು ಒಳ್ಳೇದು ಅಂತ ಅನ್ಕೊಳ್ತೀನಿ ನಾನು. ಓಕೆ, ಓಕೆ, ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮುಂದಿನ ಕರೆಗೆ ನಾವು ಹೋಗೋಣ. ನಮಸ್ತೆ. ಕರೆಯಲ್ಲಿನ ವ್ಯತ್ಯಯ ಉಂಟಾಯಿತು. ಸರ್, ಈಗ ಸುಮಾರು ವರ್ಷದಿಂದಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಬೆಳೀತಿದ್ದಾರೆ ಮೆಕ್ಕೆಜೋಳನ, ಇಷ್ಟು ವರ್ಷದ ಇಲ್ಲದೆ ಇದ್ದಿದ್ದು ಕಳೆದ ವರ್ಷದಿಂದ.
2: ಇದು ಪ್ರಶ್ನೆ ಕೇಳ್ತಾರೆ, ಯಾವುದೋ ಒಂದು ವರ್ಷ ಸ್ಟಾರ್ಟ್ ಆಗ್ಬೇಕಲ್ಲ, ಅದು
1: ಆರಂಭ.
2: ಮತ್ತೆ 2024 ಇದು ಕಾಣಿಸ್ಕೊಂಡಿದೆ. 2024 ಗಂಡಸಿ ಭಾಗದಲ್ಲಿ, ದುದ್ದ ಭಾಗದಲ್ಲಿ ಹೆಚ್ಚು ಕಾಣಿಸ್ಕೊಂಡಿದೆ ಅದಕ್ಕೆ. ಆದ್ರೆ ಅದು ಪರ್ಸೆಂಟೇಜ್ ಏನಿತ್ತು ಕಡಿಮೆ ಇದ್ದಿದ್ರಿಂದ
1: ನೋಡೋಣ
2: ಗೊತ್ತಾಗ್ತಿರ್ಲಿಲ್ಲ. ಆ ಟೈಮಲ್ಲೇ ಕೃಷಿ ವಿಜ್ಞಾನಿಗಳ ತಂಡ ಗಂಡಸಿಗೂ ಭೇಟಿ ನೀಡಿದೆ, ಮತ್ತು ದುದ್ದಕ್ಕೂ ಕೂಡ ಭೇಟಿ ನೀಡಿದೆ. ಅದು ಕಾಣಿಸ್ಕೊಳ್ಳೋ ಏನೋ ಸರಿಯಾಗಬಹುದು ಅನ್ನೋ ನಿರೀಕ್ಷೆಯೊಳಗೆ ಕಡಿಮೆ ಇದೆ ಅನ್ನೋ ಇದ್ರೊಳಗೆ ರೈತರು ಅದನ್ನ ಗಮನ ಹರಿಸಿಲ್ಲ.
1: ಇನ್ನೊಂದು ಕರೆ ಇದೆ, ಕಡೆಯ ಕರೆ. ನಮಸ್ತೆ.
5: ಸ್ವಾಮಿ, ನಾವು ಅರಕೂರು ತಾಲೂಕು ಕೊಣ್ಣೂರ್ ಹೋಬಳಿ ಕಟ್ಟೆಪುರಿಂದ ಮಾತಾಡ್ತಿರೋದು ಈಶ್ವರಯ್ಯ ಅಂತ.
1: ಮಾತಾಡಿ ಈಶ್ವರಯ್ಯ ಅವ್ರೆ.
5: ಈಗ ನೀವು ಹೇಳಿದ್ರಿ ಅದೆಲ್ಲ ಅದೇ ಜಾನಿನ ಕೊಟ್ಟಿಗೆ ಗೊಬ್ಬರ ಎಲ್ಲ ಉಪಯೋಗಿಸ್ಬೇಕು, ಎಲ್ಲ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿದ್ರು. ಈಗ ನಾವು ಈಗ ಒಂದ್ 7-8 ವರ್ಷದ ಹಿಂದೆ ಆಗೊಂದ್ಸರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬರಗಾಲ ನೀರ್ ಕೊಡಲ್ಲ ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಅದೇ ಯಾಕೆ ನಾವು ಬೇಸಿಗೆ ಟೈಮ್ ಅಲಸಂದೆ ಹಾಕವು ಚೆನ್ನಾಗ್ ಬರೋದು, ಈಗೇನೋ ಒಂಚೂರು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರ ಕೊಣನೂರಲ್ಲಿ ಹೋಗಿ ಗಂಗಾ ಕಾವೇರಿ ಅಂತ ತಂದು ಹಾಕುದು. ಯಾಕೆ ಅಂತ ಅಂದ್ರೆ ಚೆನ್ನಾಗಿರುತ್ತೆ ರೈತ ಸಂಪರ್ಕ.

0: ಅಲ್ಲಿ ಮಾರಾಟ ಮಾಡೋ ಸೀಡ್ಸ್ಗೂ ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾರಾಟ ಮಾಡೋ ಸೀಡ್ಸ್ಗೂ ಯಾವುದೂ ವ್ಯತ್ಯಾಸ ಇಲ್ಲ. ಆ ಕಂಪ್ನಿಯವರೇ ನಮಗೆ ತಂದು ಕೊಡ್ತಕ್ಕಂಥದ್ದು, ಅದೇ ಬೀಜವನ್ನು ಹೊರಗಡೆನೂ ಅದೇ ಮಾರಾಟ ಆಗುತ್ತೆ, ರೈತ ಸಂಪರ್ಕ ಕೇಂದ್ರದಲ್ಲೂ ಅದೇ ಮಾರಾಟ ಆಗ್ತದೆ. ಹಾಗಾಗಿ ಇದ್ರ ಬಗ್ಗೆ ಯಾವುದೇ ಸಂಶಯ ಇಟ್ಕೋಬೇಡ್ರಿ. ಒಂದೇನು ಅಂತೇಳಿ ಹೇಳಿದ್ರೆ, ನಾನು ನಿಮ್ಗೆ ಮಾತಾಡ್ತಾ ಹೇಳಿದ್ದೆ, ಪೆಥೋಜನ್ ಲೋಡ್ ಕೆಲವು ಭಾಗದಲ್ಲಿ ಜಾಸ್ತಿ ಆಗಿದೆ ಅಂಥೇಳಿ. ಅದೇ ರೀತಿ ಈ ಏನು ರೋಗವನ್ನು ಅಳ್ತಕ್ಕಂಥ ಒಂದು ರೋಗಾಣು ಇದೆ, ಪೆರ್ನೋಸ್ಕ್ಲಿರೋಸ್ಪೋರಾ ಸೋರ್ಗೈ ಅಂತೇಳಿ ಹೇಳ್ತೇವೆ. ಈ ರೋಗಾಣು ಬಹುಶಃ ನಿಮ್ಮ ತಾಕಿನಲ್ಲಿ ಹೆಚ್ಚಿಗೆ ಇರೋದರಿಂದ ಬಂದಿರಬಹುದು. ಅದು ಬಿಟ್ಟರೆ ಬೀಜಕ್ಕೂ ಮತ್ತು ಈ ರೋಗಕ್ಕೂ ಯಾವುದೇ ಸಂಬಂಧ ಇಲ್ಲ.
1: ಧನ್ಯವಾದ ಈಶ್ವರಯ್ಯ ಅವರೇ ತಾವು ಕರೆ ಮಾಡಿದ್ದಕ್ಕಾಗಿ. ಸರ್, ಅಂತಿಮವಾಗಿ ಈ ಬಿಳಿಸುಳಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಒಂದೇ ನಿಮಿಷದಲ್ಲಿ ಹೇಳಿ ಸರ್.
0: ಒಂದೇನು ಅಂತೇಳಿ ಹೇಳಿದರೆ, ಅತಿ ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಸಿ, ಎಲ್ಲ ರೀತಿಯ ಲಘು ಪೋಷಕಾಂಶಗಳನ್ನು ಕೂಡ ಬಳಸಿ, ಮತ್ತು ಬೆಳೆ ಪರಿವರ್ತನೆಗೆ ಮುಂದಾಗಿ. ಯಾವುದೇ ಕಾರಣಕ್ಕೂ ಈ ಮಾನೋಕ್ರಾಪಿಂಗ್ ಅನ್ನೋ ಲೆಕ್ಕದಲ್ಲಿ ಮೆಕ್ಕೆಜೋಳ ಬೆಳೆಯೋದನ್ನು ನಿಲ್ಲಿಸಬೇಕು ಅಂತೇಳಿ ನಾನು ರೈತರಲ್ಲಿ ಮನವಿ ಮಾಡ್ತೇನೆ. ಈ ಜಿಲ್ಲೆಗೆ ಒಂದು ಕೆಟ್ಟ ಅನುಭವ ಆಗಿದೆ, ಈಗಾಗಲೇ ನಾವು ಆಲೂಗಡ್ಡೆ ಬೆಳೆಯನ್ನು ಕಳ್ಕೊಂಡಿದ್ದೇವೆ.
1: ಹೌದು,
0: ಇದು ಪುನರಾವರ್ತನೆ ಆಗಬಾರದು, ಮೆಕ್ಕೆಜೋಳಕ್ಕೂ ಇದೇ ಪರಿಸ್ಥಿತಿ ಬರಬಾರ್ದು. ಹಂಗಾಗಿ ನಾವು ಇದನ್ನು ತುಂಬ ಬ್ಯಾಲೆನ್ಸ್ ಆಗಿ ನೋಡಿಕೊಂಡು ಹೋಗೋಣ. ಎಲ್ಲದೂ ಸರಿಯಾಗುತ್ತೆ, ರೈತರು ಆತಂಕ ಪಡೋ ಅವಶ್ಯಕತೆ ಏನಿಲ್ಲ. ಈಗ ಸದ್ಯದ ಮಟ್ಟಿಗೆ ಇಲ್ಲಿಂದ ಮುಂದೆ ಯಾರು ಬಿತ್ತನೆ ಮಾಡ್ತೀರಿ ಅವ್ರು ರಾಗಿ ಬಿತ್ತನೆಯನ್ನು ಮಾಡ್ರಿ ಅಂತೇಳಿ ಕೇಳ್ಕೊತೀನಿ.
1: ಒಳ್ಳೆಯದು ಸರ್, ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮೆಕ್ಕೆಜೋಳದ ಬೆಳೆಯನ್ನು ಬಾಧಿಸ್ತಾ ಇರತಕ್ಕಂಥ ಬಿಳಿಸುಳಿ ರೋಗದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಿಳಿಸ್ಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ರಿ, ತಮಗೆ ಧನ್ಯವಾದಗಳು. ನಮ್ಮ ಕೇಳುಗರು ಕೂಡ ಸಾಕಷ್ಟು ಜನ ಪ್ರಶ್ನೆಯನ್ನು ಕೇಳಿದರು, ನಮ್ಮ ಕೇಳುಗರಿಗೆ ಹಾಗೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ನಮಸ್ಕಾರ.
0: ಅವಕಾಶಕ್ಕಾಗಿ ತಮಗೂ ಕೂಡ, ತಮಗೂ ಆಕಾಶವಾಣಿಗೂ ಕೂಡ ಧನ್ಯವಾದಗಳು ಸರ್.
1: ನಮಸ್ಕಾರ.
0: ನಮಸ್ತೆ.
2: ಇದುವರೆಗೆ ಕೃಷಿ ತರಂಗ ಪ್ರಸಾರವಾಯಿತು. ಸಮಯ 7:34 ವಾಗ್ತಾ ಇದೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ ಹೆಚ್ಚಿಸುವಲ್ಲಿ ಕೃತಕ ಬುದ್ದಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಲ್ಲಿ ಇಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ವಾರ್ತೆಗಳ ವಿವರ: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಭದ್ರತೆ ದೃಷ್ಟಿಯಿಂದ ಈ ಜಲಮಾರ್ಗದ ಸುರಕ್ಷತೆ ಪ್ರಮುಖವಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಪ್ರತಿಭಟನೆಗಳು ಪಾಕಿಸ್ತಾನದ ದಶಕಗಳ ದುರಾಡಳಿತ ಮತ್ತು ಮೂಲಭೂತ ಹಕ್ಕುಗಳ ನಿರಾಕರಣೆಯ ನೇರ ಫಲವಾಗಿದೆ ಎಂದು ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿಯ ಮೂಲಕ ಹಾದುಹೋಗುತ್ತಿದ್ದ ಎಂಟಿ ಅಲ್ ಬಹಿಯ ಮತ್ತು ಎಂಟಿ ಮೊಂಬಾಸ ಎಂಬ ಎರಡು ವಾಣಿಜ್ಯ ಹಡಗುಗಳ ಮೇಲೆ ಇಂದು ನಡೆಯಲಿರುವಂತಹ ದಾಳಿಗೆ ಸಂಬಂಧಿಸಿದಂತೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥರನ್ನು ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕರೆಸಲಾಗಿದ್ದು ದಾಳಿಯ ವಿರುದ್ದ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ದಾಳಿಗೆ ಒಳಗಾದಂತಹ ಎರಡು ಹಡಗುಗಳಲ್ಲಿದ್ದಂತಹ 46 ಸಿಬ್ಬಂದಿ ಪೈಕಿ 30 ಮಂದಿ ಭಾರತೀಯ ನಾವಿಕರಾಗಿದ್ದಾರೆ. ಈ ಪೈಕಿ ಎಂಟಿ ಅಲ್ ಬಹಿಯ ಹಡಗಿನಲ್ಲಿದ್ದಂತಹ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಇನ್ನು ಎಂಟಿ ಮೊಂಬಾಸ ಹಡಗಿನಲ್ಲಿದ್ದಂತಹ 18 ಭಾರತೀಯರಲ್ಲಿ 9 ಮಂದಿ ಗಾಯಗೊಂಡಿದ್ದು ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಯುಎಇನಲ್ಲಿ

0: ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಬಾಧಿತ ನಾವಿಕರಿಗೆ ಅಗತ್ಯ ನೆರವು ನೀಡಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪಶ್ಚಿಮ ಏಷ್ಯಾ ವಲಯದಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನಕ್ಕೆ ಅಡ್ಡಿಪಡಿಸುವ ಇಂತಹ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಿ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಮರಳುವಂತೆ ಭಾರತ ಕರೆ ನೀಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಯುವಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ಒಕ್ಕೂಟ ವೇದಿಕೆಯ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜಾರಿಯಲ್ಲಿರುವಂತಹ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಸ್ಕಿಲ್ ಇಂಡಿಯಾ ಮಿಷನ್ ಅಡಿ ಹಮ್ಮಿಕೊಳ್ಳಲಾಗಿರುವಂತಹ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರಸ್ತುತ ದೇಶದಾದ್ಯಂತ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನಗಳು ಭಾರೀ ಬದಲಾವಣೆಗಳನ್ನು ತರುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಬಳಸಬೇಕು ಎಂದು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ಬದಲಾವಣೆಯಿಂದ ಉದ್ಯೋಗ ನಷ್ಟವಾಗುವ ಭೀತಿಯಿಂದ ಹೊರಬಂದು ತಮ್ಮ ಕೌಶಲ್ಯಗಳನ್ನು ಕಾರ್ಮಿಕರು ನವೀಕರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಅವರು, ಬ್ರಿಕ್ಸ್ ರಾಷ್ಟಗಳ ನಡುವಿನ ಪರಸ್ಪರ ಸಹಕಾರ ಎಲ್ಲರ ಜಂಟಿ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೈದರಾಬಾದ್ನ ಸನತ್ ನಗರದ ಎಎಸ್ಐಸಿ ಆಸ್ಪತ್ರೆಯಲ್ಲಿ ಇಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅತ್ಯಾಧುನಿಕ ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಅವರು, ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐಸಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಭೂಸ್ವಾಮ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ನಿರ್ಮಾಣ ವಲಯದಲ್ಲಿ ಸಚಿವಾಲಯ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ರಸಗೊಬ್ಬರಗಳ ಸಾಗಾಣೆಗೆ ಸಾಂಪ್ರದಾಯಿಕ ಮುಚ್ಚಿದ ವ್ಯಾಗನ್ಗಳ ಬದಲಾಗಿ ಇನ್ಮುಂದೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂಥ ಕಂಟೈನರ್ಗಳನ್ನು ಬಳಸಲು ಅನುಮತಿ ನೀಡುವ ಪ್ರಮುಖ ನೀತಿ ಸುಧಾರಣೆಗಳನ್ನು ಸಚಿವರು ಪ್ರಕಟಿಸಿದರು. ಪ್ರಸ್ತುತ ದೇಶದ ಒಟ್ಟು ರಸಗೊಬ್ಬರ ಸಾಗಾಣೆಯಲ್ಲಿ ರೈಲ್ವೆ ಇಲಾಖೆಯು ಶೇಕಡಾ 85% ಸಿಂಹ ಪಾಲು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಆಯೋಜನೆ ಮಾಡಲಾಗಿರುವಂತಹ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಈ ಯಾತ್ರೆ ಯುವ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲಿದೆ. 1999 ಕಾರ್ಗಿಲ್ ಯುದ್ದದ ಗೆಲುವು ದೇಶದ ಅಖಂಡತೆ ಮತ್ತು ಗೌರವದ ಮೇಲಿನ ಯಾವುದೇ ಆಕ್ರಮಣಕ್ಕೆ ಭಾರತ ನೀಡುವ ಪ್ರಬಲ ಉತ್ತರದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ಯಾತ್ರೆ ಒಂದು ರಾಷ್ಟ್ರ ಒಂದು ಸಲಾಮು ಘೋಷವಾಕ್ಯದಡಿ ಹೊರಟಿರುವಂತಹ 28 ಸವಾರರ ತಂಡ 1900 ಕಿಲೋಮೀಟರ್ ಕ್ರಮಿಸಿ ಇದೇ 26ರಂದು ಲಡಾಖ್ನ ಡ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ದ ಸ್ಮಾರಕ ತಲುಪಲಿದೆ. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಇದು ದೇಶದ ವ್ಯಾಪಾರ ಇತಿಹಾಸದ ಪ್ರಮುಖ ಮೈಲಿಗಲ್ಲು ಎಂದು ಅವರು ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಈ ಒಪ್ಪಂದ ಸುಂಕಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಭಾರತದ ಕೃಷಿ ಮತ್ತು ಡೈರಿ ವಲಯಗಳಿಗೆ ರಕ್ಷಣೆ ಒದಗಿಸಲಿದೆ. ಅಲ್ಲದೆ ಡಿಜಿಟಲ್ ವ್ಯಾಪಾರ, ಎಂಎಸ್ಎಂಇ ಮತ್ತು ಪರಿಸರ ಕ್ಷೇತ್ರಗಳಲ್ಲೂ ಇದು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ದ್ವಿಗುಣ ಕೊಡುಗೆ ಸಮಾವೇಶ ವ್ಯವಸ್ಥೆಯಡಿ ಯುಕೆಗೆ ತಾತ್ಕಾಲಿಕವಾಗಿ ತೆರಳುವ ಭಾರತೀಯ ವೃತ್ತಿಪರರು ಅಲ್ಲಿ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಈ ಒಪ್ಪಂದದಿಂದ ದೇಶದ ರೈತರು, ಸಣ್ಣ ಉದ್ಯಮಗಳು ಹಾಗೂ ಕಡಲ ಆಹಾರ ರಫ್ತುದಾರರಿಗೆ ಹೊಸ ಜಾಗತಿಕ ಅವಕಾಶಗಳು ಮುಕ್ತವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕಾ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ ಉಭಯ ರಾಷ್ಟಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ. ಕಳೆದ ಒಂದು ವಾರದಲ್ಲಿ ವರ್ಚುವಲ್ ಮಾದರಿಯಲ್ಲಿ ಮಾತುಕತೆಗಳು ನಡೆದಿವೆ. ಚರ್ಚೆಯ ಸಂದರ್ಭದಲ್ಲಿ ಉಭಯ ರಾಷ್ಟಗಳು ವಿವಿಧ ವ್ಯಾಪಾರ ವಿಷಯಗಳಲ್ಲಿ ಪ್ರಗತಿ ಸಾಧಿಸಿದ್ದು ಹಲವು ಪ್ರಮುಖ ಅಂಶಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ದೇಶದ ಆಹಾರ ಧಾನ್ಯ ಸಂಗ್ರಹಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಸಭೆಯಲ್ಲಿ ಉದ್ದೇಶಿತ ಸಂಗ್ರಹಣಾ ನೀತಿ ಮತ್ತು ಖಾಸಗಿ ಉದ್ಯಮಿಗಳ ಖಾತರಿ ಯೋಜನೆಯ ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಉಭಯ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು 24ರವರೆಗೆ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಹಿಂದೆ ಇವತ್ತಿನವರೆಗೆ ಮಾತ್ರ ಈ ಪ್ರಕ್ರಿಯೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಫ್ರಾನ್ಸ್ ತನ್ನ ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ಗೇರಲು ಕಣಕ್ಕೆ ಇಳಿಯುತ್ತಿದ್ದರೆ ಸ್ಪೇನ್ 2010ರಲ್ಲಿ ಟ್ರೋಫಿ ಗೆದ್ದ ನಂತರದ ಚೊಚ್ಚಲ ವಿಶ್ವಕಪ್ ಫೈನಲ್ಗೇರುವ ವಿಶ್ವಾಸದಲ್ಲಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 47.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 258 ರನ್ ಗಳಿಸಿ ಭಾರತಕ್ಕೆ 259 ರನ್ಗಳ ಗುರಿಯನ್ನು ನೀಡಿದೆ. ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದು ಹಿರಿಯ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಪ್ರಮುಖ ಉತ್ತೇಜನವಾಗಿದೆ. ಈ ಉಭಯ ಆಟಗಾರರು ಟಿ20 ಮತ್ತು ಟೆಸ್ಟ್ ಮಾದರಿಗಳಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು ಕೇವಲ ಏಕದಿನ ಮಾದರಿ ಪಂದ್ಯಗಳಲ್ಲಿ ಭಾರತದ ಪರ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಣಕ್ಕೆ ಇಳಿಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕನೂರು 2.2 ಮೆಗಾಹರ್ಟ್ಸ್. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಪ್ರೇಮಾನುಬಂಧ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ. ಸಂಗೀತ ನೀಡಿದ್ದಾರೆ ರಾಜನ್ನಾಕೇಂದ್ರ.

0: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
1: ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇದೀಗ ವಸಂತ ಗೀತ ಚಿತ್ರದ ಗೀತೆ. ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ. ಗೀತೆಯನ್ನು ಬರೆದಿದ್ದಾರೆ ಜ್ಯೋತಿಯ ಶಂಕರ್.

ರಾಜ ನಾಗೇಂದ್ರವರ ಸಂಗೀತ ನಿರ್ದೇಶನವಿದ್ದ, ಎಸ್ ಜಾನಕಿ ಹಾಗೂ ಜಯಚಂದ್ರನ್ ಅವರು ಹಾಡಿದ ಮುನಿಯನ ಮಾದರಿ ಚಿತ್ರದ ಈ ಗೀತೆಯೊಂದಿಗೆ ಈ ಹೊತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತಷ್ಟು ಕನ್ನಡ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಈ ರಾತ್ರಿ 10 ಗಂಟೆಗೆ ಆಕಾಶವಾಣಿ ಹಾಸನ್ ಎಫ್ಎಂ ಕೇಂದ್ರದಿಂದ ಆಲಿಸಬಹುದು.

0: ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ವನಿತಾ ವಿಹಾರ.
1: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನದ ಮನಃಶಾಸ್ತ್ರಜ್ಞೆ ಸುಷ್ಮಾ ಎನ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೊರಗಡೆ ಚೆನ್ನಾಗಿ ಮಳೆ ಹೊಡಿತಾ ಇದೆ, ಮನಸ್ಸೆಲ್ಲ ಒಂಥರ ಮಬ್ಬು ಮೋಡ ಕವಿದ ವಾತಾವರಣದ ನಂತರ ಮಳೆ ಸುರಿತಾ ಇದೆ. ಆದ್ರೆ ಕೆಲವು ಸರ್ತಿ ಮನಸ್ಸೊಳಗೆ ಮೋಡ ಕವಿದಿರುತ್ತೆ, ಅದನ್ನ ಮುಚ್ಕೊಳ್ಳಕ್ಕೆ ಮನುಷ್ಯ ಯಾವ್ಯಾವ್ದೋ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾನೆ. ಈಗ ಹೆಣ್ಮಕ್ಳು ನಗ್ನಗ್ತಾ ಇರ್ಬೇಕು ಯಾವಾಗ್ಲೂ, ದುಃಖ ತೋರಿಸ್ಕೋಬಾರ್ದು, ಏನ್ ಮನುಷ್ಯರ್ಗ್ ಬರ್ದೆ ಮರಕ್ ಬರ್ಬೇಕಾ, ಎಲ್ಲ ಸಹಜ ಅನ್ನೋ ತರ ತಗೋಬೇಕು, ಗಂಡ್ಸ ಯಾವತ್ತು ಅಳಬಾರ್ದು, ಆಮೇಲೆ ಮಕ್ಕಳಿಗೇನ್ ಸ್ಟ್ರೆಸ್ ಇರುತ್ತೆ, ಈ ತರದ ಹಲವಾರು ವಿಷಯಗಳನ್ನ ನಾವು ಕೇಳ್ತೀವಿ. ಆಮೇಲೆ ಹೆಚ್ಚಿನದಾಗಿ ಹಿರಿಯರು ಏನ್ ಹೇಳ್ಬಿಡ್ತಾರಂದ್ರೆ, ನಿಮ್ಮ ವಯಸ್ಸಲ್ಲಿ ನಾವ್ ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ, ನಿಮ್ಗ ಆ ಕಷ್ಟ ಎಲ್ಲ ಏನು ಇಲ್ಲ, ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ. ಏನಂದ್ರೆ ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಇವ್ರ ತುಂಬಾ ಆರಾಮಾಗಿದ್ದಾರೆ, ಇವ್ರು ನನಗಿಂತ ಆರಾಮಾಗಿದ್ದಾರೆ, ಇವ್ರಿಗೇನ್ ಕಷ್ಟ ಇಲ್ಲ ದುಃಖ ಇಲ್ಲ, ಈ ತರದ ಮಾತುಗಳನ್ನ ಕೇಳ್ತೀವಿ. ನಾವೀಗ ಮೊದಲಿಗೆ ಮಕ್ಕಳಿಂದ ಮಾತಾಡೋಣ. ಮಕ್ಕಳಿಗೇನ್ ಸ್ಟ್ರೆಸ್ ಇರುತ್ತೆ ಅಂತಾರೆ, ಮಕ್ಕಳಿಗೆ ನಿಜವಾಗ್ಲೂ ಸ್ಟ್ರೆಸ್ ಇಲ್ವಾ?
3: ಖಂಡಿತವಾಗ್ಲು. ಏನಂದ್ರೆ ಮೊದಲನೇದಾಗಿ ಈ ತರಹದಾಗಿ ಏನು ನಾವು ತಪ್ಪು ಕಲ್ಪನೆಗಳು ಅಂತ ಹೇಳ್ತೀವಿ, ಇದ್ರ ಹಿಂದೆ ಒಂದಷ್ಟು ಆಧಾರಗಳಿರುತ್ತವೆ. ಏನಂದ್ರೆ ಮನುಷ್ಯರಿಗೆ ಅವರ ಒಂದು ಪರ್ಸನಲ್ ಅನುಭವಗಳು, ಯಾವುದೋ ಹಿಂದೆ ಆಗಿರುವಂತಹ ಅನುಭವಗಳಿರಬಹುದು, ಎಲ್ಲಿಂದಲೋ ಕೇಳಿದ್ದಿರಬಹುದು, ಇದೆಲ್ಲದರ ಆಧರಿಸಿ ಏನ್ ಮಾಡ್ತೀವಿ, ಯಾವುದು ನಮಗೆ ಅನುಕೂಲಕರ ಅನ್ಸುತ್ತೋ ಅದನ್ನ ನಾವು ನಂಬ್ಕೊಂಡ್ಬಿಡ್ತೀವಿ. ಸೊ ಅದ್ರ ಸತ್ಯಾಸತ್ಯತೆನ ನಾವು ಪರಿಶೀಲಿಸೋದಿಲ್ಲ, ಅದ್ರ ಹಿಂದೆ ಏನಿದೆ ಅಥವಾ ಅದು ನಿಜವಾಗ್ಲು ವೈಜ್ಞಾನಿಕವಾಗಿ ಆಧರಿಸಿದ್ಯಾ ಅಂತ ನೋಡೋದಿಲ್ಲ. ಇದು ನನಗೆ ಇವಾಗ ಈ ಕ್ಷಣಕ್ಕೆ ನನಗೇನು ಅರ್ಥ ಆಗ್ತಾ ಇಲ್ಲ ಯಾವ್ದಾದ್ರು ಒಂದು ವಿಚಾರ ಅಂದಾಗ ಅದ್ರ ಬಗ್ಗೆ ಒಂದು ಯಾವ ತುಂಬಾ ಜನಪ್ರಿಯವಾದ ನಂಬಿಕೆ ಇದೆ ಅದನ್ನ ನಾವು ನಂಬಿಕೊಂಡು ಆಧರಿಸ್ಕೊಂಡು ಅದರ ಮೂಲಕ ಜೀವನವನ್ನ ಕಾಣೋದಿಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನೀವು ಹೇಳಿದ ಹಾಗೆ ಮಕ್ಕಳಿಗೆ ಏನು ಸ್ಟ್ರೆಸ್ ಇರಲ್ವಾ ಅಂತ ಅನ್ನೋದು ಏನಾಗುತ್ತೆ, ಮಕ್ಕಳಿಗೆ ನಾವು ಏನ್ ನೋಡ್ತೀವಿ, ಮಕ್ಕಳ ಜೀವನವನ್ನ ಅದೊಂದು ಪುಟ್ಟ ಜೀವನ, ಅವ್ರಿಗೆ ಸಾಕಷ್ಟು ಅನುಭವ ಇಲ್ಲ, ಅವರ ಪ್ರಪಂಚ ಚಿಕ್ಕದು ಅಂದಷ್ಟೇ ನೋಡ್ತೀವಿ. ಅವರ ಪ್ರಪಂಚ ಚಿಕ್ಕದಿರಬಹುದು, ಆದ್ರೆ ಅವರ ಭಾವನೆಗಳು ದೊಡ್ಡದಾಗಿರುತ್ತವೆ. ಈಗ ಅವರ ಒಂದು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆಗಳೇನಿರ್ತವೆ ಅದು ಸಾಕಷ್ಟು ದೊಡ್ಡದಾಗಿರುತ್ತವೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಅವರಿಗೆ ಭಾವನಾತ್ಮಕವಾದ ಆಧಾರವನ್ನ ಕೊಡ್ಲಿಲ್ಲ ಅಂದ್ರೆ ಅವರು ಒಂಥರ ಅಸುರಕ್ಷತೆನಲ್ಲಿ ಒಂಥರ ಬಹಳ ಒಂದು ದುರ್ಬಲ ಮನಸ್ಥಿತಿನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಸ್ಟ್ರೆಸ್ ಇರಲ್ವಾ ಮಕ್ಕಳಿಗೆ ಅಂದ್ರೆ ನಮಗಿರೋ ಸ್ಟ್ರೆಸ್ ಮಕ್ಕಳಿಗಿಲ್ಲ, ಆದ್ರೆ ಅವರದ್ದೇ ಆದ ಸ್ಟ್ರೆಸ್ಸು, ಅವರದ್ದೇ ಆದ ಭಾರ ಅವರಿಗಿದೆ. ನಾವೇನ್ ಹೇಳ್ತೀವಿ, ಇರುವೆ ಭಾರ ಇರುವೆಗೆ ಆನೆ ಭಾರ ಆನೆಗೆ ಅನ್ನೋ ಹಾಗೆ, ಒಂದು ಮಗುಗೆ ಅದಕ್ಕೆ ಪೆನ್ಸಿಲ್ ಕಳ್ಕೊಂಡೆ ಅಥವಾ ಪೋಷಕರು ಏನೋ ಒಂದು ಸರಿಯಾದ ರೀತಿನಲ್ಲಿ ಪ್ರೋತ್ಸಾಹ ಕೊಡ್ಲಿಲ್ಲ ಅಥವಾ ಇನ್ಯಾವುದೋ ಟೀಚರ್ ಏನೋ ಅಂದ್ರು ಅನ್ನೋದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅವನ ಪ್ರಪಂಚದಲ್ಲಿ ಅದು ತುಂಬಾ ಭಾರವಾಗಿರುವಂತಹ ವಿಚಾರ. ಸೊ ಅದನ್ನ ಅವನು ಅಥವಾ ಅವಳು ಅದನ್ನ ನಿಭಾಯಿಸೋದಕ್ಕೆ ಸರಿಯಾದ ರೀತಿಯ ಭಾವನಾತ್ಮಕವಾದ ಪರಿಕರಗಳು ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ರಚ್ಚೆ ಹಿಡಿತಾರೆ, ಸಿಟ್ಟು ಮಾಡ್ಕೋತಾರೆ, ಇದೆಲ್ಲ ಅವರ ಭಾವನಾತ್ಮಕ ಅಸಹಾಯಕತೆ ಮಕ್ಕಳು ತೋರ್ಪಡಿಸ್ತಾ ಇರೋದು. ನಾವು ಅದನ್ನ ಸರಿಯಾದ ರೀತಿನಲ್ಲಿ ಸಂಭಾಳಿಸಿ ಅವರಿಗೆ ಯಾವ ರೀತಿನಲ್ಲಿ ಈ ಪರಿಸ್ಥಿತಿನ ನಿಭಾಯಿಸಬೇಕು ಅಂತ ಹೇಳ್ಕೊಡೋದ್ರಿಂದ ನಾವು ಆ ಕ್ಷಣಕ್ಕೆ ಕಳೆದು ಹೋದ ಪೆನ್ಸಿಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಮುಂದೆ ನಡೆಯುವಂತಹ ಮುಂದೆ ಕಳೆದುಕೊಳ್ಳೋ ಎಷ್ಟೋ ನಿರಾಶೆಗಳು, ಮುಂದೆ ಎದುರಾಗೋ ಎಷ್ಟೋ ರೀತಿಯ ಒಂದು ಆತಂಕಗಳನ್ನ ಇವಾಗ್ಲೇ ಎದುರಿಸೋದನ್ನ ಮಕ್ಕಳಿಗೆ ಕಳಿಸ್ತಾ ಇರ್ತೀವಿ. ಹಾಗಾಗಿ ಮಕ್ಕಳದ್ದು ಏನೇ ನಡೀತಾ ಇದೆ ಸ್ಟ್ರೆಸ್ ಅಂತ ಅನ್ನೋದು ಚಿಕ್ಕ ವಿಚಾರ ಹೌದು, ಅದನ್ನೇ ಅಯ್ಯೋ ತುಂಬಾ ದೊಡ್ಡ ವಿಚಾರ ಅಂತ ಅವ್ರಿಗೆ ಹೇಳ್ಬೇಕಾಗಿಲ್ಲ. ಆದರೆ ಅದಕ್ಕೆ ಮಾನ್ಯತೆ ಕೊಡಬೇಕು, ಅದನ್ನ ಕೇಳಿಸ್ಕೋಬೇಕು, ಯಾವ ರೀತಿಲಿ ಅವರು ಅದನ್ನ ನಿಭಾಯಿಸಿದ್ದಾರೆ ಅಂತ ನೋಡ್ಬೇಕು, ಮತ್ತೆ ಅದಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.
2: ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದಲ್ಲದೇನೆ ಈಗ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಜನ ಮನೋವೈದ್ಯರು ಹೇಳೋ ಪ್ರಕಾರ ಎಲ್ಲರಿಗಿಂತ ಅತಿ ಹೆಚ್ಚಿನ ಸ್ಟ್ರೆಸ್ ಅಥವಾ ಒತ್ತಡ ಮಕ್ಕಳಿಗೆ ಇದೆ ಅಂತ. ಯಾಕಂದ್ರೆ ಪೋಷಕರು ಮತ್ತು ಶಾಲೆಗಳು ಮಕ್ಕಳ ಮಾರ್ಕ್ಸಿನ ಹಿಂದೆ ಬಿದ್ದಿರೋದ್ರಿಂದ, ಮಕ್ಕಳಿಗೆ ಅತಿಯಾದ ಶಿಸ್ತನ್ನ ಹೇರೋದ್ರಿಂದ, ಮಕ್ಕಳಿಗೆ ಅತಿಯಾಗಿ ನೀನು ಇದನ್ನೇ ಮಾಡಬೇಕು ಹೀಗೆ ಮಾಡಬೇಕು ವಿಪರೀತವಾದ ಶಿಸ್ತನ್ನ ಪೋಷಕರು ಪಾಲಕರು ಕೂಡ ಹೀಗೇ ಇರಬೇಕು ಅಂತ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಏನಂತಂದರೆ ಈಗ ಮಕ್ಕಳಿಗೆ ನಾವು ಎಲ್ಲನ ಒದಗಿಸ್ತೀವಿ, ಅವರು ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಷ್ಟು ಬಂದುಬಿಡಬೇಕು ಅನ್ನೋ ಥರದ ಧೋರಣೆ ಇದೆ ಅಲ್ಲ, ಇದು ಸಹಜವಾಗೇ ಮಕ್ಕಳ ಮನಸ್ಸಿಗೆ ತಾಗುತ್ತೆ ಅಂತ ಅನಿಸುತ್ತೆ. ಏನು ಹೇಳ್ತೀರಾ ಮನೋವಿಜ್ಞಾನಿಯಾಗಿ ತಾವು?
3: ಇವತ್ತೇನಾಗಿದೆ, ಮಾಹಿತಿ ಎಲ್ಲ ಕಡೆ ತುಂಬಾ ಇದೆ. ಮೊದಲು ಈಗ ಮಕ್ಕಳು ಯಾವ ಕೋರ್ಸಿಗೆ ಹೋಗ್ತಾರೆ ಅಂತ ಅನ್ನೋದ್ರ ಬಗ್ಗೆನೂ ಆಗ್ಲಿ, ಅಥವಾ ಒಂದು ಮಗು ಇನ್ನೊಂದು ಮಗುಗೆ ಹೋಲಿಕೆ ಮಾಡೋದಿಕ್ಕೆ ತುಂಬಾ ಮಾಹಿತಿ ಇರಲಿಲ್ಲ. ಇವತ್ತು ಎಲ್ಲಾ ಕಡೆಯಿಂದನು ಯಾವ್ದೋ ಮಗು ಎಲ್ಲೋ ಏನೋ ಮಾಡ್ತಿದೆ, ಯಾರೋ ಮುಂದೆ ಬಂದ್ರು. ಸೊ ನಮ್ಮ ಬದುಕನ್ನ ಹೇಗೆ ಇನ್ನೊಬ್ಬರಿಗೆ ಹೋಲಿಸ್ಕೊಳ್ತೀವಿ ದೊಡ್ಡೋರಾಗಿ, ಹಾಗೆ ಮಕ್ಕಳ ಬದುಕನ್ನು ಹೋಲಿಸ್ಕೊಳ್ತಾ ಇರೋದು ಬರ್ತಾ ಇದೆ. ಜೊತೆಗೆ ಅದ್ರ ಮೂಲಕ ಮಕ್ಕಳ ಮೇಲೆ ಸಾಕಷ್ಟು ಒತ್ತಡ ಇದೆ ಇವತ್ತು. ಯಾಕಂದ್ರೆ ನಾನು ಎಲ್ಲಾ ತರಹದ ಸೌಲಭ್ಯ ಕೊಡ್ತಾ ಇದ್ದೀನಿ, ಅದಕ್ಕೆ ತಕ್ಕಂತೆ ನೀನು ಸ್ಪಂದಿಸ್ಬೇಕು, ಬೆಳಿಬೇಕು, ಆ ರೀತಿಯ ಒಂದು ಒತ್ತಡ. ಯಾಕಂದ್ರೆ ನನ್ಗೆ ಆ ಒಂದು ಅವಕಾಶ ಇರಲಿಲ್ಲ, ಇವತ್ತು ನಾನು ಈ ಅವಕಾಶ ಕೊಡ್ತಾ ಇದ್ದೀನಿ, ಹಾಗಾಗಿ ನೀನು ಬೆಳಿಬೇಕು ಅನ್ನೋದು. ಸೊ ಅದು ಒಂಥರ ಅವ್ಯಕ್ತವಾಗಿರೋ ಒಂದು ಒತ್ತಡನೂ ಇದೆ. ಪೋಷಕರು ತಾವಾಗೆ ನೀನು ಹೀಗೆ ಮಾಡಲೇಬೇಕು ಅಂತ ಹೇಳದೆ ಇರಬಹುದು, ಆದ್ರೆ ಅವರ ಒಂದು ನಡವಳಿಕೆಗಳಲ್ಲಿ, ಅವರು ಪ್ರೊವೈಡ್ ಮಾಡ್ತಾ ಇರೋದ್ರಲ್ಲಿ ಮಕ್ಕಳಿಗೆ ಅದೊಂದು ಒತ್ತಡ ತಾನಾಗೇ ಬರ್ತಾ ಇರೋಂತಹದ್ದು. ಸೊ ಇದು ಡೈರೆಕ್ಟ್ ಆಗಿ ವ್ಯಕ್ತ ಆಗ್ಲಿಲ್ಲ ಅಂದ್ರೂ ಮಕ್ಕಳು ಆ ಒತ್ತಡವನ್ನು ತಗೊಳ್ತಾ ಇದ್ದಾರೆ, ಮತ್ತೆ ಅದು ಅವರ ಮೇಲೆ ಪರಿಣಾಮ ಬೀರ್ತಿದೆ ಎರಡೂ ರೀತಿನಲ್ಲಿ, ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ. ಹಾಗಾಗಿ ನನ್ನ ಪ್ರತಿಯೊಂದು ಹಾವಭಾವ ನಡವಳಿಕೆಯಲ್ಲೂ ನಾನು ಮಾಡ್ತಾ ಇರೋದ್ರ ಹಿಂದಿನ ಒಂದು ಇಂಟೆನ್ಷನ್ ನಲ್ಲಿ ಮಕ್ಕಳಿಗೂ ಒತ್ತಡ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅರಿತುಕೊಂಡು, ಸೊ ಅದರ ನಿಟ್ಟಿನಲ್ಲಿ ಪೋಷಕರು ಸ್ವಲ್ಪ ಗಮನ ಹರಿಸಿದ್ರೆ, ಸೊ ಅವರು ಮಕ್ಕಳು ಅದನ್ನ ಒಂದು ಒಳ್ಳೆ ರೀತಿನಲ್ಲಿ ಎಷ್ಟು ತಗೊಳ್ಬೇಕೋ ಅಷ್ಟು ತಗೊಂಡು ನಂತರ ಅದನ್ನ ಒಂದು ಕ್ರಿಯಾತ್ಮಕವಾದ ರೀತಿನಲ್ಲಿ ಎಷ್ಟು ಬಳಸ್ಕೋಬೇಕೋ ಹಾಗೆ ಬಳಸ್ಕೊಂಡು ಮುಂದೆ ಬರುವಂತಹ ಸಾಧ್ಯತೆ ಇದೆ
2: ಖಂಡಿತವಾಗಿ. ಈಗ ಗಂಡು ಮಕ್ಕಳು ಅಳ್ಳೇಬಾರ್ದು, ಏನು ನೀನು ಹೆಣ್ಮಗಳ ಅಂತ ಎಲ್ಲ ಬೈಯೋದು, ಅದು ಮಕ್ಕಳಿಂದನೇ ಶುರು ಮಾಡ್ತಾರೆ. ಮನೇಲಿ ಒಂದು ಗಂಡು ಮಗು ಹೆಣ್ಮಗು ಇದ್ದಾಗ ಅಲ್ಲೇ ಶುರುವಾಗುತ್ತೆ, ನೀನೇನು ಹೆಣ್ಮಗು ನಾಳೋದಕ್ಕೆ ಅಂತ. ಆ ತರದ ಮಾತುಗಳು ಹೇಗೆ ಪರಿಣಾಮ ಬೀರುತ್ತೆ ಮುಂದಿನ ಬದುಕಿನ ಮೇಲೆ?
3: ಖಂಡಿತವಾಗ್ಲು. ಏನಂದ್ರೆ ಗಂಡು ಮಕ್ಕಳು ಈ ರೀತಿ ಇರಬೇಕು, ಹೆಣ್ಮಕ್ಳು ಈ ರೀತಿ ಇರಬೇಕು ಅಂತ ಮೊದಲಿನಿಂದಲೂ ಬೆಳ್ಕೊಂಡು ಬಂದಿರೋಂಥದ್ದು. ಅದರಲ್ಲಿ ಈ ಭಾವನಾತ್ಮಕವಾಗಿ ತನ್ನನ್ನು ವ್ಯಕ್ತಪಡಿಸ್ಕೊಳ್ಳೋದು ಅನ್ನೋ ವಿಚಾರದಲ್ಲಿ ಈಗ ಪೋಷಕರಿಗೇನು ಆ ಒಂದು ಸನ್ನಿವೇಶನ ನಿಭಾಯಿಸಿದ್ರೆ ಸಾಕು, ಮಗು ಅಳೋದನ್ನ ನಿಲ್ಲಿಸ್ಬೇಕು ಅಷ್ಟೇ ಒಂದು ಮನಸ್ಸಿನಲ್ಲಿ ದೃಷ್ಟಿಕೋನ ಇಟ್ಕೊಂಡು ಅವರು ಮಾತಾಡ್ತಾ ಇರೋ ನಡೀತಾ ಇದೆಯಾ ಹೊರತು ಅದರಿಂದ ಅವ್ರಿಗೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ಗಮನ ಕಡಿಮೆ ಇದೆ. ಆದ್ರೆ ಏನಾಗುತ್ತೆ, ಗಂಡು ಮಕ್ಕಳನ್ನ ನೀವು ವ್ಯಕ್ತಪಡಿಸಲೇಬಾರ್ದು, ನೀವು ಅಳ್ಳೇಬಾರ್ದು ಅಂತ ಮಾಡೋದ್ರಿಂದ ಏನಾಗುತ್ತೆ, ಅವರು ಭಾವನಾತ್ಮಕವಾಗಿ ಕುಂಠಿತವಾಗ್ತಾ ಹೋಗ್ತಾರೆ. ಸರಿಯಾದ ರೀತಿನಲ್ಲಿ ಒಂದು ಸ್ಯಾಡ್ನೆಸ್ ಅಥವಾ ದುಃಖನ ವ್ಯಕ್ತಪಡಿಸೋದು ಸಹ ಗುಣವಾಗುವಂತಹ ಒಂದು ಮಾರ್ಗ. ಅದು ಸರಿಯಾದ ರೀತಿಯಲ್ಲಿ ವ್ಯಕ್ತ ಆಗ್ಲಿಲ್ಲ ಅಂದ್ರೆ ಅದು ಕೋಪದಲ್ಲೋ ಅಥವಾ ಆತಂಕದಲ್ಲೋ ಆಕ್ರೋಶದಲ್ಲೋ ಮೌನದಲ್ಲೋ ಖಿನ್ನತೆಯಲ್ಲೋ ಯಾವುದೋ ಒಂದು ರೂಪದಲ್ಲಿ ಅದು ಒಳಗಡೆನೆ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಏನನ್ನ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಜನಪ್ರಿಯವಾದ ನಂಬಿಕೆ ಇರಬಹುದು, ನಿನ್ ಗಂಡು ಮಗು ನೀನ್ ಅಳ್ಳೇಬಾರ್ದು, ಈ ರೀತಿಯಾದ ಒಂದು ಜನಪ್ರಿಯ ನಂಬಿಕೆನೆ ಇರಬಹುದು. ಆದ್ರೆ ನಾವು ಅದನ್ನ ಪ್ರಶ್ನಿಸ್ಬೇಕು, ಪರಿಶೀಲಿಸ್ಬೇಕು, ಮಕ್ಕಳಿಗೆ ನಾವು ಏನನ್ನಾದ್ರೂ ಹೇಳೋದ್ರ ಮೂಲಕ ಅದರಿಂದ ಏನ್ ಪರಿಣಾಮ ಆಗಬಹುದು ಅನ್ನೋದನ್ನ ಒಂಚೂರು ಗಮನ ವಹಿಸ್ಕೊಂಡ್ರೆ ಈ ರೀತಿಯ ನಂಬಿಕೆನ ಸುಮ್ಮನೆ ಒಂಥರ ಅಪ್ರಜ್ಞೆಯಿಂದ ಮುಂದಕ್ಕೆ ಕ್ಯಾರಿ ಮಾಡೋದನ್ನ ತಪ್ಪಿಸ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಹೆಣ್ಮಕ್ಳು ಅಂದ್ರೆ ಅಳೋದು ನ್ಯಾಚುರಲ್ ಅನ್ನೋ ತರಹ. ಸೊ ಇದು ಒಂದು ಇನ್ನೊಂದು ರೀತಿಯ ಏನಾಗುತ್ತೆ, ಹೆಣ್ಮಕ್ಳು
2: ವಿರುದ್ಧ ಅದು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ, ಇದು ಇರೋದ್ರಲ್ಲೇ ಇನ್ನೂ ಸೂಕ್ಷ್ಮ ಸೂಕ್ಷ್ಮ ಮಾಡಿ ಇದನ್ನ ಬರೀ ಅಳಸೋ ತರ.
3: ಖಂಡಿತವಾಗ್ಲು. ಸೊ ಹೆಣ್ಮಕ್ಳು ಒಂಥರ ಏನಂದ್ರೆ ಅವರ ಭಾವನಾತ್ಮಕವಾಗಿ ವ್ಯಕ್ತಪಡಿಸೋದಕ್ಕೆ ಮನ್ನಣೆ ಇದೆ. ಅದು ಏನು, ಒಂದು ಭಾವನಾತ್ಮಕವಾಗಿ ಒಂಚೂರು ಅವ್ರು ಹೇಳ್ಕೊಂಡ್ರೆ, ದುಃಖವನ್ನ ವ್ಯಕ್ತಪಡಿಸಿದ್ರೆ ಒಂದು ಹೆಣ್ಮಗು, ಸಾಕಷ್ಟು ಜನ ಬರ್ತಾರೆ, ಸಮಾಧಾನ ಮಾಡ್ತಾರೆ, ಕಾಳಜಿ ಸಿಗುತ್ತೆ, ಅದರಿಂದ ವ್ಯಕ್ತವಾಗೋದು ಹೌದು. ಆದ್ರೆ ಅದು ಸೂಕ್ತವಾದ ರೀತಿಯಲ್ಲಿ ವ್ಯಕ್ತವಾಗಬೇಕು, ಜೊತೆಗೆ ಅಲ್ಲಿ ಒಂದು ಗಟ್ಟಿತನನು ಬೆಳಿಬೇಕು. ನೀನು ಭಾವನಾತ್ಮಕವಾಗಿ ಹೊರಗೆ ಹಾಕಿದ್ಮೇಲೆ ಏನ್ ಮಾಡ್ತೀಯ ಅನ್ನೋದು ಮುಖ್ಯವಾಗುತ್ತೆ. ನನಗೇನೋ ನಿರಾಶೆ ಆಯ್ತು, ನಾನು ಅಳ್ತೀನಿ, ಆಯ್ತು, ಅದು ಅಕ್ಸೆಪ್ಟೆಡ್, ಅಳ್ಬೇಕು, ಅದನ್ನ ಹೊರಗೆ ಹಾಕಾಯ್ತು. ಅದ್ರ ನಂತರ ನಿರಾಳಾಗಬೇಕು, ಗಟ್ಟಿಯಾಗಬೇಕು, ಮುಂದೆ ಹೋಗಬೇಕು. ಇದು ಒಂದು ಒಳ್ಳೆಯ ರೀತಿಯ ಭಾವನಾತ್ಮಕವಾಗಿ ಹೊರಹಾಕುವಿಕೆ. ಆದ್ರೆ ಅದನ್ನ ಏನು, ನೀನ್ ಅಳೋದು ಅಕ್ಸೆಪ್ಟೆಡ್, ನೀನ್ ಎಂತ ಸಂದರ್ಭದಲ್ಲೂ ಅಳೋದ್ರ ಮೂಲಕನೇ ನೀನ್ ಎಲ್ಲವನ್ನು ನಿಭಾಯಿಸಬೇಕು ಅಂತ ಹೇಳಿದಾಗ ಅಲ್ಲಿ ಮುಂದಿನ ಹಂತ ಬರಲೇ ಇಲ್ಲ. ಸೊ ಹಾಗಾಗಿ ಸೂಕ್ತವಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಳೋದು ಅಥವಾ ಯಾವುದೋ ಒಂದು ಚರ್ಚೆ ಆಗುವಾಗ ಅಲ್ಲಿ ಮಾತಿನ ಬದಲು ಬರೀ ಅಳೋದ್ರಲ್ಲೇ ಅದನ್ನ ಮುಕ್ತಾಯ ಮಾಡೋದು, ಅದೇ ಒಂದು ಮುಖವಾಡವಾಗಿ ಅಥವಾ ಒಂದು ಅಸ್ತ್ರವಾಗಿ ಬಳಕೆ ಆಗಬಾರದು. ಸೊ ಆ ರೀತಿ ನಾವು ಎರಡೂ ಸಂದರ್ಭದಲ್ಲಿ, ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ, ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅವ್ರು ಅಳೋದಾಗ್ಲಿ ಅಥವಾ ಅವರ ಒಂದು ಆ ಭಾವನಾತ್ಮಕವಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿರೋದು ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅಥವಾ ಅದಕ್ಕೆ ತಕ್ಕಂತ ರೀತಿಯಲ್ಲಿ ನಾನು ಸಮಾಧಾನಕರವಾಗಿ ಮಾತ್ರ ಬಳಕೆ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ಪೋಷಿಸೋದನ್ನ ಮಕ್ಕಳ ಇಂದಲೇ ಮಾಡಿದ್ರೆ ಅಳು ಅಂತ ಅನ್ನೋದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೀಲಿಂಗ್ ಆಗಿ ಪರಿವರ್ತಿತವಾಗೋದಕ್ಕೆ ಸಾಧ್ಯವಾಗುತ್ತೆ.
2: ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಭಾವನೆಗಳಿರುತ್ತೆ, ಎಲ್ಲರಿಗೂ ಸಹಜ ಒತ್ತಡಗಳು ಅಸಹಜ ಒತ್ತಡಗಳು ಎಲ್ಲ ಇರುತ್ತೆ. ಅದನ್ನ ಇನ್ನೊಬ್ರಿಗೆ ಹೇಳ್ಕೊಳ್ತಾರೆ ಕೆಲವರು, ಕೆಲವರು ಹೇಳ್ಕೊಳ್ಳೋದೇನೆ ಒಳಗಿಟ್ಕೋತಾರೆ. ಆದ್ರೆ ಹೇಳ್ಕೊಳ್ಳೋದ್ರಿಂದ ಪ್ರಯೋಜನಗಳು ಹೆಚ್ಚಿರುತ್ತೆ, ಒಳಗಿಟ್ಕೊಳ್ಳೋದ್ರಿಂದ ಪ್ರಯೋಜನಗಳು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಅದು ಇನ್ನೂ ಹೆಚ್ಚಿನ ಅಂದ್ರೆ ಇನ್ನೊಂದು ರೀತಿಯ ಒತ್ತಡವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಇದೇ ತರದ ಸಮಾಜದಲ್ಲಿ ಕೆಲವು ನಂಬಿಕೆಗಳಿದೆಯಲ್ಲ, ಇವ್ರು ಹೀಗೆ ಇರ್ಬೇಕು, ಇದು ಹೀಗಿದ್ರೇನೆ ಸರಿ, ಆ ತರದ ಬೇರೆ ಬೇರೆ ಏನೇನು ಸಂದರ್ಭಗಳು ಬರುತ್ತೆ?
3: ಬೇರೆ ಅಂದ್ರೆ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ತಗೊಳ್ಳೋದಾದ್ರೆ, ಕೌನ್ಸಿಲಿಂಗ್ ಹೋಗೋದೇ ದುರ್ಬಲ ಅಂತ ಅನ್ನೋದು. ಸೊ ಅದು ಒಂಥರ ಮುಂಚೆಯಿಂದನು ಇವಾಗ ಏನು ಬೆಳವಣಿಗೆ ಆಗ್ಬಿಟ್ಟಿದೆ ಅಂತಂದ್ರೆ, ಯಾರಾದ್ರೂ ಒಂದ್ ಸ್ವಲ್ಪ ವೀಕ್ ಆಗಿದ್ದಾರೆ ಅಥವಾ ಅವರು ಆ ಕ್ಷಣಕ್ಕೆ ವೀಕ್ ಆಗಿ ಕಾಣ್ತಿದ್ದಾರೆ ಅಂತ ಅಂದ್ರೆ, ಅವರು ಅವ್ರನ್ನ ಅವ್ರು ಸಂಭಾಳಿಸ್ಕೊಳ್ಳೋದು ಅವ್ರ ವಿಲ್ ಪವರ್ ಅಂತ. ಅಲ್ಲಿ ನೀನೇನಾದ್ರು ಹೊರಗಡೆ ಹೋಗ್ತಿದ್ಯಾ, ಹೊರಗಡೆ ಏನಾದ್ರೂ ಒಂದು ಆಧಾರ ತಗೊಳ್ತಾ ಇದೀವಿ, ಕೌನ್ಸಿಲಿಂಗ್ ಹೋಗ್ತಿದೀವಿ ಅಂದ್ರೆ ಅದನ್ನ ಒಂಥರ ಅಯ್ಯೋ ಅವ್ರಿಗೇನೋ ಮಾನಸಿಕ ಅಂತೆ ಈ ರೀತಿಯಾಗಿ ಕಾಣುವಂಥದ್ದು. ಸೊ ಏನಾಗಿದೆ, ನಾವು ದೈಹಿಕವಾದ ತೊಂದರೆಗಳನ್ನ ಬರೀ ಅಕ್ಸೆಪ್ಟ್ ಅಷ್ಟೇ ಮಾಡಿಲ್ಲ, ವೈಭವೀಕರಿಸೋದನ್ನು ಕಲ್ತಿದೀವಿ ಮೊದಲಿಂದ. ಈಗೇನೋ ಒಂದು ಸಣ್ಣದಾಯ್ತು, ಏನೋ ಒಂದು ಫ್ರಾಕ್ಚರ್ ಆಯ್ತು, ಏನೋ ಗಾಯ ಆಯ್ತು, ಅದ್ರದ್ದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಲ್ಲಿಂದನೂ ಕಾಳಜಿ ತಗೊಳ್ಳೋ ಮಟ್ಟಕ್ಕೆ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವೀಕೃತಿ ಇದೆ. ಅಂಡ್ ಅದು ತಪ್ಪು ಅಂತಾನೂ ಅಲ್ಲ, ಎಷ್ಟೋ ಜನಕ್ಕೆ ಒಂದು 4 ಜನ ಆರಾಮಿದ್ದೀರಾ ಆರಾಮಾಗಿ ಇದೆಲ್ಲ ಹೇಳೋದ್ರಿಂದ ಏನೋ ಮಾನಸಿಕವಾಗಿ ಒಂದು ಸಮಾಧಾನ ಸಿಗುತ್ತೆ. ಆದ್ರೆ ಅದನ್ನ ನಾವು ಎಷ್ಟು ವೈಭವೀಕರಿಸ್ತೀವಿ ಅಷ್ಟೇ

0: ಮಾನಸಿಕವಾದ ತೊಂದರೆಗಳನ್ನ ಮುಚ್ಚಿಟ್ಕೊಳ್ತೀವಿ. ಅದನ್ನೇನು ನಾವು ಎಲ್ಲೋ ಫೋಟೋ ತೆಗೆದು ನಾನು ಥೆರಪಿಸ್ಟ್ ಹತ್ರ ಹೋದೆ ಅಂತ ಹಾಕೊಳ್ಬೇಕಂತ ಅಲ್ಲ, ಆದ್ರೆ ನನಗೆ ಯಾವಾಗ ಸಹಾಯದ ಅಗತ್ಯ ಇದೆ ಅದನ್ನ ಹೋಗಿ ತೆಗೆದುಕೊಳ್ಳೋ ಅಂತಹ ಧೈರ್ಯ ಬೇಕು. ಅಂಡ್ ಮುಖ್ಯವಾಗಿ ಈ ಒಂದು ಸಹಾಯ ತಗೊಳ್ಳೋದು ದೌರ್ಬಲ್ಯ ಅಲ್ಲ, ಅದೊಂದು ಜವಾಬ್ದಾರಿ. ಯಾಕಂದ್ರೆ ನನ್ನ ಬದುಕು ನನ್ನ ಜವಾಬ್ದಾರಿ, ಮಾನಸಿಕವಾದ ಅಂತಹ ಒಂದು ಆರೋಗ್ಯನೂ ನಮ್ಮ ಜವಾಬ್ದಾರಿ. ಹೇಗೆ ದೈಹಿಕವಾಗಿ ನಾವು ಫಿಟ್ನೆಸ್ ಇರಬೇಕು, ದೈಹಿಕ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು, ಅದರಿಂದ ನಾವು ಬೇರೆಯವರಿಗೆ ಅವಲಂಬಿತವಾಗಿ ಅಥವಾ ಬೇರೆಯವರಿಗೆ ತೊಂದರೆ ಕೊಡ್ತಾ ಬದುಕದಲ್ಲೇ ಇರಬಹುದು, ಅಂದ್ರೆ ಒಂದು ಒಳ್ಳೆ ರೀತಿ ಬದುಕು ಕಟ್ಕೋಬಹುದು ಅನ್ನೋ ತರಹ ಮಾನಸಿಕವಾಗೂ ನಾವು ಚೆನ್ನಾಗಿರಬೇಕು. ಹಾಗಾದಾಗ ಮಾತ್ರ ನಮ್ಮ ಜೀವನ, ನಮ್ಮ ಸುತ್ತಲಿನವರ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಹಾಗಲ್ದೆ ಬರೀ ಒಂತರ ಅಪ್ರಜ್ಞೆಯಲ್ಲಿ ಅಥವಾ ಮಾನಸಿಕವಾಗಿ ತುಂಬಾ ಜರ್ಜರಿತವಾಗಿ ಮಕ್ಕಳ ಮೇಲೆ ಹರಿಹಾಯೋದು ಅಥವಾ ಬೇರೆ ಎಲ್ಲರ ಮೇಲೆ ಸುತ್ತ ಎಲ್ಲರ ಜೊತೆ ಕಿರಿಕಿರಿ ಇರೋದ್ರಿಂದ ಯಾವ ಉತ್ತಮವಾದ ಜೀವನವೂ ಲಭ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕೌನ್ಸಿಲಿಂಗ್ ಹೋಗಿ ಅಥವಾ ಅಲ್ಲೇನೋ ಒಂದು ಸಹಾಯ ತಗೊಳ್ತೀನಿ ಅಂತ ಅನ್ನೋದು ನಾವು ಜವಾಬ್ದಾರಿಯುತವಾಗಿದ್ದೀವಿ ಅನ್ನೋದ್ರ ಮೊದಲನೇ ಹೆಜ್ಜೆ. ಹಾಗಾಗಿ ಅದ್ರ ಕಡೆಗೆ ಒಂಚೂರು ಧೈರ್ಯವಾಗಿ ಮುನ್ನಿಡ್ಬೇಕು. ಅಂಡ್ ಈಗ ಸಾಕಷ್ಟು ಜನ ಯಾರು ಕೌನ್ಸಿಲಿಂಗ್ಗೆ ತರ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲ ಈ ಮೊದಲನೇ ಹಂತ ಏನಿದೆ, ಈ ದೌರ್ಬಲ್ಯ ಅನ್ಕೊಳ್ಳೋದು, ಜನರ ಒಂದು ಟೀಕೆ, ಇದನ್ನೆಲ್ಲ ದಾಟಿನೇ ಬಂದಿದ್ದಾರೆ. ಈ ಒಂದು ಸಣ್ಣ ಊರುಗಳಲ್ಲಿ ಸ್ಪೆಷಲಿ ಈ ದೊಡ್ಡ ಊರುಗಳಲ್ಲಿ ಹೌದು, ಈಗ ಥೆರಪಿಸ್ಟ್ ಹತ್ರ ಹೋಗೋದು ಅದೆಲ್ಲ ಒಂದು ಸಾಮಾನ್ಯ ಸಂಗತಿಯಾಗಿದೆ. ಅಂಡ್ ಅದನ್ನು ಒಂಚೂರು ಹೇಳ್ಕೊಳ್ಳೋ ಮಟ್ಟಕ್ಕೂ ಬೆಳೆದಿದ್ದಾರೆ. ಆದ್ರೆ ಸಣ್ಣ ಊರುಗಳಲ್ಲಿ ಈ ತರದೊಂದು ಹಂತವನ್ನ ದಾಟಿನೇ ಬರ್ತಾರೆ, ಮತ್ತೆ ಅದ್ರ ಬಗ್ಗೆ ನಿಜವಾಗ್ಲೂ ಒಂದು ಅಪ್ರಿಸಿಯೇಷನ್ ನಾವು ಇಟ್ಕೊಳ್ಬೇಕು ಆ ತರಹ ಸಹಾಯಕ್ಕೆ ಹೋಗ್ತಾ ಇರೋರ ಬಗ್ಗೆ ಅಂತ ಹೇಳ್ಬಹುದು.
1: ಈಗ ದುಃಖನ ವ್ಯಕ್ತಪಡಿಸ್ಲಿಕ್ಕೆ ಸಾಮಾಜಿಕ ಮಾಧ್ಯಮಗಳು ಒಂದು ವೇದಿಕೆ ಆಗ್ತಾ ಇದಾವೆ ಅಲ್ವಾ? ಯಾರೋ ಏನೋ ಅಚಾನಕ್ ಆಗಿ ತೀರ್ ಹೋದಾಗ ಅದನ್ನೆಲ್ಲ ತುಂಬಾ ವೈಭವೀಕರಿಸೋದು, ಅದನ್ನ ಎಲ್ಲಾ ಕಡೆ ಹಾಕೊಳ್ಳೋದು. ಮನುಷ್ಯ ಹುಟ್ಟು ಎಷ್ಟು ಸಹಜವೋ ಸಾವು ಅಷ್ಟೇ ಸಹಜ. ಆದ್ರೆ ಅದು ಒಂದು ಫೋಬಿಯಾ ಆಗಿದೆಯಲ್ಲ, ಈಗ ಅದೊಂದು ಭಯವನ್ನ ಹುಟ್ಟಿಸುವಂತ ಅಸ್ತ್ರ ಆಗ್ಬಾರ್ದಲ್ವಾ? ಅದು ಯಾರೋ ನೋಡಿ ಇನ್ಯಾರೋ ಶಾಕ್ ಆಗಿ ಹಿಂಗೆ ನೋಡಿ, ಬೆಳಿಗ್ಗೆ ಎದ್ದು ಸ್ಟೇಟಸ್ ನೋಡಿದ್ರೆ ಯಾರ್ದೋ ಫೋಟೋ, ಏನೋ ಒಂದು ದುಃಖದ ವಿಚಾರನ ಹಂಚೋದು ಒಂದು ಕೆಟ್ಟ ಮನಸ್ಥಿತಿಯಾಗಿ ಬೆಳೀತಾ ಇದೆ ಅಂತ ಮನೋವಿಜ್ಞಾನ ಹೇಳುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ದ್ವೇಷ ಹಂಚೋದು, ಈಗ ಪ್ರೀತಿ ಹಂಚಬೇಕು ಸಂತೋಷ ಹಂಚಬೇಕು ಅನ್ನೋಂತ ಮಾತುಗಳಿತ್ತು, ಆದ್ರೆ ದ್ವೇಷ ಹಂಚೋದು ಮತ್ತೆ ದುಃಖ ಹಂಚೋದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಹೌದು, ಖಂಡಿತವಾಗ್ಲು. ಇವಾಗ ಏನಾಗಿದೆ ಅಂದ್ರೆ ಈಗ ಮಾಹಿತಿನ ಹಂಚ್ಕೊಳ್ಬೇಕು ಅಂತ ಅನ್ನೋದು ಒಂದು ಸಹಜವಾಗಿರುವಂತಹ ಮಾನವನ ಒಂದು ಇನ್ಸ್ಟಿಂಕ್ಟ್. ಆದ್ರೆ ಏನಾಗುತ್ತೆ, ನೆಗೆಟಿವ್ ಆಗಿರೋ ಋಣಾತ್ಮಕವಾಗಿರೋ ಮಾಹಿತಿನ ಜಾಸ್ತಿ ಹಂಚೋದ್ರಿಂದ ಹೆಚ್ಚು ಜನರ ಗಮನ ಸಿಗುತ್ತೆ, ಹೆಚ್ಚು ಜನ ಅದನ್ನ ನೋಡ್ತಾರೆ, ಹೆಚ್ಚು ಜನರ ಪ್ರತಿಕ್ರಿಯೆ ಬರುತ್ತೆ. ಇದು ಒಂದು ಏನಾಗಿದೆ, ಇದೇ ತರಹ ಋಣಾತ್ಮಕವಾಗಿರುವಂತಹ ಸಂದೇಶವನ್ನ ಜಾಸ್ತಿ ಹಂಚೋದ್ರ ಮೂಲಕ ಆ ತರಹ ಒಂದು ಅಟೆನ್ಷನ್ ತಗೊಳ್ಳೋದಕ್ಕೋಸ್ಕರ ನಾವು ಹಂಚುತ್ತಿದ್ದೀವಿ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅಂಡ್ ಅದನ್ನ ಸುಮ್ಮನೆ ಹಂಚೋದೇ ಒಂದು ಪ್ರತೀತಿಯಾಗಿದೆ. ಅದ್ರ ಜೊತೆಗೆ ಏನಾಗಿದೆ, ನಾವು ಡೂಮ್ ಸ್ಕ್ರಾಲಿಂಗ್ ಅಂತ ಕರಿತೀವಿ. ಅಂದ್ರೆ ಡೂಮ್ ಸ್ಕ್ರಾಲಿಂಗ್ ನಲ್ಲಿ ಏನಾಗುತ್ತೆ, ಜನ ಅಂದ್ರೆ ನಾವು ಬರೀ ನೆಗೆಟಿವ್ ಆಗಿರುವಂತಹ ನ್ಯೂಸ್ಗಳನ್ನೇ ನೋಡೋದು. ಅಂಡ್ ಅಂಥದಕ್ಕೆ ಸ್ಕ್ರಾಲ್ ಮಾಡೋದು, ನಮಗೆ ಅರಿವಿಲ್ಲದೆ ನಾವೇನ್ ಮಾಡ್ತೀವಿ, ಹೆಚ್ಚೆಚ್ಚು ಅಂತಹ ಸುದ್ದಿಗಳನ್ನೇ ನೋಡೋದು, ಅಂಥದ್ದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳನ್ನ ನೋಡೋದು. ಸೊ ಎರಡೂ ಕಡೆ ಒಂದು ಋಣಾತ್ಮಕ ಮಾಹಿತಿಗಳನ್ನ ಹಂಚೋದು, ಯಾಕಂದ್ರೆ ಅದರಲ್ಲೂ ಒಂದು ಅಪ್ರಜ್ಞೆ ಇರುತ್ತೆ, ಗೊತ್ತಿರೋದಿಲ್ಲ, ಅದರಿಂದ ಜಾಸ್ತಿ ಅಟೆನ್ಷನ್ ಬರ್ತಿದೆ, ಅದಕ್ಕೋಸ್ಕರ ನಾನು ಹಂಚ್ತಿದ್ದೀನಿ ಅಂತ. ಜೊತೆಗೆ ಒಂದು ನೆಗೆಟಿವ್ ಬಯಾಸ್ ಏನು ಋಣಾತ್ಮಕವಾಗಿರೋದ್ರ ಕಡೆಗೆ ನಮ್ಮ ಮನಸ್ಸು ವಾಲ್ಕೊಳ್ಳುತ್ತೆ, ಅದೇ ಒಂದು ಹೆಚ್ಚಾಗಿರುವಂತದ್ದು. ಸೊ ಅದು ಆ ಡೂಮ್ ಸ್ಕ್ರಾಲಿಂಗ್ ಮೂಲಕ ನಾವೇನ್ ಮಾಡ್ತೀವಿ, ನೆಗೆಟಿವ್ ಆಗಿರೋದನ್ನೇ ಜಾಸ್ತಿ ತಗೊಳ್ಳುವಂಥದ್ದು. ಸೊ ಈ ಒಂದು ನಮ್ಮ ಮನಸ್ಸಿನ ಋಣಾತ್ಮಕತೆಗೆ ವಾಲ್ಕೊಳ್ಳುವಂತಹ ಪ್ರತೀತಿ ಏನಿದೆ, ಅದು ಎರಡು ಕಡೆನೂ ವರ್ಕ್ಔಟ್ ಆಗ್ತಿದೆ ಅಂತ ಹೇಳ್ಬಹುದು. ಒಂದು ಹಂಚುವವರು, ಮತ್ತೊಬ್ರು ತಗೊಳ್ಳೋರು. ಸೊ ಹಾಗಾಗಿ ಈ ಒಂದು ವರ್ತುಲ ಇದೆ, ಹಂಚೋದು ನಡೀತಾ ಇದೆ, ಅದನ್ನ ತಗೊಳ್ಳೋದು ನಡೀತಾ ಇದೆ. ಆ ಒಂದು ವರ್ತುಲದಲ್ಲಿ ಹಂಚೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ, ನೋಡೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಹಾಗಾಗಿ ಇದು ಮಾನಸಿಕವಾಗಿ ಹಂಚೋರ್ ಮೇಲೂ ಪರಿಣಾಮ ಬೀರ್ತಾ ಇದೆ, ಹಾಗೆ ತಗೊಳ್ಳೋರ ಮೇಲೂ ಪರಿಣಾಮ ಬೀರ್ತಿದೆ. ಆದ್ರೆ ಇದು ಏನು
1: ಹಂಚೋರ್ಗೆ ಒಂದು ಹುರುಪು ಬರುತ್ತೆ, ಓ ನನಗೇನು ಇಷ್ಟೊಂದು ಜನ ನೋಡ್ತಿದ್ದಾರಲ್ಲ ಅಂತ
0: ಗಮನ ಬರುತ್ತೆ, ಒಂದು ಪವರ್ ಫೀಲ್ ಆಗುತ್ತೆ.
1: ಆ ತರದೇ ಸುದ್ದಿಗಳನ್ನ, ಅಂದ್ರೆ ನೆಗೆಟಿವ್ ಸುದ್ದಿಗಳಿರ್ಬೋದು ಅಥವಾ ದುಃಖದ ಸುದ್ದಿಗಳಿರ್ಬೋದು, ಅದನ್ನ ಪದೇ ಪದೇ ನೋಡ್ಬೇಕು ಅಂತ ಮನಸ್ಸಿಗೆ ಯಾಕೆ ಅನ್ಸುತ್ತೆ?
0: ನಮ್ಮ ಮನಸ್ಸಿಗೇನಂದ್ರೆ ಒಂಥರ, ಇವಾಗ ನೀರನ್ನ ನಾವು ಬಿಟ್ರೆ ಅದು ಹೇಗೆ ಇಳಿಜಾರು ಆ ಪ್ರದೇಶಕ್ಕೆ ಹೇಗೆ ಹೋಗುತ್ತೆ, ಹಾಗೆ ನಮ್ಮ ಮನಸ್ಸಿಗೆ ಒಂದು ಟೆಂಡೆನ್ಸಿ ಇದೆ. ಅದೇನಂದ್ರೆ ಸ್ವಲ್ಪ ಈ ಗುರುತ್ವಾಕರ್ಷಣೆ ನಮ್ಮ ಋಣಾತ್ಮಕತೆಗೆ ಜಾಸ್ತಿ, ಅಂಡ್ ಅದು ನಮ್ಮನ್ನ ಎಷ್ಟೋ ಸಲ ಏನಾಗುತ್ತೆ, ಇದೊಂಥರ ಈ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ನಾವು ಹೇಳ್ತೀವಿ, ಒಂಥರ ರಕ್ಷಣಾತ್ಮಕವಾದ ಒಂದು ತಂತ್ರ ನಮ್ಮ ಮನಸ್ಸಿಂದು. ಯಾಕಂದ್ರೆ ಎಷ್ಟೊಂದು ಅವಘಡಗಳಿಂದ ನಮ್ಮನ್ನ ಪಾರ್ ಮಾಡೋಕ್ಕೋಸ್ಕರ, ಇವಾಗ ಒಂದು ದೈಹಿಕವಾಗಿಂತ ಮಾನಸಿಕ ಇವುಗಳೇ ಜಾಸ್ತಿ, ಆದ್ರೆ ಪಾರ್ ಮಾಡೋಕ್ಕೋಸ್ಕರ ಮನಸ್ಸು ಏನ್ ಮಾಡುತ್ತೆ, ಓ ಇಂಥದ್ ಮಾಡ್ಬೇಡ, ಇಂಥದಕ್ ಹೋಗ್ಬೇಡ, ಈ ತರ ನಡ್ಕೋಬೇಡ, ಈ ತರ ಇದನ್ನ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡುತ್ತೆ ಈ ಋಣಾತ್ಮಕತೆನ. ಅಂಡ್ ಹಾಗಾಗಿ ನಾವು ಏನನ್ನೇ ಮಾಡಿದ್ರು ಇವತ್ತು ನಮ್ಮ

0: ಮನಸ್ಸು ಒಂದು ಸ್ವಾಭಾವಿಕವಾಗಿ ಸ್ವಲ್ಪ ಋಣಾತ್ಮಕತೆಗೆ ಜಾರ್ಕೊಳ್ಳುವಂತಹದ್ದು, ಅದೊಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಸ್ವಾಭಾವಿಕವಾಗಿ ಇರುವಂತದ್ದು. ಆದ್ರೆ ಏನಾಗುತ್ತೆ, ಒಂದು ಏನೋ ಒಂದು ಸುದ್ದಿ ಬರುತ್ತೆ, ಅವಾಗ ನಮ್ಮ ಮನಸ್ಸು ನಮ್ಮ ಜೀವನದ ಬಗ್ಗೆ ಪ್ರಶ್ನೆ ಮಾಡುತ್ತೆ, ಅಯ್ಯೋ ಅವ್ರಿಗೆ ಹಾಗಾಯ್ತಂತೆ ನಮ್ಮ ಬದುಕೇನೋ, ಇದೆ ಒಂದು ಕ್ಷಣ ಹಿಂಗಾಗುತ್ತೆ. ಅದು ನಡೀತಾನೆ ಇದೆ, ಯಾವತ್ತಿದ್ರೂ ನಡೀತಿತ್ತು. ಆದ್ರೆ ಇವತ್ತು ವಿಪರೀತ ಮಾಹಿತಿ, ವಿಪರೀತ ಸುದ್ದಿ, ಹಾಗಾಗಿ ಆ ತರ ನಡೆಯುವಂತಹದ್ದು ಪ್ರವೃತ್ತಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಮುಂಚೆ ನಾವು ಕೇಳ್ತಾ ಇದ್ದ ಸುದ್ದಿ ಪ್ರಮಾಣ ಎಷ್ಟಿತ್ತು, ನಮ್ಮ ಮನಸ್ಸು ಹಾಗೆ ಯೋಚನೆ ಮಾಡ್ತಿದ್ದ ಪ್ರಮಾಣ ಎಷ್ಟಿತ್ತು. ಇವತ್ತು ಒಂದು ಸಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಷ್ಟು ಹತ್ತು ಹಲವು ಸುದ್ದಿಗಳು, ಅದ್ರ ಮಧ್ಯೆ ನಮ್ಮ ಮನಸ್ಸು ಆ ನೆಗೆಟಿವ್ಗೆ ಹೋಗಿ ಬರೋದು ಪ್ರಮಾಣನೂ ಸಹ ಜಾಸ್ತಿ ಆಗುತ್ತೆ. ಅದ್ರ ಸುದ್ದಿಯ ಪ್ರಮಾಣ ಜಾಸ್ತಿ ಆಗಿದೆ, ಮಾಹಿತಿಯ ಪ್ರಮಾಣ ಜಾಸ್ತಿ ಆಗಿದೆ, ಹಾಗಾಗಿ ವಾಲ್ಕೊಳ್ಳೋ ಪ್ರಮಾಣನೂ ಸಹ ಜಾಸ್ತಿ ಆಗಿದೆ.
1: ಹೇಗೆ ಇದನ್ನೆಲ್ಲ ಅಂದ್ರೆ ಹದ್ದುಬಸ್ತಲ್ಲಿ ಇಡಬೇಕು, ಇಷ್ಟಕ್ಕಿಷ್ಟೇ ಅಂದ್ರೆ ಕೆಲವು ವಿಷಯಗಳಿಗೆ ನಮ್ಮನ್ನ ನಾವು ಗೆರೆ ಹಾಕೊಳ್ಳೋದು ಹೇಗೆ?
0: ಒಂದು ಇವಾಗ ನಾವು ಏನು ಗಡಿ ರೇಖೆ ಅಥವಾ ಬೌಂಡರಿ ಅಂತ ಏನ್ ಹೇಳ್ತೀವಿ, ಅದು ನಾವು ಎಷ್ಟು ಪ್ರಮಾಣ ಸುದ್ದಿಯನ್ನು ತಗೊಳ್ತೀವಿ ಅನ್ನೋದಕ್ಕೂ ಸಹ ಬೇಕು. ನಾವು ಓಪನ್ ಮಾಡಿ ಪ್ರತಿಯೊಂದು ವಿಚಾರನೂ ಕನ್ಸ್ಯೂಮ್ ಮಾಡಬಾರ್ದು. ಅಂದ್ರೆ ನಾನು ಅದನ್ನ ನೋಡ್ತೀನಿ, ಮುಂದೆ ಹೋಗ್ತೀನಿ ಬೇರೆ, ಆದ್ರೆ ನಾವು ಅದನ್ನ ತಗೊಳ್ತೀವಿ, ಜಗಿತೀವಿ, ಜೀರ್ಣಿಸ್ಕೊಳ್ತೀವಿ, ಆಮೇಲೆ ಅದರಿಂದ ನಮಗೆ ಅಜೀರ್ಣ ಆಗುತ್ತೆ, ಅದರಿಂದ ಪಜೀತಿ ಪಡ್ತೀವಿ. ಇದು ಮಾನಸಿಕವಾಗಿ ಇರುವಂತ ಸುದ್ದಿಗಳಿಗೂ ಆಗ್ತಿದೆ. ಹಾಗಾಗಿ ದೈಹಿಕವಾಗಿ ನಾವು ಹೇಗೆ ಒಂದು ನಿಯಮಿತವಾದ ಆಹಾರ ಡಯೇಟಿಂಗು ಅಂತ ಮಾಡ್ತೀವಿ, ಹಾಗೆ ಮಾನಸಿಕವಾಗೂ ಕೆಲವು ಸುದ್ದಿಗಳ ವಿಚಾರದಲ್ಲಿ ನಾವು ಈ ರೀತಿ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನಮ್ಮ ಒಂದು ಸಾಮಾಜಿಕ ಬೆಂಬಲಕ್ಕೆ ಉಪಯೋಗಿಸುವಂತಹದ್ದನ್ನ ಅಷ್ಟೇ ಅನ್ನೋದನ್ನ ತಿಳ್ಕೊಳ್ಬೇಕು. ಅಂಡ್ ಇದನ್ನ ನಾನು ಮಾನಸಿಕವಾಗಿ ಅದು ನನಗೆ ತೊಂದರೆ ಕೊಡ್ತಾ ಇರೋ ಹಂತ ತಲುಪ್ತಾ ಇದೆ ಅಂದ್ರೆ ಅಲ್ಲಿ ಎಲ್ಲೋ ನಾನು ಬೌಂಡ್ರಿ ಹಾಕೊಳ್ಬೇಕಿದೆ. ನಾನು ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ದೀನಿ, ಅತಿ ಹೆಚ್ಚು ಅದ್ರೊಳಗೆ ಮುಳುಗೋಗ್ತಿದ್ದೀನಿ, ಇದು ನನಗೆ ಎಷ್ಟು ಬೆಂಬಲಕ್ಕೆ ಬೇಕು ಅಷ್ಟೇ ಬೇಕು ಅಂತ ಅರ್ಥ ಮಾಡಿಕೊಂಡು ನಾವು ಸ್ಕ್ರೋಲಿಂಗ್ ಮಾಡೋದು ಕಮ್ಮಿ ಮಾಡಬಹುದು, ದಿನನಿತ್ಯ ಎಷ್ಟು ನೋಡ್ತೀವಿ ಕಡಿಮೆ ಮಾಡಬಹುದು, ಯಾವ ರೀತಿಯ ಸುದ್ದಿ ನೋಡ್ತೀವಿ ಅನ್ನೋದು ನಾವು ಸೋಷಿಯಲ್ ಮೀಡಿಯಾಕ್ಕೆ ಇನ್ಸ್ಟ್ರಕ್ಟ್ ಮಾಡಬಹುದು. ಈಗ ನಾನು ಒಂದಷ್ಟು ಕಲೆಗಳಿಗೆ ಸಂಬಂಧಪಟ್ಟಂತೆ ಇಂಥದ್ನ ಜಾಸ್ತಿ ನೋಡಿದ್ರೆ ಅದು ಅದನ್ನೇ ತೋರಿಸುತ್ತೆ. ಆದ್ರೆ ನಾನು ಬರೀ ನೆಗೆಟಿವ್ ಆಗಿರೋ ನ್ಯೂಸ್ಗಳನ್ನೇ ನೋಡ್ತಾ ಹೋದ್ರೆ ಅದು ಅದನ್ನೇ ಜಾಸ್ತಿ ಆಲ್ಗೋರಿದಮ್ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನನಗೆ ಏನು ಬೇಕು ಅನ್ನೋ ನಿರ್ಧಾರ ನಮ್ಮ ಕೈಲಿದೆ ಅನ್ನೋದನ್ನ ನಾವು ಮೊದಲು ನೆನ್ಪಿಟ್ಕೋಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಸೋಷಿಯಲ್ ಮೀಡಿಯಾ ಬಿಹೇವಿಯರ್ನ ಅಥವಾ ಆ ಒಂದು ರೂಢಿನ ರೂಢಿಸ್ಕೊಂಡ್ರೆ ಅವಾಗ ನಮಗೆ ಆ ಒಂದು ಸಮಸ್ಯೆಯ ಒಳಗೆ ಸಿಕ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಬಹುದು.
1: ನಾನು ಒಂದು ಪ್ರಶ್ನೆ ಕೇಳಿದೆ ನಿಮ್ಗೆ, ಬೆಳಿಗ್ಗೆ ಎದ್ದು ಏನಾದ್ರು ಮೊಬೈಲ್ ಮುಟ್ಟಿದ್ರೆ ಯಾವ್ದಾದ್ರು ಸಾವಿನ ಸುದ್ದಿನೋ ಆಕ್ಸಿಡೆಂಟ್, ಕೆಲವ್ರು ಅಂತದನ್ನೇ ಶೇರ್ ಮಾಡ್ತಾರಪ್ಪ, ಅವ್ರಿಗೂ ಸಮಸ್ಯೆನೆ ಅಂತ ಅನ್ಸುತ್ತೆ ಅಲ್ವಾ? ಈಗ ನಮ್ಮ ಹಿರಿಯರು ಹೇಳ್ತಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೇದನ್ನ ಯೋಚನೆ ಮಾಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ಸೂರ್ಯಂಗೆ ನಮಸ್ಕಾರ ಮಾಡಿ, ಗಾಳಿ ನೋಡಿ, ಬೆಳಕು ನೋಡಿ, ಹೊರಗೆ ಬನ್ನಿ, ಮನೆಯಿಂದ ಆಚೆ ಬನ್ನಿ, ಮನೆಯ ತಕ್ಷಣ ಕಿಟಕಿ ಬಾಗಿಲುಗಳನ್ನು ಓಪನ್ ಮಾಡಿ, ಸ್ವಚ್ಛತೆ ಮಾಡಿ, ಈ ಥರದ್ದೆಲ್ಲ ವ್ಯವಹಾರಗಳು ಇತ್ತು ಅವಾಗ. ಈಗ ಎದ್ದ ತಕ್ಷಣ ಮೊಬೈಲು, ಮೊಬೈಲ್ ಹಿಡಿದ ತಕ್ಷಣ ಇಂಥ ಸುದ್ದಿಗಳು, ಮನಸ್ಸಿನ ಸ್ವಾಸ್ಥ್ಯ ಅನ್ನೋದು ಯಾವ ಮಟ್ಟಿಗೆ ಹಾಳಾಗ್ತಿದೆ ಅಂತ.
0: ನಾವು ಏನನ್ನ ಹಂಚ್ಕೊಳ್ತೀವಿ ಅನ್ನೋದು ನಾವು ಯಾವ್ದನ್ನ ವ್ಯಾಲ್ಯೂ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಆ ತರ ಸುದ್ದಿನ ಹಂಚ್ಕೊಳ್ಳೋದ್ರ ಹಿಂದೆ ಕೆಟ್ಟ ಉದ್ದೇಶ ಇರುತ್ತಂತಲ್ಲ, ಅವ್ರಿಗೇನು ಒಂದೇನೋ ನಡೆದಿದೆ ನಾಲ್ಕು ಜನಕ್ಕೆ ಹಂಚಬೇಕು, ಅಥವಾ ಅವರಿಗೆ ಒಂದು ಈಗ ಸಂತಾಪ ಸೂಚಿಸೋದಿರಬಹುದು, ಇದೆಲ್ಲ ಒಂದು ಏನಾಗ್ತದೆ ಸಾಮಾಜಿಕವಾದಂತಹ ಒಂದು ಏನು ನಿರೀಕ್ಷಿತವಾದಂತಹ ಬಿಹೇವಿಯರ್ ಆಗ್ತದೆ. ಏನೋ ಒಂದು ಆಯ್ತು ಅವ್ರಿಗೆ ಸಂತಾಪನೆ ಹಾಕ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೋ ಈ ರೀತಿ.
1: ಅಲ್ಲ ಅದು ಗೊತ್ತಿರೋರ್ ಮಧ್ಯ ಓಕೆ, ಯಾರೋ ಗೊತ್ತೇ ಇರೋದಿಲ್ಲಪ್ಪ ಅವ್ರದ್ದೆಲ್ಲ ಹಾಕೊಂಡು ನೀವು ದುಃಖದಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಲ್ಲೋದು, ಅವ್ರಿಗೆ ಅವರ ದುಃಖದಲ್ಲಿ ಭಾಗಿಯಾಗೋದು ಯಾವಾಗಂದ್ರೆ ನೀವು ಸ್ವತಃ ಅಲ್ಲಿ ಹೋಗಿ ನಿಲ್ಬೇಕು, ಅವ್ರಿಗೆ ಏನಾದ್ರು ಸಹಾಯದ ಅಗತ್ಯ ಇದೆಯಾ ನೋಡ್ಬೇಕು, ಸಹಾಯ ಮಾಡ್ಬೇಕು. ಅದು ನಿಜವಾದ ಶ್ರದ್ಧಾಂಜಲಿ ಅಲ್ವಾ? ಈ ಸುಮ್ಮನೆ ಈ ಗ್ರೂಪ್ಗಳಲ್ಲಿ ಹಾಕೊಂಡು ಹಾಕೊಂಡು ಹಾಕೊಂಡು ಕೂರೋದ್ರಿಂದ ಏನು ಉಪಯೋಗ ಇದೆ?
0: ಈಗ ನಾವು ಏನೇ ಸಾಮಾಜಿಕವಾದ ಬಿಹೇವಿಯರ್ ನ ತೋರಿಸಿದ್ರು ಮನುಷ್ಯ ಅದ್ರ ಹಿಂದೆ ನಾಲ್ಕು ಜನ ನೋಡ್ತಿದ್ದಾರೆ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಈಗ ನಾನು ಏನನ್ನೇ ಹಾಕಬಹುದು ಅದನ್ನ ನನ್ನ ಫ್ಯಾಮಿಲಿಯವರೇ ನೋಡಬಹುದು, ಆದ್ರೆ ಅಲ್ಲಿ ನಾಲ್ಕು ಜನ ಇದ್ದಾರೆ ನೋಡು, ಅವರಿಗೆ ಏನ್ ಅಪೇಕ್ಷಿತವಾದ ಬಿಹೇವಿಯರ್ ನಾನು ತೋರಿಸಬೇಕು ಅಂತ ನನಗೆ ಅನ್ಸುತ್ತೋ ಅದನ್ನ ನಾನು ತೋರಿಸ್ತೀನಿ. ಹಾಗಾಗಿ ನಮ್ಮ ಎಲ್ಲಾ ಬಿಹೇವಿಯರ್, ಕೆಲವರು ನೀವು ಹೇಳ್ದಾಗೆ ಒಳ್ಳೇದನ್ನ ಶೇರ್ ಮಾಡ್ತಾರೆ, ಶುಭೋದಯ ಮೆಸೇಜ್ಗಳು ಹಾಕ್ತಾರೆ, ಇನ್ ಕೆಲವರು ಒಳ್ಳೊಳ್ಳೆ ಸಂದೇಶಗಳನ್ನ ಹಾಕ್ತಾರೆ, ಇನ್ ಕೆಲವರು ಇಂಥದನ್ನ ಹಾಕೋದನ್ನ ಇಷ್ಟ ಪಡ್ತಾರೆ, ಇಷ್ಟ ಅನ್ನೋದಕ್ಕಿಂತ ಅದನ್ನ ಹೆಚ್ಚು ಹಾಕ್ತಾರೆ, ಇನ್ ಕೆಲವರು ಅದನ್ನ ಅವಾಯ್ಡ್ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ನಾಲ್ಕು ಜನ ಅಥವಾ ಒಂದು ಸಾಮಾಜಿಕವಾಗಿ ಅವರ ಒಂದು ವ್ಯಕ್ತಿತ್ವ ಹೇಗಿರ್ಬೇಕು, ಹೇಗೆ ನೋಡ್ಬೇಕು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡೇ ನಮ್ಮ ಎಲ್ಲ ವರ್ತನೆಗಳಿವೆ. ಹಾಗಾಗಿ ಅದ್ರ ಹಿಂದೆ ತುಂಬಾ ಯೋಚನೆ ಮಾಡಿ ಒಂದು ಕೆಲಸ ನಡೀತಾ ಇದೆ ಅಂತ ಅನ್ಸೋಲ್ಲ. ಹಾಗಾಗಿ ಯಾರು ಏನನ್ನ ಮೌಲ್ಯ ಮಾಡಬೇಕು ಅಂತ ಅನ್ನೋದನ್ನ ನಾವು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಎಷ್ಟೋ ಜನ ಈಗ ನಿಮ್ಮ ಸ್ಟೇಟಸ್ ನ ನೋಡಿದೆ ಆಮೇಲೆ ಇಂತ ಒಂದು ವಿಚಾರ ಗೊತ್ತಾಯ್ತು, ಗುಡ್ ಆರ್ ಬ್ಯಾಡ್ ಯಾವ್ದೇ ಇರ್ಲಿ, ಈ ಒಂದು ವಿಚಾರ ನಿಮ್ ಸ್ಟೇಟಸ್ ಮೂಲಕ ಗೊತ್ತಾಯ್ತು ಅಂದಾಗ ಅವರೇ ನನ್ಕೊಳ್ತಾರೆ ನಾನು ಮಾಡ್ತಾ ಇರೋ ಕೆಲಸದಿಂದ ಒಂದು 4 ಜನಕ್ಕೆ ಅನುಕೂಲ ಆಗ್ತಿದೆ ಅಥವಾ ಈ ತರಹದೊಂದು ವಿಚಾರ ತಿಳಿಯೋದಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ ಅನ್ನೋ ಭಾವನೆ ಜಾಸ್ತಿ ಬರುತ್ತೆ. ಹಾಗಾಗಿ ಯಾರಿಗೆ ಅದರಿಂದ ಅನಾನುಕೂಲ ಆಗ್ತಿದೆ ಅವರು ಬಹುಶಃ ಬಂದು ಯಾರಿಗೂ ಹೇಳೋಲ್ಲ, ನೀವ್ ಹಿಂಗ್ ಮಾಡಬಾರ್ದಿತ್ತು, ನೀವ್ ಈ ತರ ಹಾಕ್ಬಾರ್ದಿತ್ತು ಅನ್ನೋ ಫೀಡ್ಬ್ಯಾಕ್ ಯಾರು ಕೊಡಲ್ಲ. ಅವ್ರ ಮನಸ್ಸಲ್ಲೇ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಯಾರಿಗೆ ಒಳ್ಳೇದಾಗ್ತಿದೆ ಅವ್ರು ಹೋಗಿ ಹೇಳ್ತಾರೆ ಇದರಿಂದ ನನಗ್ ಗೊತ್ತಾಯ್ತು, ಇದೇನಾಗುತ್ತೆ ಆ ಒಂದು ಪ್ರವೃತ್ತಿ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ನಾವ್ ಏನನ್ನೇ ಮಾಡಿದ್ರು ಅದಕ್ ಸಿಗೋ ಪ್ರಶಂಸೆ ಇರಬಹುದು, ಯಾವುದೇ ಒಂದು ಕಾಮೆಂಟ್ ಇರಬಹುದು, ಅದ್ರ ಮೂಲಕ ನಾವು ಉತ್ತೇಜಿತ ಆಗ್ತಿವಿ ಅಥವಾ ಅದರಿಂದ ನಮ್ಮ ಒಂದು ಬಿಹೇವಿಯರ್ ನ ಕಡಿಮೆ ಮಾಡ್ಕೊಳ್ತೀವಿ ಸಾಮಾಜಿಕ ಮಾಧ್ಯಮಗಳಲ್ಲಿ. ಹಾಗೆ ಈ ಒಂದು ಬಿಹೇವಿಯರ್ ಉತ್ತೇಜಿತ ಆಗ್ತಾ ಇರೋದ್ರಿಂದ ಇದನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡು ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು.
1: ಒಟ್ಟು ನಮ್ಮ ದಿನನಿತ್ಯದ ಚಟುವಟಿಕೆಗಳ ಜೊತೆಗೆಯೇ ಈ ಸಾಮಾಜಿಕ ಮಾಧ್ಯಮ ಅನ್ನೋದು ಕೆಲವು ಸರ್ತಿ ಅನಿವಾರ್ಯವೂ ಹೌದು, ನೋಡ್ಬೇಕಾಗುತ್ತೆ. ಆವಾಗ ನಮಗೇನು ಬೇಕೋ ಅದನ್ನ ನಾವು ನೋಡುವಂತದನ್ನ, ಆಯ್ಕೆ ನಮ್ಮ ಸ್ವಾತಂತ್ರ್ಯ ಅಲ್ವಾ, ಅದನ್ನ ನಾವು ಕಂಡು ಹಿಡ್ಕೊಂಡು ಅದಕ್ಕೆ ಭದ್ರಾಗಿರ್ಬೇಕು.
0: ಜೊತೆಗೆ ಹಂಚ್ಕೊಳ್ಳೋರ್ಗು ಒಂದ್ ಜವಾಬ್ದಾರಿ ಖಂಡಿತ ಬೇಕು. ಯಾಕಂದ್ರೆ ಈಗ ಒಬ್ರು ಮನಸ್ಸಿನಲ್ಲಿ ನಾವು ಭಯವನ್ನ ಬಿತ್ತಿದ್ರೆ ಅವರಿಗೆ ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರಬಹುದು, ಅಥವಾ ಅವರ ಸಾಮಾಜಿಕ ಚಟುವಟಿಕೆ, ದಿನನಿತ್ಯದ ಚಟುವಟಿಕೆ ಇದ್ರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಾನು ಭಯಾನ ಆತಂಕನ ಸುಮ್ನೆ ಜನರಲ್ಲಿ ಅನವಶ್ಯಕವಾದ ತಪ್ಪು ಕಲ್ಪನೆಗಳನ್ನ ಬಿತ್ತೋ ಕೆಲಸಗಳನ್ನ ಮಾಡಬಾರದು ಅಂತ ಅನ್ಕೊಳ್ಳುವಂತಹ ಸಾಮಾಜಿಕ ಜವಾಬ್ದಾರಿಯನ್ನ ಹಂಚ್ಕೊಳ್ಳೋರು ಸಹ ರೂಢಿಸ್ಕೊಂಡ್ರೆ ಬಹುಶಃ ಈ ತರಹದ ಸುದ್ದಿಯ ಪ್ರಮಾಣನೂ ಕಡಿಮೆ ಆಗುತ್ತೆ, ಜೊತೆಗೆ ಒಳ್ಳೆ ರೀತಿ ಸುದ್ದಿ ಹಂಚೋದು ಸಹ ಶುರು ಆಗಬಹುದೇನೋ.
1: ಒಟ್ಟಾರೆ ಈ ನಕಾರಾತ್ಮಕತೆಯನ್ನ ಬಿತ್ತುವಂತಹ ಕೆಲಸಗಳು ಕಡಿಮೆ ಆದ್ರೆ ಸ್ವಲ್ಪ ಸಾಮಾಜಿಕ ಸ್ವಾಸ್ಥ್ಯ ಅಂತ ಏನ್ ಹೇಳ್ತೀವಿ, ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಒಳ್ಳೇದನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಆ ತರದ ಸುದ್ದಿಗಳನ್ನ ಹರಿಬಿಡೋರು ಸಹ ಒಂದು ಒಳ್ಳೆತನದ ಕಡೆಗೆ ಗಮನವನ್ನು ಕೊಟ್ರೆ ಸಾಮಾಜಿಕ ಮಾಧ್ಯಮವನ್ನ ಒಳ್ಳೆ ರೀತಿನಲ್ಲಿ ನಾವು ಬಳಸ್ಕೊಂಡಂಗಾಗುತ್ತೆ. ತುಂಬಾ ಧನ್ಯವಾದಗಳು. ಇದುವರೆಗೆ ಬದುಕಿನ ಹಲವು ಮಗ್ಗಲುಗಳಲ್ಲಿ ಒಳ್ಳೇದು ಕೆಟ್ಟದ್ದು, ಇವ್ರು ಹೀಗೆ ಇರಬೇಕು ಹೀಗಿರಬಾರ್ದು ಅನ್ನುವಂತಹ ನಿಯಮಗಳು ಮಾನಸಿಕ ಬೆಳವಣಿಗೆಯಲ್ಲಿ, ಮಗುವಿನ ಮಾನಸಿಕತೆ ಇರಬಹುದು ಅಥವಾ ದೊಡ್ಡವರ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಯಾವ ತರ ಸಂದರ್ಭಗಳನ್ನು ಸೃಷ್ಟಿ ಮಾಡುತ್ತೆ ಮತ್ತೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಿಎಸ್ ಶಿವರುದ್ರಪ್ಪರವರು ರಚಿಸಿರುವ ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಇವರುಗಳ ಧ್ವನಿಯಲ್ಲಿರುವ ಈ ಒಂದು ಭಾವಗೀತೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನ 102.2 ಮೆಗಾಹರ್ಟ್ಸ್ಗಳು. ಇದೀಗ ಗಜಲ್ಗಳು ಕೇಳಿ. ಗುಲಾಂ ಅಲಿಯವರ ಗಜಲ್, ಸಂತ ದರ್ಶನ್ ಸಿಂಗ್ ಅವರ ಗಜಲ್, ಹಾಡಿದ್ದಾರೆ ಗುಲಾಂ ಅಲಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಜಿಆರ್ಪಿ ಜ್ಯುವೆಲ್ಲರ್ಸ್.

0: ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಸಂತ ದರ್ಶನ್ ಸಿಂಗ್ ಅವರ ಮತ್ತೊಂದು ಗಜಲ್ ಗುಲಾಮ್ ಅಲಿ ಅವರ ಧ್ವನಿಯಲ್ಲಿ

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಇದುವರೆಗೆ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಗಜಲ್ಗಳು ಮೂಡಿ ಬಂದವು. ಇದೀಗ ಸಮಯ 8:45 ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಅನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಭಾಗವಂತಿಕೆ ಮೇಳ. ಹನುಮಯ್ಯ ಮತ್ತು ತಂಡದವರಿಂದ ಕೇಳಿ ಕೃಷ್ಣನ ಕುರಿತಾದ ಪದ.

ಇದುವರೆಗೆ ಹನುಮಯ್ಯ ಮತ್ತು ತಂಡದವರಿಂದ ಭಾಗವಂತಿಕೆ ಮೇಳ ಕೇಳಿದಿರಿ. ಇನ್ನು ತಮ್ಮಣಗೌಡ ಸಿಎಸ್ ಮತ್ತು ತಂಡದವರಿಂದ ಕೇಳಿ ಸೀತಾ ಸ್ವಯಂವರ ಕುರಿತಾದ ಪದ.

ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯ ವಿವಿಧ ಹೋಬಳಿಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಜನಸ್ಪಂದನ ಅಥವಾ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಆಯೋಜಿಸುತ್ತಿದ್ದು, ಜುಲೈ ತಿಂಗಳ ಜನಸ್ಪಂದನ ಕಾರ್ಯಕ್ರಮವನ್ನು ಹಾಸನ ತಾಲೂಕು ದುದ್ದ ಹೋಬಳಿಯ ನಾಡ ಕಚೇರಿಯಲ್ಲಿ ಇದೇ ಜುಲೈ ತಿಂಗಳ 18ರ ಶನಿವಾರದಂದು ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲ ಸಾರ್ವಜನಿಕರು, ಕೃಷಿಕರು ಹಾಗೂ ಗ್ರಾಮೀಣ ಭಾಗದ ಜನರು ತಮ್ಮ ಸಾಮಾಜಿಕ, ಶೈಕ್ಷಣಿಕ, ವಾಣಿಜ್ಯ ಹಾಗೂ ಕೃಷಿ ಸಂಬಂಧಿತ ಸೇವಾ ಸೌಲಭ್ಯಗಳ ಕೊರತೆಗೆ ಸಂಬಂಧಿಸಿದಂತೆ ಅಹವಾಲುಗಳನ್ನು ನೀಡಬಹುದಾಗಿರುತ್ತದೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಲಭ್ಯವಿದ್ದು, ಸಾರ್ವಜನಿಕರು ಖುದ್ದಾಗಿ ಹಾಜರಿದ್ದು ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಪಡೆದುಕೊಳ್ಳಬಹುದಾಗಿರುತ್ತದೆ ಎಂದು ಹಾಸನ ಜಿಲ್ಲಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕನೂರು 2.2 ಮೆಗಾಹರ್ಟ್ಸ್ಗಳು.

ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ಆರಂಭದಲ್ಲಿ ಜಾರಿ ಬಿದ್ದ ಜಾಣ ಚಿತ್ರದ ಈ ಗೀತೆಯನ್ನ ವಾಣಿ ಜಯರಾಮ್ ಅವರ ಸ್ವರದಲ್ಲಿ ಚಿ ಉದಯಶಂಕರ್ ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

ಸುಲುಚನವರ ಸ್ವರದಲ್ಲಿ ಇದೀಗ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಇಳಿಯರಾಜಾ.

ಇನ್ನು ಕೇಳಿ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಮಕ್ಕಳ ಸೈನ್ಯ ಚಿತ್ರದ ಗೀತೆಯನ್ನ. ಆರ್ ಎನ್ ಜಯಗೋಪಾಲ್ ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ಎಸ್ ವಿಶ್ವನಾಥ್.

ಹೋದ ಮೇಲೆ ನೋಡಪ್ಪ ತಲೆ ಲೆಕ್ಕ ಹಾಕಪ್ಪ ಹೋದ ಮೇಲೆ ನೋಡಪ್ಪ.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಪ್ರೇಮಾಚಾರಿ ಚಿತ್ರದ ಗೀತೆ ಇದೀಗ ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ.

ಇಬ್ಬನಿ ಕರಗಿತು ಚಿತ್ರದ ಗೀತೆ ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ. ಚಿ ಉದಿಶಂಕರ್ ಅವರ ಗೀತೆ, ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಗೀತೆ, ಎಸ್ ಜಾನಕಿ ಹಾಗೂ ಜಯಚಂದ್ರನ್ ಅವರ ಧ್ವನಿಗಳಲ್ಲಿ ಹೆಣ್ಣಿನ ಸೈಡು ಚಿತ್ರದ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಮೇಶ್ ನಾಯ್ಡು.

ಕೇಳುಗರೆ, ಇದು ಇಂದಿನ ಮಧುರಗಾನ. ಮತ್ತಷ್ಟು ಸುಮಧುರ ಗೀತೆಗಳು ನಾಳಿನ ಮಧುರಗಾನ ಕಾರ್ಯಕ್ರಮದಲ್ಲಿ ಮೂಡಿಬರಲಿವೆ. ಇದೀಗ ಸಮಯ 10:30 ವಾಗ್ತಾ ಇದೆ. ಇನ್ನು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಕಥಾ ಚಲ್.